0: ರಸವನ್ನು ಆಸ್ವಾದನೆ ಮಾಡ್ತಾ ಇದ್ದಾರೆ. ಆಗ ಕೆಳಗಿನಿಂದ ಯಾರೋ ಮೇಲೆ ಬಂದು ಅವ್ರ ಕಿವಿಯಲ್ಲಿ ಏನೋ ಹೇಳಿದ್ರಂತೆ. ನಿಧಾನಕ್ಕೆ ವೆಂಕಣ್ಣಯ್ಯ ಕಣ್ ತೆಗೆದು ಎದ್ದು ಅವ್ರ ಹಿಂಬಾಲಿಸಿ ಕೆಳಗೆ ಹೋದರು. ಮುಂದೆ ಊಟದ ವೇಳೆವರೆಗೂ ಮೇಲೆ ಬರಲೇ ಇಲ್ಲ. ಸ್ನೇಹಿತರೆಲ್ಲ ಊಟಕ್ಕೆ ಕೂತ್ಕೊಂಡಾಗ ಮೇಲೆ ಬಂದು ಎಲ್ಲರನ್ನು ವಿಚಾರಿಸ್ಕೊಂಡ್ರು, ಸರಿಯಾಗಿ ಊಟ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ತಪ್ಪಿಸ್ಕೊಂಡ್ರು, ಊಟ ಮಾಡಲಿಲ್ಲ. ಆಮೇಲೆ ವಿಶ್ರಾಂತಿ ನಂತರ ಮತ್ತೆ ಸಾಹಿತ್ಯ ಗೋಷ್ಠಿ ಶುರುವಾಯಿತು. ಇವರು ಅಲ್ಲೇಗಿದ್ರು, ಗೋಷ್ಠಿಯಲ್ಲೇ ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಿದರು. ಸಾಯಂಕಾಲ ಎಲ್ಲರೂ ಕಾರ್ಯಕ್ರಮದ ನಂತರ ಮನೆ ಮನೆಗೆ ಹೋಗುವಾಗ ಅವರೊಂದಿಗಿದ್ದ ಇಬ್ಬರು ಸ್ನೇಹಿತರಿಗೆ ಏನೂ ಅರ್ಥ ಆಯಿತು. ಯಾಕೆ ವೆಂಕಣ್ಣಯ್ಯ ಕೆಳಗಿಳಿದು ಹೋದರು ಅಂತ, ಮತ್ತು ಯಾಕೆ ಊಟ ಮಾಡಲಿಲ್ಲ ಅಂತ. ವಿಷಯ ಏನು ಗೊತ್ತೇ ಕೇಳಿದ್ರೆ, ಅನಾರೋಗ್ಯದಲ್ಲಿದ್ದಂಥ ಅವರ ಪುಟ್ಟ ಮಗು ತೀರ್ ಹೋಗಿದೆ. ಅಮ್ಮ ಕೂಕೊಂಡಿದ್ದಾರೆ, ಅತ್ತಿದ್ದಾರೆ. ಇವರು ತಕ್ಷಣ ಕೆಳಗೆ ಹೋಗಿ ಹೆಂಡತಿಗೆ ಮತ್ತು ಉಳಿದವರಿಗೆ ಹೇಳಿ, ಜೋರಾಗಿ ಅಳಬೇಡಿ, ಅತ್ತರೆ ಮೇಲೆ ಕಾರ್ಯಕ್ರಮಕ್ಕೆ ಬಂದವರಿಗೆ ರಸಾಭಾಸ ಆಗ್ತದೆ ಅಂತ ಹೇಳಿ ತಾನೂ ಅವ್ರ ಜೊತೆಗೆ ಕುಳಿತು ಮೌನವಾಗಿ ಅತ್ತು. ಆಮೇಲೆ ಮೇಲೆ ಬಂದು ಯಾರಿಗೂ ಗೊತ್ತಾಗದ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾಯಂಕಾಲ ಎಲ್ಲರೂ ಮನೆಗೆ ಹೋದ್ಮೇಲೆ ಆ ಮಗುವಿನ ಉಳಿದ ವ್ಯವಸ್ಥೆ ಆಗಬೇಕು. ಇದನ್ನು ಸ್ವಲ್ಪ ಮನಸ್ಸಿಟ್ಟು ನೋಡಿ ಕೇಳಿದ್ರೆ, ಸ್ವಂತ ಮಗು ಸತ್ತ ಬೆಂಕಿ ಹೊಟ್ಟೆಯಲ್ಲಿ ಭಗಭಗನೆ ಉರಿತಾ ಇದ್ದರೂ ಕೂಡ ಸ್ನೇಹಿತರಿಗೆ ಬೇಜಾರು ಮಾಡಬಾರ್ದು ಅಂತ ಅವರ ಸಂತೋಷಕ್ಕಾಗಿ ನಗನಗ್ತಾ ಅವರೊಂದಿಗಿದ್ದಂಥ ಇವರನ್ನು ಕಂಡು ಕೆಲವು ಸ್ನೇಹಿತರು ಹೇಳಿದ್ರಂತೆ, ವೆಂಕಣ್ಣಯ್ಯ ನೀನು ಮನುಷ್ಯನಲ್ಲಪ್ಪ, ನೀನು ದೇವರೇ ಸರಿ ಅಂಥ ಸಜ್ಜನಿಕೆಯ ವ್ಯಾಖ್ಯೆ ಇದ್ದ ಹಾಗಿದ್ದಂಥ ವೆಂಕಣ್ಣಯ್ಯ ನಿಜವಾಗಲೂ ದೇವಮಾನವರೇ. ಆ ಮನುಷ್ಯನ ಸಂಯಮ, ಆ ತಾಳ್ಮೆ, ಆ ತಡ್ಕೊಳ್ಳುವಂಥ ಸಹನೆಯ ಶಕ್ತಿ ಎಂಥ ಮಾದರಿ ಅಲ್ವಾ. ನಮಗೆ ಒಂದು ಸಣ್ಣ ತೊಂದರೆ ಆದರೆ ಆಕಾಶ ತಲೆ ಮೇಲೆ ಬಿದ್ದವರಾಗಿ ಹಾ ಹೋ ಹೋ ಹೋ ಅಂತ ಒದ್ದಾಡ್ತೇವೆ. ಈ ಮನುಷ್ಯ ತನ್ನ ಮಗು ಸತ್ತು ಹೋದರೆ ಮೇಲಿದ್ದವರಿಗೆಲ್ಲ ರಸಾಭಾಸ ಆಗ್ತದೋ ಅಂತ ಹೇಳಿ ಮೌನವಾಗಿ ಅತ್ತು ತನ್ನ ಹೆಂಡತಿಗಳದು ಹಾಗೆ ನೋಡ್ಕೊಂಡು ಬಂದ್ರಲ್ಲ, ಇದೊಂಥರ ಅತಿ ಅನಿಸ್ಬೋದು. ಆದರೆ ಅತಿಯೊಳಗಿರುವಂಥ ಸಂಯಮವನ್ನು, ಆ ಪ್ರೀತಿಯನ್ನು, ಜನರ ಬಗ್ಗೆ ಇರುವಂಥ ಗೌರವವನ್ನು ಗಮನಿಸಿದಾಗ ಇಂಥವರು ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತಲ ಇದ್ರಲ್ಲ ಅಂತ ಅನಿಸೋದಷ್ಟೇ ಅಲ್ಲ, ಆ ಗುಣದ ಒಂದಂಶ ನಮ್ಮಲ್ಲಿ ಬಂದರೂ ಕೂಡ ನಮ್ಮ ಜೀವನ ಎಷ್ಟು ಚೆನ್ನಾಗಾಗ್ತದೆ ಅಂತ ಅನಿಸಲ್ವೇ. ಅದು ಬರಲಿ ನಮ್ಮ ಜೀವನದಲ್ಲಿ ಅಂತ ಅಪೇಕ್ಷೆ ಮಾಡೋಣ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ವೃಂದಗಾನದಲ್ಲಿ ವಿಜಯದಾಸರ ರಚನೆ ಕರುಣಿಸು ಕೃಷ್ಣ ಕರುಣಿಸು.

ಭಕ್ತಿಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 6:30. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

0: ಆಕಾಶವಾಣಿ ಚಿಂತನ ಶಾಂತಲಾ ನಾಗರಾಜು ಅವರಿಂದ.
1: ಅಂದು ಆಪ್ತ ಸಮಾಲೋಚನಾ ಕೇಂದ್ರದಲ್ಲಿ ಭಾರೀ ಕೋಲಾಹಲವಾಗಿತ್ತು. 14 ವರ್ಷದ ಹುಡುಗನೊಬ್ಬ ತನ್ನ ತಂದೆಯನ್ನು ಕೋಲಿನಿಂದ ಸಾಯುವಂತೆ ಹೊಡೆದು ಬಿಟ್ಟಿದ್ದ. ಅವನ ತಾಯಿ ಗಂಡನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅವನ ಚಿಕ್ಕಮ್ಮ ಅವನನ್ನು ದರದರನೆ ಎಳೆದುಕೊಂಡು ಹತ್ತಿರವಿದ್ದ ಆಪ್ತ ಸಮಾಲೋಚನಾ ಕೇಂದ್ರಕ್ಕೆ ಕರೆತಂದರು. ಅಷ್ಟು ಹೊತ್ತಿಗಾಗಲೇ ತಾಯಿ ಮತ್ತು ಚಿಕ್ಕಮ್ಮಂದರಿಂದ ಬೈಗುಳ ಹೊಡೆತ ತಿಂದಿದ್ದ. ಆದರೂ ಅವನ ಮುಖ ಬಿರುಸಾಗಿಯೇ ಇತ್ತು ಮತ್ತು ತಾನು ಮಾಡಿದ್ದೇ ಸರಿ, ತನ್ನಪ್ಪ ಅದಕ್ಕೆ ಲಾಯಕ್ಕು ಎಂದೇ ವಾದಿಸುತ್ತಿದ್ದ. ಅಲ್ಲಿದ್ದ ಹಿರಿಯ ಆಪ್ತ ಸಮಾಲೋಚಕಿ ಅವನನ್ನು ತಮ್ಮ ಮುಂದಿದ್ದ ಕುರ್ಚಿಯಲ್ಲಿ ಕೂಡಿಸಿ ಒಂದು ಲೋಟ ನೀರು ಕುಡಿಸಿ ಚಿಕ್ಕಮ್ಮನನ್ನು ಆ ರೂಮಿನಿಂದ ಹೊರಗೆ ಕಳಿಸಿ ಸ್ನೇಹದ ಧ್ವನಿಯಲ್ಲಿ ಕೇಳಿದರು, ಮಗು ನಿನಗೆ ಈಗ ಹೇಗನಿಸುತ್ತದೆ? ಅವನು ಸುಮ್ಮನೆ ಅವರ ಮುಖ ನೋಡಿದ. ನಂತರ ತಲೆ ಕೆಳಗಡೆ ಹಾಕಿ ಒಂದು ಪಾದದಿಂದ ಮತ್ತೊಂದು ಪಾದವನ್ನು ಹೊಸೆಯುತ್ತಾ ನಿರಾಸೆಯನ್ನೇ ಮೈತುಂಬಾ ಹೊದ್ದಂತೆ ಕುಳಿತ. 5 ನಿಮಿಷಗಳ ನಂತರ ಆಪ್ತ ಸಮಾಲೋಚಕಿಯ ಕೈ ಹಿಡಿದು ಗೊಳೋ ಎಂದು ಅಳಲು ಪ್ರಾರಂಭಿಸಿದ. ಅವರು ಹಾಗೆ ಅಳುತ್ತಿದ್ದರೂ ಏನೂ ಹೇಳದೆ ಸುಮ್ಮನೆ ತಲೆ ಸವರಿಸಿದರು. ನಿಧಾನವಾಗಿ ಸುಧಾರಿಸಿಕೊಂಡ ಹುಡುಗ ಹೇಳಿದ್ದು, ನನ್ನ ತಂದೆ ಸದಾ ನನ್ನನ್ನು ಹೀಯಾಳಿಸುತ್ತಿದ್ದರು. ನಾನು ಏನು ಮಾಡಿದರೂ ಅದರಲ್ಲೂ ತಪ್ಪು ಹುಡುಕುತ್ತಿದ್ದರು. ನನ್ನಣ್ಣನನ್ನು ಹೋಲಿಸುತ್ತಾ ಅವನ ಕಾಲಿನ ಕೆಳಗೆ ತೂರು ಎನ್ನುತ್ತಿದ್ದರು. ಅಣ್ಣನೂ ವ್ಯಂಗ್ಯವಾಗಿ ನಗುತ್ತಿದ್ದ. ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯೋಣವೆಂದು ನಿರ್ಧಾರ ಮಾಡಿದ್ದೆ. ಸಾಯುವ ಮೊದಲು ಅಪ್ಪನಿಗೆ ಅವರು ನನಗೆ ಹೊಡೆಯುತ್ತಿದ್ದಂತೆ ಹೊಡೆದು ನನ್ನ ಕೋಪ ತೀರಿಸಿಕೊಳ್ಳಬೇಕೆಂದು ಈ ದಿನ ಹೊಡೆದೆ. ಇದು ಕೀಳರಿಮೆ ಎನ್ನುವ

0: ಮಾನಸಿಕ ವ್ಯತ್ಯಯದ ಫಲಿತಾಂಶ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎನ್ನುವುದು ಮಾನಸಿಕ ರೋಗವಲ್ಲ, ಆದರೆ ಯಾವುದೇ ಮಾನಸಿಕ ರೋಗಕ್ಕೆ ಎಡೆಮಾಡಿ ಕೊಡಬಹುದಾದ ಸಾಧ್ಯತೆ ಉಳ್ಳದ್ದು. ಮೇಲಿನ ಉದಾಹರಣೆಯನ್ನೇ ತೆಗೆದುಕೊಂಡರೆ ಆ ಹುಡುಗನಿಗೆ ಈ ಕೀಳರಿಮೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ಗೆ ಎಡೆಮಾಡಿ ಕೊಟ್ಟಿದೆ. ತಂದೆಯಾದವನನ್ನು ಮಗ ಹೊಡೆಯುವುದನ್ನು ಸಮಾಜ ಒಪ್ಪುವುದಿಲ್ಲ. ಅಷ್ಟೇ ಅಲ್ಲ, ಇವತ್ತು ತಂದೆಯನ್ನು ಹೊಡೆಯುವ ಕ್ರೌರ್ಯ ತೋರಿಸಿದವನು ನಾಳೆ ರಸ್ತೆಯಲ್ಲೂ ಯಾರಾದರೂ ಇವನಿಗಿಷ್ಟವಾಗದ ಹಾಗೆ ನಡೆದುಕೊಂಡರೆ ಅವರನ್ನೂ ಹೊಡೆಯಬಹುದು. ಹೀಗೆ ಕ್ರೌರ್ಯವೇ ಆಪ್ತವಾಗಿ ಬಿಟ್ಟರೆ ಆತ್ಮಸಾಕ್ಷಿ ನಾಶವಾಗಿ ಸಮಾಜದ ಭಯ, ಹಿರಿಯರ ಭಯ, ಪೊಲೀಸು ವ್ಯವಸ್ಥೆಯ ಭಯ ಇಲ್ಲವಾಗುತ್ತದೆ. ಇಂಥ ವ್ಯಕ್ತಿಗಳು ಸಮಾಜ ಕಂಟಕರಾಗುತ್ತಾರೆ. ಮಕ್ಕಳಲ್ಲಿ ಕೀಳರಿಮೆ ಯಾಕೆ ಬೆಳೆಯುತ್ತದೆ ಎನ್ನುವುದನ್ನು ಮನೋವಿಜ್ಞಾನ ಹಲವು ಕಾರಣಗಳಿಂದ ವಿವರಿಸುತ್ತದೆ. ಮನೆಯಲ್ಲಿ, ಶಾಲೆಯಲ್ಲಿ, ಸ್ನೇಹಿತರ ವಲಯದಲ್ಲಿ ಯಾವುದೇ ಕಾರಣಕ್ಕೆ ಪದೇ ಪದೇ ಹೀಯಾಳಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಬರಬಹುದು. ಉದಾಹರಣೆಗೆ ಕಪ್ಪು ಬಣ್ಣ, ಕುಳ್ಳು, ಉಬ್ಬುಹಲ್ಲು, ಕಡಿಮೆ ಅಂಕ ತೆಗೆಯುವ ಪೆದ್ದುತನ, ಇಂಥವನ್ನ ಪದೇ ಪದೇ ಹೇಳಿ ಮತ್ತೊಬ್ಬರೊಡನೆ ಹೋಲಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಖಂಡಿತ ಬರಬಹುದು. ಕೀಳರಿಮೆ ಬಂದ ಎಲ್ಲ ಮಕ್ಕಳು ಮಾನಸಿಕ ವ್ಯತ್ಯಯಗಳೇನೂ ಆಗುವುದಿಲ್ಲ, ಆದರೆ ಮಕ್ಕಳು ಅದನ್ನು ಮೀರಿ ಬದುಕನ್ನು ಸುಂದರವಾಗಿಯೇ ಕಟ್ಟಿಕೊಳ್ಳಬಹುದು. ಕೆಲವರು ಹಿಂಜರಿಕೆಯ ಸ್ವಭಾವ ಬೆಳೆಸಿಕೊಂಡು ಎಲೆಮರೆಯ ಕಾಯಿಗಳಂತೆ ಬದುಕಿ ಬಿಡಬಹುದು. ಕೆಲವರು ಮಾತ್ರ ಉಗ್ರರಾಗಿ ಪ್ರತೀಕಾರಕ್ಕೆ ಹಲವು ಸಮಾಜ ಬಾಹಿರ ಕೆಲಸಗಳನ್ನು ಮಾಡಿ ಅದರಲ್ಲೇ ತೃಪ್ತಿ ಹೊಂದಬಹುದು. ಮಕ್ಕಳನ್ನು ಬೆಳೆಸುವಾಗ ಪೋಷಕರಿಗೆ ಈ ಬಗ್ಗೆ ವೈಜ್ಞಾನಿಕ ಅರಿವು ಇರುವುದು ಅತಿ ಮುಖ್ಯ. ಮಕ್ಕಳನ್ನು ಗದರದೆ ಬಯ್ಯದೆ ಬೆಳೆಸುವುದು ಖಂಡಿತ ಸಾಧ್ಯವಿಲ್ಲ, ಆದರೆ ಅದರಲ್ಲಿ ಮಿತಿ ಇರಬೇಕು. ಆದಷ್ಟು ಬೇರೆಯವರ ಜೊತೆಯಲ್ಲಿ ಹೋಲಿಸುವುದನ್ನು ನಿಲ್ಲಿಸಬೇಕು. ಮನೋವಿಜ್ಞಾನ ಹೇಳುವುದೆಂದರೆ ಪ್ರತಿ ಜೀವಿಯೂ ವಿಭಿನ್ನ. ಒಬ್ಬರ ಬುದ್ಧಿಯ ಹಾಗೆ ಮತ್ತೊಬ್ಬರಿಗೂ ಇರುವುದು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಜೀವಿಗೂ ಒಂದಲ್ಲ ಒಂದು ಜಾಣತನ ಇದ್ದೇ ಇರುತ್ತದೆ. ಅದನ್ನ ಬಾಲ್ಯದಲ್ಲೇ ಹೆತ್ತವರು ಗುರುತಿಸಬೇಕು. ಮಕ್ಕಳು ಮಾಡುವ ಸಣ್ಣ ಕೆಲಸವನ್ನು ಮೆಚ್ಚಬೇಕು. ಅದನ್ನ ಪಾಸಿಟಿವ್ ಸ್ಟ್ರೋಕ್ ಎನ್ನುತ್ತಾರೆ. ತಪ್ಪು ಮಾಡಿದಾಗ ಧಾರಾಳವಾಗಿ ಬೈಯುವ ಪೋಷಕರು ಒಳ್ಳೆಯ ಕೆಲಸ ಮಾಡಿದಾಗ ಹೊಗಳುವುದಕ್ಕೆ ಜಿಪುಣತನವನ್ನು ತೋರಿಸಬಾರದು. ನೀವು ಕೊಡುವ ಒಂದೊಂದು ಮೆಚ್ಚುಗೆಯು ಮಗುವಿನಲ್ಲಿ ಆತ್ಮಬಲವನ್ನು ಬೆಳೆಸುತ್ತದೆ. ಮುಂದೆ ಅವರು ಸತ್ಪ್ರಜೆಗಳಾಗಿ ಬಾಳುತ್ತಾರೆ.
1: ಇದುವರೆಗೆ ಶಾಂತಲಾ ನಾಗರಾಜು ಅವರಿಂದ ಚಿಂತನವನ್ನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ ರೈತರಿಗೆ ಸಲಹೆ.
3: ಕೊಕ್ಕೋ ಸಸಿಗಳನ್ನು ತಯಾರಿಸಿದ ನಂತರ ಅದನ್ನು ಎರಡು ಸಾಲು ಅಡಿಕೆ ಅಥವಾ ತೆಂಗಿನ ಮರಗಳ ನಡುವೆ ಒಂದು ಅಥವಾ ಎರಡು ಸಾಲು ನಾಟಿಯನ್ನು ಮಾಡಬಹುದು. 90x90x90 cm ಅಳತೆಯ ಗುಣಿಗಳನ್ನು ತೆಗೆದು ಅವುಗಳನ್ನು ಮೇಲ್ಮಣ್ಣು ಮತ್ತು 25 kg ಕೊಟ್ಟಿಗೆ ಗೊಬ್ಬರವನ್ನು ತುಂಬಿ ಸುಮಾರು 6 ತಿಂಗಳ ಸಸಿಗಳನ್ನು ಗುಣಿಗಳ ಮಧ್ಯದಲ್ಲಿ ನಾಟಿ ಮಾಡಿ ಆಧಾರವನ್ನು ಒದಗಿಸಬೇಕು. ಗಿಡವು ಹೊಸಬೇರು ಬಿಡುವವರೆಗೆ 2 ದಿನಗಳಿಗೊಮ್ಮೆ ತಪ್ಪದೇ ನೀರನ್ನು ಹಾಯಿಸಬೇಕು. ಕೊಟ್ಟಿಗೆ ಗೊಬ್ಬರವನ್ನು ಮೇ, ಜೂನ್, ಸೆಪ್ಟೆಂಬರ್, ಅಕ್ಟೋಬರ್ ಸಮಯದಲ್ಲಿ 2 ಕಂತುಗಳಲ್ಲಿ ಒದಗಿಸಬಹುದು. ರಾಸಾಯನಿಕ ಗೊಬ್ಬರಗಳನ್ನು ಮಳೆಗಾಲದ ಪ್ರಾರಂಭದಲ್ಲಿ ಕೊಡಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಕೊಡುವಾಗ ಗಿಡಗಳಿಂದ 45 cm ದೂರ ವೃತ್ತಾಕಾರದಲ್ಲಿ 15 cm ಆಳದಲ್ಲಿ ಹಾಕಿ ಮುಚ್ಚಬೇಕು ಹಾಗೂ ನೀರನ್ನು ಹಾಯಿಸಬೇಕು. ಕೋಕೋ ಬೆಳೆ 2 ಅಂತಸ್ತುಗಳಲ್ಲಿ ಬೆಳೆದ ನಂತರ 4-5 ಪಕ್ಕದ ಟೊಂಗೆಗಳಿರುವ ಜಾರ್ಕೆಟ್ 1.5 m ಎತ್ತರ ಬೆಳೆದಾಗ ಗಿಡದ ಹಂದರವು ಕೊಯ್ಲು ಮತ್ತು ಇತರ ಕೆಲಸಗಳಿಗೆ ಅನುಕೂಲವಾಗುವ ಎತ್ತರದಲ್ಲಿ ರಚಿಸಲ್ಪಟ್ಟಂತಾಗುತ್ತೆ. ಹೀಗೆ ಕಾಲಕಾಲಕ್ಕೆ ಗಿಡವನ್ನು ಕತ್ತರಿಸಿ ಗಿಡಗಳ ಎತ್ತರವನ್ನು ನಿಯಂತ್ರಿಸುವುದು ಉತ್ತಮ. ಮೊದಲನೇ ಜಾರ್ಕೆಟ್ ನೆಲದಿಂದ ಕಡಿಮೆ ಎತ್ತರದಲ್ಲಿ ಬೆಳೆದಿದ್ದಲ್ಲಿ ಇನ್ನೊಂದು ಜಾರ್ಕೆಟ್ ಬೆಳೆಯಲು ಬಿಡಬಹುದು. ಸಾಮಾನ್ಯವಾಗಿ 3-5 ಟೊಂಗೆಗಳು ಪ್ರತಿ ಜಾರ್ಕೆಟ್ನಲ್ಲಿರುತ್ತವೆ. 5ಕ್ಕಿಂತ ಹೆಚ್ಚು ಟೊಂಗೆಗಳು ಬೆಳೆದಾಗ ಬಲಹೀನವಾದವುಗಳನ್ನು ಕತ್ತರಿಸಬೇಕು. ಈ ಕೊಕ್ಕೋ ಗಿಡವು ನೆಲದಲ್ಲಿ ಬೇರು ಬಿಡುವಂತಹ ಹಂತದಲ್ಲಿ, ಅದರಲ್ಲೂ ಬೇಸಿಗೆ ಕಾಲದಲ್ಲಿ, ಗಿಡಗಳ ಹತ್ತಿರದಲ್ಲಿ ಸುತ್ತಲೂ ಮಣ್ಣಿನ ತೇವಾಂಶ ಕಾಪಾಡಲು ಒಣಗಿದ ಎಲೆಗಳಿಂದ ಹೊದಿಕೆಯನ್ನು ಮಾಡಬೇಕು. ಈ ಕೊಕ್ಕೋ ಬೆಳೆಗೆ ಹಲವಾರು ಕೀಟಗಳು ದಾಳಿಯನ್ನು ಮಾಡುತ್ತವೆ. ಕಾಂಡ ಕೊರೆಯುವ ಹುಳು, ಹಿಟ್ಟು ತಿಗಣೆ, ಎಲೆ ತಿನ್ನುವ ಹುಳು, ಈ ಕೀಟಗಳಿಂದ ರಕ್ಷಣೆಯನ್ನು ಮಾಡಲು ಕೀಟಬಾಧೆಗೆ ತುತ್ತಾದ ರೆಂಬೆಗಳನ್ನು ಕತ್ತರಿಸಿ ನಾಶಪಡಿಸೋದ್ರಿಂದ ಈ ಕಾಂಡ

0: ಇರುವ ಕೀಟವನ್ನು ಸಮರ್ಪಕವಾಗಿ ನಿಯಂತ್ರಣ ಮಾಡಬಹುದು. ಅಲ್ಲದೆ ಕೀಟಬಾಧೆ ಇರುವ ಭಾಗಕ್ಕೆ ಕಾರ್ಬಾರಿಲ್ ಮುಲಾಮನ್ನು 10 ಲೀಟರ್ ನೀರಿಗೆ 20 ಗ್ರಾಮನ್ನು ಸೇರಿಸಿ ಹಚ್ಚಬೇಕು. ಕೀಟಗಳನ್ನು ಹತೋಟಿಯಲ್ಲಿಡಲು 1.7 ಮಿಲಿ ಡೈಮಿಥೋಯೆಟ್ 30 EC ಅಥವಾ 2 ಮಿಲಿ ಕ್ವಿನಾಲ್ಫಾನ್ 25 EC ಅಥವಾ 4 ಗ್ರಾಂ ಕಾರ್ಬಾರಿಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಗಿಡಗಳಿಗೆ ಸಿಂಪಡಿಸಬೇಕು. ಕೋಕೋ ಬೆಳೆಗೆ ಇಲಿ ಮತ್ತು ಅಳಿಲಿನ ಕಾಟವು ಜಾಸ್ತಿಯಾಗಿರುತ್ತೆ. ಈ ಪ್ರಾಣಿಗಳು ಕಾಯಿಗಳನ್ನು ಕೊರೆದು ತೂತು ಮಾಡಿ ಒಳಗಡೆ ಭಾಗಗಳನ್ನು ತಿನ್ನುತ್ತವೆ. ಈ ಪ್ರಾಣಿಗಳನ್ನು ನಿಯಂತ್ರಿಸಲು ರೆಂಬೆಗಳ ಮೇಲೆ 10 ಗ್ರಾಂ ಬ್ರೋಮಾಡಿಯೋಲೋಸ್ ಮೇಣದ ಬಿಲ್ಲೆಗಳನ್ನು 2 ಸಲ 10-12 ದಿನಗಳ ಅಂತರದಲ್ಲಿ ಇಟ್ಟು ಇಲಿಗಳನ್ನು ನಿಯಂತ್ರಿಸಬಹುದು. ಮರದ ಅಥವಾ ತಂತಿಯ ಬೋನುಗಳಲ್ಲಿ ತೆಂಗಿನಕಾಯಿಯ ಹೂಳುಗಳನ್ನು ಇಟ್ಟು ಅವನ್ನು ಕೋಕೋ ಗಿಡಗಳ ಮೇಲಿಟ್ಟು ಅಳಿಲುಗಳನ್ನು ಆಕರ್ಷಿಸಿ ನಿಯಂತ್ರಿಸಬಹುದು. ನಾಟಿ ಮಾಡಿದ 2ನೇ ವರ್ಷದಿಂದ ಕೋಕೋ ಬೆಳೆಗಳಲ್ಲಿ ಹೂವು ಕಾಣಿಸಿಕೊಳ್ಳುತ್ತೆ. ಕಾಯಿಗಳು ಪೂರ್ತಿ ಬೆಳವಣಿಗೆ ಹೊಂದಲು 5-6 ತಿಂಗಳು ಬೇಕಾಗುತ್ತೆ. ಪ್ರತಿ ಕಾಯಿಯಲ್ಲಿ 25-60 ಬೀಜಗಳಿರುತ್ತೆ. ಸಾಮಾನ್ಯವಾಗಿ ಸೆಪ್ಟೆಂಬರ್, ಜನವರಿ ಮತ್ತು ಏಪ್ರಿಲ್, ಜೂನ್ ಸಮಯದಲ್ಲಿ 2 ಪ್ರಧಾನ ಬೆಳೆಗಳನ್ನು ಪಡೆಯಬಹುದು. ಎಲ್ಲ ಕಾಯಿಗಳು ಒಂದೇ ಸಮಯದಲ್ಲಿ ಮಾಗಿ ಹಣ್ಣಾಗುವುದರಿಂದ 5-7 ದಿನಗಳಿಗೊಮ್ಮೆ ಅವುಗಳನ್ನು ಕೊಯ್ಲು ಮಾಡ್ತಾ ಇರಬೇಕು. ಕೊಯ್ಲು ಮಾಡುವಾಗ ಕಾಯಿ ಮತ್ತು ಹೂಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಕೊಯ್ಲು ಮಾಡುವಾಗ ರೋಗಬಾಧಿತ ಇಲಿ ಮತ್ತು ಅಳಿಲುಗಳಿಂದ ಹಾನಿಗೊಳಗಾದ ಕಾಯಿಗಳನ್ನು ಬೇರ್ಪಡಿಸಬೇಕು. ಕಾಯಿಗಳನ್ನು ಅಡ್ಡ ಕತ್ತರಿಸಿ ಬೀಜಗಳನ್ನು ಹೊರತೆಗೆಯಬೇಕು. ಬೆಳೆಗಾಗಿ ಬೆಳೆದ ಕೋಕೋ ತೋಟದಿಂದ ಪ್ರತಿ ಹೆಕ್ಟೇರಿಗೆ ವರ್ಷವೊಂದಕ್ಕೆ ಸುಮಾರು 6 ಕ್ವಿಂಟಲ್ ಒಣ ಕೋಕೋ ಬೀಜಗಳನ್ನು ಪಡೆಯಬಹುದು. ಕೋಕೋ ಬೀಜದ ನೈಜ ಸುಗಂಧ ಬೆಳವಣಿಗೆಯಾಗಲು, ಬರಗನ್ನು ಕಡಿಮೆ ಮಾಡಲು, ಬೀಜಗಳಲ್ಲಿರುವ ಸೂಕ್ಷ್ಮ ಬೀಜಗಳನ್ನು ನಾಶಪಡಿಸಲು ಮತ್ತು ಬೀಜದ ಮೇಲಿರುವ ಲೋಳೆ ಪದಾರ್ಥವನ್ನು ಬೇರ್ಪಡಿಸಲು, ಬೀಜದಳಗಳು ಸಡಿಲವಾಗುವಂತೆ ಮಾಡಲು ಬೀಜಗಳ ಹುಳಿ ಬರಿಸುವಿಕೆ ಅತ್ಯವಶ್ಯಕ.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವ್ಯಾಸರಾಯರ ರಚನೆ ಸುಮಂಗಲ ಮತ್ತು ಜಯದೇವಿ ಅವರಿಂದ ಅಪರಾಧವೆನ್ನದಯ್ಯ ಹೇಜಿಯಾ.

0: वैश्विक सहमति प्रति विद्यमानं महत्वाकांक्षायाः व्यापकतां दर्शयति। इयं यात्रा तस्मिन् समये भवति यदा भारतं जापानं च व्यापार निवेश संबंधान महत्वपूर्णतया सुदृढीकर्तुं प्रयतमानौ स्तः। ब्रिक्स क्रीडा मन्त्रिणाम् उपवेशनं ह्यः आन्ध्रप्रदेशस्य विशाखापत्तनम् नगरे क्रीडा सम्बद्ध संयुक्त घोषणापत्रं सर्वसम्मत्या स्वीकरणेन सम्पन्ना। घोषणापत्रे सदस्य देशैः संवादेन पारस्परिक सम्मानेन अथ सर्वसमावेशभावेन क्रीडा क्षेत्रे सहयोगं सुदृढं कर्तुं स्वप्रतिबद्धता पुनरुक्ता। एतत् उपवेशनं अस्मिन् वर्षे भारतस्य ब्रिक्स अध्यक्षतायाः अन्तर्गतम् आयोजितम्। उपराष्ट्रपतिः सीपी राधाकृष्णनवर्यः अद्य आन्ध्रप्रदेशस्य एलुरु जनपदस्य मुसुनुरु ग्रामं गमिष्यति। स्वीय यात्रावधौ उपराष्ट्रपतिः मुसुनुरु ग्रामे भारतस्य प्रथमस्य अनुवांशिक रूपेण असंशोधितस्य उच्च विस्तार क्षमतायुक्तस्य पॉपकॉर्न मेज इत्यस्य संकर बीजस्य शुभारंभं करिष्यति। असौ कृषकेभ्यः सम्माननं प्रदास्यति तथा कृषि क्षेत्र संबंधान हितधारकान अन्यान च सहभागिनः संबोधयिष्यति। इति वार्ताः।
1: आकाशवाणी कारवार।
2: आत्मीय केळुगरे, संदेश संगम, मेघ संदेश, प्रति मंगलवार संजे 5:30 6 ಗಂಟೆಯವರೆಗೆ ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
3: ಸಂಗಮ ಸಂಗಮ।
2: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740।
4: ಒಂದು ಕಾವ್ಯ ಸಂದೇಶ,
5: ಇಂದು ನವ್ಯ ಸಂದೇಶ।
2: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740। ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ.
6: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
7: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಚಿಕ್ಕಲಕೆ ತೊದಲಬಾಗಿ ಏತ ನೀರಾವರಿ ಯೋಜನೆ ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ ಭರವಸೆ. ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಡಿ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಒತ್ತು. ಇಂದು ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭ. ಈಗ ವಾರ್ತೆಗಳ ವಿವರ. ಕಳೆದ 13 ವರ್ಷಗಳಿಂದ ನನೆಗುದಿಗೆ ಬಿದ್ದಿರುವ ಚಿಕ್ಕಲಕಿ ತೊದಲಬಾಗಿ ಏತ ನೀರಾವರಿ ಯೋಜನೆಯನ್ನು ಒಂದು ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಭರವಸೆ ನೀಡಿದ್ದಾರೆ. ಚಿಕ್ಕಲಕಿ ಕ್ರಾಸ್ನಲ್ಲಿ ಯೋಜನೆಗಾಗಿ ರೈತರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಯೋಜನೆ ಪೂರ್ಣಗೊಳಿಸುವ ಭರವಸೆ ಹಿನ್ನೆಲೆಯಲ್ಲಿ ಧರಣಿಯನ್ನು ಅಂತ್ಯಗೊಳಿಸುವಂತೆ ರೈತರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಲಾಗುವುದು, ರೈತರಿಗೆ ಅನುಕೂಲವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದಾಗಿ ಸಚಿವರು ಭರವಸೆ ನೀಡಿದರು. ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಎಫ್ಎಲ್ಎನ್ಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಆಯುಕ್ತಾಲಯದ ಒಟ್ಟು 9 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಎಫ್ಎಲ್ಎನ್ ಗುರಿ ಸಾಧನೆಗೆ ಪೂರಕ ತಂತ್ರಜ್ಞಾನ ಹಾಗೂ ಕಾರ್ಯತಂತ್ರಗಳನ್ನು ಶಾಲಾ ತರಗತಿಗಳಲ್ಲಿ ರೂಪಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಕುರಿತು ಒಂದು ವರದಿ.
1: ಧಾರವಾಡ ಸಾರ್ವಜನಿಕ ಶಿಕ್ಷಣ ಆಯುಕ್ತಾಲಯ ಬೆಳಗಾವಿ ವಿಭಾಗದ ಎಲ್ಲ ಶಾಲೆಗಳ 4 10 ತರಗತಿವರೆಗಿನ ಶಾಲಾ ಮಕ್ಕಳು ಓದಿ ಅರ್ಥೈಸುವ ಸಾಮರ್ಥ್ಯ ಹೊಂದಬೇಕು ಹಾಗೂ ಮೂಲಭೂತ ಗಣಿತ ಪ್ರಕ್ರಿಯೆಗಳನ್ನು ಸುಲಭವಾಗಿ ಪರಿಹರಿಸುವ ಜಾಡ್ಮೆ ಹೊಂದಬೇಕು ಎಂಬ ನಿಟ್ಟಿನಲ್ಲಿ ಪೂರಕ ಶೈಕ್ಷಣಿಕ ಕಾರ್ಯತಂತ್ರಗಳನ್ನು ರೂಪಿಸಿದೆ. ಎಫ್ಎಲ್ಎನ್ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಡಿ ಪೂರಕ ತಾಂತ್ರಿಕತೆ ಹಾಗೂ ಶೈಕ್ಷಣಿಕ ಕಾರ್ಯತಂತ್ರಗಳನ್ನು ಉತ್ತೇಜಿಸಿ ಆ ಮೂಲಕ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಮಕ್ಕಳಿಗೆ ಕನ್ನಡ, ಇಂಗ್ಲಿಷ್ ಹಾಗೂ ಗಣಿತದ ವಿಷಯಗಳನ್ನು ಹಂತ ಹಂತವಾಗಿ ನಿಗದಿತ ವೇಳಾಪಟ್ಟಿಯಲ್ಲಿ ಕಲಿಸುವ ಉದ್ದೇಶವಿರಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ವಿಭಾಗದ ಹೆಚ್ಚುವರಿ ಆಯುಕ್ತ ಡಾ ಈಶ್ವರ್ ಉಳ್ಳಾಗಡ್ಡಿ.
2: ಮಗುವಿಗೆ ಆರಂಭದಲ್ಲಿಯೇ ಕಲಿಕೆಯನ್ನು ಪರಿಚಯಿಸಿದಾಗ ಅದು ಸಾಕ್ಷರ ಮತ್ತು ಮೌಲ್ಯಯುಕ್ತ ಸಮುದಾಯದ ಅಭಿವೃದ್ಧಿಗೆ ಸಕ್ರಿಯವಾಗಿ ಕೊಡುಗೆ ನೀಡುವ ವ್ಯಕ್ತಿಯಾಗಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಎಫ್ಎಲ್ಎನ್ ಅಂತಂದ್ರೆ ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಸಿ ಅಂದ್ರೆ ಮೂಲಭೂತ ಸಾಕ್ಷರ

0: ಮತ್ತು ಸಂಖ್ಯಾಜ್ಞಾನ ಈ ವಿಚಾರದ ಕುರಿತಂತೆ ಬೆಳಗಾವಿ ವಿಭಾಗದ ಎಲ್ಲ 4ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ಪ್ರತಿ ಮಗು ಅರ್ಥೈಸಿಕೊಂಡು ಓದುವ ಮತ್ತು ಪ್ರತಿಕ್ರಿಯಿಸುವ ಮತ್ತು ಮೂಲಭೂತ ಗಣಿತದ ಕ್ರಿಯೆಗಳನ್ನ ಮಾಡುವ ಸಾಮರ್ಥ್ಯವನ್ನ ಹೊಂದತಕ್ಕಂಥದ್ದು ಇದರ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಧಾರವಾಡ ಆಯುಕ್ತಾಲಯದ 9 ಶೈಕ್ಷಣಿಕ ಜಿಲ್ಲೆಗಳ ವ್ಯಾಪ್ತಿಯಲ್ಲಿನ ಶಾಲೆಗಳು FLN ಸಾಧನೆಗೆ ಪೂರಕವಾದ ತಂತ್ರಜ್ಞಾನಗಳನ್ನ ಕಾರ್ಯತಂತ್ರಗಳನ್ನ ತರಗತಿಗಳಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ಪ್ರಸಕ್ತ ಸಾಲಿನಲ್ಲಿ ಬೆಳಗಾವಿ ವಿಭಾಗ FLN ಸಾಧಿಸಿದ ವಿಭಾಗ ಎಂಬ ಘನ ಧ್ಯೇಯದೊಂದಿಗೆ ಕಾರ್ಯಪ್ರವೃತ್ತರಾಗಲು ಕ್ರಮವಹಿಸಲಾಗ್ತಾ ಇದೆ. ಈ ದಿಸೆಯಲ್ಲಿ ಎಲ್ಲ ಶಿಕ್ಷಕರು ಹಾಗೂ ತಾಲೂಕಾ ಹಂತದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಮನ್ವಯಾಧಿಕಾರಿಗಳು, CRP ಅವರು, BRP ಅವರು ಮತ್ತೆ ಎಲ್ಲ ECO ಮತ್ತು ಉಳಿದಿರತಕ್ಕಂಥ ಎಲ್ಲ ಅನುಷ್ಠಾನಾಧಿಕಾರಿಗಳೊಂದಿಗೆ ಹಾಗೂ ಜಿಲ್ಲಾ ಹಂತದ ಉಪನಿರ್ದೇಶಕರು, ಡಯಟ್ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರನ್ನು ಒಳಗೊಂಡು ಎಲ್ಲ ಅನುಷ್ಠಾನಾಧಿಕಾರಿಗಳು ಈ ಕುರಿತಂತೆ ಕಾರ್ಯಪ್ರವೃತ್ತರಾಗಲಿಕ್ಕೆ ಸೂಚನೆ ನೀಡಲಾಗ್ತಾ ಇದೆ.
1: ದೇಶದಲ್ಲಿ ಸಕ್ಕರೆ ಬೆಲೆ ಏರಿಕೆ ವಿಷಯವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಲಭ್ಯವಿರುವ ಸಕ್ಕರೆ ದಾಸ್ತಾನನ್ನು ಶೀಘ್ರದಲ್ಲೇ ಮಾರುಕಟ್ಟಿಗೆ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಆಲಿಸಿ ನಂತರ ಮಾತನಾಡಿದ ಅವರು, ಕರ್ನಾಟಕ, ಮಹಾರಾಷ್ಟ, ಉತ್ತರ ಪ್ರದೇಶದಲ್ಲಿ ಸಕ್ಕರೆಯ ಕೊರತೆಯಿದ್ದು ಈ ಸಂಬಂಧ ರಾಜ್ಯಗಳಿಗೆ ಪತ್ರ ಬರೆದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಈಗಾಗಲೇ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ ಮುಖ್ಯಮಂತ್ರಿಗಳು ತಮ್ಮ ಜೊತೆ ಚರ್ಚೆ ನಡೆಸಿದ್ದಾರೆ ಎಂದು ತಿಳಿಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರ 350 ಕೋಟಿ ರೂಪಾಯಿ ಒಟ್ಟಾರೆ ಬಾಕಿ ನೀಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಖಾತರಿ ಅನುಷ್ಠಾನ ಸಮಿತಿಗಳು ಹಾಗೂ ಭಾರತ್ ಜೋಡೋ ಯುವ ಸಂಘಗಳಿಗೆ ಅನುದಾನ ನೀಡುವಂತೆ ಸೂಚಿಸಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡನಾರ್ಹ. ಈ ಸಂಬಂಧ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗುವುದು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಿತ್ರದುರ್ಗ ವಿಭಾಗದ ವತಿಯಿಂದ ಮೊಳಕಾಲ್ಮೂರು ಪಟ್ಟಣದಲ್ಲಿ ನಿರ್ಮಿಸಲಾಗಿರುವ ನೂತನ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಬಸ್ಗಳ ಕಾರ್ಯಾಚರಣೆಗೆ ಸಾಂಕೇತಿಕವಾಗಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸಚಿವರು, 2018ರಿಂದ 2023ರ ಅವಧಿಯ ಸರ್ಕಾರದಲ್ಲಿ ಮಂಜೂರಾಗಿದ್ದ ಈ ಯೋಜನೆಯಡಿ ಅಂದಾಜು 5 ಕೋಟಿ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣಗೊಂಡಿದೆ. ಕಾಮಗಾರಿಗಳು ಇನ್ನೂ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಸಾರ್ವಜನಿಕರ ಹಾಗೂ ಪ್ರಯಾಣಿಕರ ಅನುಕೂಲಕ್ಕಾಗಿ ತಾತ್ಕಾಲಿಕವಾಗಿ ಸಂಚಾರ ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಶಿಷ್ಟಾಚಾರದ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳು, ಪಕ್ಷದ ನಾಯಕರು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಆಹ್ವಾನಿಸಿ ವಿಜೃಂಭಣೆಯಿಂದ ಅಧಿಕೃತ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸ್ವರ ಸಾಮ್ರಾಟ್ ಪದ್ಮಭೂಷಣ ಪಂಡಿತ್ ಬಸವರಾಜ್ ರಾಜಗುರು ಅವರ 106ನೇ ಜನ್ಮ ದಿನಾಚರಣೆ ಹಾಗೂ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಮತ್ತು ಸಂಗೀತ್ಯೋತ್ಸವ ಇಂದು ಸಂಜೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಲಾಗಿದೆ. ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಅತಿಥಿಗಳಾಗಿ ಬೆಳಗಾವಿ ವಿಭಾಗದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದ ಕೆಎಚ್ ಚನ್ನೂರ್ ಆಗಮಿಸಲಿದ್ದಾರೆ. ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿಗೆ ರಾಜಗುರು ಸಂಗೀತ ಪರಂಪರೆಯ ಅಗ್ರ ಶ್ರೇಣಿಯ ಗಾಯಕರಾದ ಯಕ್ಷಗಾನದ ಸಾಂಸ್ಕೃತಿಕ ನೆಲೆಯಾದ ಉತ್ತರ ಕನ್ನಡ ಜಿಲ್ಲೆಯ ಪಂಡಿತ್ ಪರಮೇಶ್ವರ್ ಹೆಗಡೆ ಭಾಜನರಾಗಿದ್ದಾರೆ. 2023ರಲ್ಲಿ ಆಕಾಶವಾಣಿಯ ಅಖಿಲ ಭಾರತ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟಮಟ್ಟದಲ್ಲಿ ಗುರುತಿಸಿಕೊಂಡ ಹಿಂದೂಸ್ತಾನಿ ಶಾಸ್ತೀಯ ಸಂಗೀತದ ಪ್ರತಿಭಾವಂತ ಯುವ ಗಾಯಕ ಅನಿರುದ್ ಐತಾಳ್ ಹಾಗೂ ಮಲೆನಾಡಿನ ಸಾಗರ ತಾಲೂಕು ಹಂಸಗಾರು ಗ್ರಾಮದ ಸರೋದ್ವಾದಕ ಸಚಿನ್ ಹಂಪೆ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಯುವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2026-27ನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರಕಟಿಸಿದ ಹಿನ್ನೆಲೆ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿಗೆ

0: ಖ್ಯಾತ ರಂಗಭೂಮಿ ಹಾಗೂ ಚಲನಚಿತ್ರ ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರುಭಾಜನರಾಗಿದ್ದಾರೆ. ಈ ಕುರಿತು ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ರಂಗಭೂಮಿಯನ್ನ ಉಳಿಸ್ಕೊಳ್ಳೋಕೋಸ್ಕರ 51 ವರ್ಷದಿಂದ ನಾನು ಸತತವಾಗಿ ಒಂದು ಕಲಾಗಂಗೋತ್ರಿ ತಂಡದಿಂದ ಇರೋದ್ರಿಂದ ಈ ಅವಾರ್ಡ್ಗೆ ಆ ರಂಗಭೂಮಿಗೆ ಮತ್ತು ನಮ್ಮ ತಂಡಕ್ಕೆ ಮತ್ತು ರಂಗಕರ್ಮಿಗಳಿಗೆ ಕೊಟ್ಟಂತ ಅವಾರ್ಡ್ ಅಂತ ನಾನು ಭಾವಿಸ್ತೇನೆ. ಇದು ಪ್ರಾಮಾಣಿಕವಾಗಿ ಬಂದಿದೆ ಮತ್ತು ಅರ್ಹತೆ ಬೇಕಾದಷ್ಟು ಜನ ಇದ್ರು ಕೂಡ ನನ್ನನ್ನ ಗುರುತಿಸಿದ್ದಾರೆ ಆ ಕಮಿಟಿಯವರು ಅನ್ನೋದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಅವಾರ್ಡ್ ಅನ್ನತಕ್ಕಂಥದ್ದು ಏನು ಅಂತಂದ್ರೆ ಮುಂದಿನ ಇನ್ನೂ ಕೆಲವು ವರ್ಷಗಳ ಕಾಲ ಇದರಲ್ಲಿ ನೀವು ಮುಂದುವರಿದ ಇನ್ನೂ ಪ್ರೋತ್ಸಾಹ ಆಗ್ತಕ್ಕಂಥದ್ದು ರಂಗಭೂಮಿಗೆ, ಸಂಗೀತಕ್ಕೆ, ನೃತ್ಯಕ್ಕೆ, ಶಿಲ್ಪಕಲೆಗೆ ಏಜ್ ಬಾರ್ ಅನ್ನೋ ಪ್ರಶ್ನೆ ಇಲ್ಲ. ಹಾಗಾಗಿ ಮುಂದುವರಿಸಲಿ ಅನ್ನೋದು ಒಂದು ಪ್ರೋತ್ಸಾಹ ಇರಬಹುದು. ಆ ದೃಷ್ಟಿಯಿಂದ ಸಂತೋಷ ಆಗಿದೆ. 51 ವರ್ಷದಿಂದ ಬಣ್ಣ ಹಾಕಿದ್ದೀನಿ. ನಿರಂತರವಾಗಿ ನಾನು ಸಿನಿಮಾ ನಟ ಆಗ್ಲಿ, MLA ಆಗ್ಲಿ, ಪಾಪ್ಯುಲರ್ ಆಗ್ಲಿ, ತಿರುಗಳು ಮಾಡ್ಕೊಂಡು ಇಲ್ಲೆಲ್ಲೋ ಓಡಾಡ್ತಿದ್ರು ಕೂಡ ತಿಂಗಳು ಒಂದಾದ್ರೂ ನಾಟಕವನ್ನ, ಪ್ರದರ್ಶನವನ್ನ ನಾನು ತಿಳಿದ ಮಟ್ಟಿಗೆ ಅವತ್ತಿನಿಂದ ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದೀನಿ. ತಮ್ಮ ತಂಡವನ್ನ ಕಟ್ಟೋದಕ್ಕೆ ನಾನು ಪೂರಕವಾಗಿದ್ದೀನಿ. ಯಾವುದೇ ದುಃಖ ತಗೊಳ್ದೆ ತಂಡ ಉಳಿಲಿ ಮತ್ತು ರಂಗಭೂಮಿ ಉಳಿಲಿ ಅನ್ನೋ ದೃಷ್ಟಿಯಲ್ಲಿ ಆ ಒಂದು ಸಂತೋಷಕ್ಕೆ ಈಗ ಮುಖ್ಯಮಂತ್ರಿ ನಾಟಕ ಮಾಡ್ತಾ ಇದ್ದೀನಿ. ನಾನು ಮಾಡಿದಾಗ 28-29 ವರ್ಷ, ಆದ್ರೆ ಇವತ್ತು ನನಗೆ 74ನೇ ವಯಸ್ಸಿನಲ್ಲಿ ಅರ್ಹತೆ ಇದ್ದೀನಿ, ಅದು ಪಳಗಿದ್ದೀನಿ. ಆದ್ರೆ ಜನಪ್ರಿಯತೆ ಎಷ್ಟು ಮುಟ್ಟಿ ಪಡ್ಕೊಂಡಿದ್ದೆ ಅಂದ್ರೆ ಯಾವಾಗ ಹಾಕಿದ್ರು ಹೌಸ್ಫುಲ್ ಹೋಗುತ್ತೆ ಅಂತ ಅಂದಾಗ ಏನೋ ಒಂದ್ ಕಡೆ ನಂದು ಕಾಂಟ್ರಿಬ್ಯೂಷನ್ ಟು ದಿ ಥಿಯೇಟರ್. ರಂಗಭೂಮಿ ಇಂದ ಏನ್ ಮಾಡಬಹುದು ಅಂದ್ರೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಭ್ರಷ್ಟಾಚಾರ ಇರ್ತಂಗ್ ನೋಡ್ಕೊಳ್ಳಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ.
0: ಧಾರವಾಡ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಡಾ ಮೊರಾರ್ಜಿ ಪಿಸೆ ವಿರಚಿತ ಅಬ್ಸೆಂಟ್ ಫಾದರ್ ಸಿಂಡ್ರೋಮ್ ಅನುವಾದ ಕೃತಿ ಅಪ್ಪ ನೀನೇಕೆ ಹೀಗೆ ಇಂದು ಬೆಳಗ್ಗೆ 10:30 ಲೋಕಾರ್ಪಣೆಗೊಳ್ಳಲಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭವಾಗಲಿದ್ದು ಇದೇ 28ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿರುವ ಪಂದ್ಯಾವಳಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿಯೇ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಲಕಿ ತೊದಲಬಾಗಿ ಏತ ನೀರಾವರಿ ಯೋಜನೆ ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಭರವಸೆ. ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಒತ್ತು. ಇಂದು ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಳ್ಳಾರಿಯಲ್ಲಿ ರಾಜ್ಯಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಡಿವಿ ಗುಂಡಪ್ಪ ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ ಬಿ ಪುಷ್ಪಾ ಜಗದೀಶ್.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಬಿ ಪುಷ್ಪಾ ಜಗದೀಶ್ ಹಾಡಿದ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಅಂಬಿಕಾ ತನಯ್ಯ ದತ್ತ ಅವರ ರಚನೆ

ಇದುವರೆಗೆ ಬಿ ಪುಷ್ಪಾ ಜಗದೀಶ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ

0: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
1: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
0: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
1: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
0: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
1: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6:00 ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8:00.
4: ಸಂಗಮ ಸಂಗಮ
3: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
5: ಒಂದು ಕಾವ್ಯ ಸಂದೇಶ,
6: ಇಂದು ನವ್ಯ ಸಂದೇಶ.
3: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು. ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408024947740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8:00 ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
7: ಆಕಾಶವಾಣಿ ಕಾರವಾರ ಶ್ರೋತೃಗಳೇ, ಇಂದು ಮುಂಜಾನೆ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. ಒಂಬತ್ತು 9:15 ಯುವಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಪಂಚಜೀವನ ಸೂತ್ರಗಳು, ಈ ಕುರಿತು ಮಾತನಾಡುತ್ತಾರೆ ಗೋವಾದ ಶಿವಾನಂದ ಪಂಡಿತ್. ಇಂದು ಮುಂಜಾನೆ 9:30 ನಮ್ಮ ನಿಲಯದಿಂದ ಜನಪದ ಗೀತೆಗಳನ್ನು ಕೇಳಲಿದ್ದೀರಿ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗುವವು.

ಆಕಾಶವಾಣಿ ಕಾರವಾರ. ಸಮಯ 7:34, ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:35ಕ್ಕೆ ಕನ್ನಡದಲ್ಲಿ ವಾರ್ತೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 7:34 ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 4 ದಿನ ಜಪಾನ್ ಪ್ರವಾಸ. ಮೈಸೂರಿನಲ್ಲಿ ಇಂದಿನಿಂದ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟ್ರೀಯ ಸಮಾವೇಶ. ಹಾರ್ಮೋಜ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಗೆ ಸೇವಾ ಶುಲ್ಕ ಪಾವತಿ ಕಡ್ಡಾಯ, ಇರಾನ್. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ಇಂದು ನಡೆಯಲಿರುವ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಸಮ್ಮೇಳನ ಭೌತಿಕ ಮತ್ತು ವರ್ಚುವಲ್ ವಿಧಾನ ಸೇರಿದಂತೆ ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಲಿದೆ. ದೇಶಾದ್ಯಂತದ ವಿವಿಧ ಭದ್ರತಾ ಪಡೆಗಳು ಮತ್ತು ಪೊಲೀಸ್ ಪಡೆಗಳ 850ಕ್ಕೂ ಹೆಚ್ಚು ಅಧಿಕಾರಿಗಳು ಸಮ್ಮೇಳನದ ಸಮಯದಲ್ಲಿ ವಿವಿಧ ಸಮಕಾಲೀನ ವಿಷಯಗಳು ಮತ್ತು ರಾಷ್ಟ್ರೀಯ ಭದ್ರತೆಗೆ ಇರುವ ಸವಾಲುಗಳ ಕುರಿತು ಚರ್ಚಿಸಲಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಆಂಧ್ರಪ್ರದೇಶದ ಯಲೂರು ಜಿಲ್ಲೆಯ ಮುಸನೂರು ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಮುಸನೂರಿನಲ್ಲಿ ಅವರು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಅವರು ರೈತರನ್ನು ಸನ್ಮಾನಿಸಲಿದ್ದು ಕೃಷಿ ಕ್ಷೇತ್ರದ ಪಾಲುದಾರರು ಹಾಗೂ ಇತರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದಿನಿಂದ 4 ದಿನ ಜಪಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಟೋಕಿಯೋ, ನಗೋಯಾ ಮತ್ತು ಒಸಾಕಾಗೆ ಭೇಟಿ ನೀಡಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಉತ್ಪಾದನೆ, ಅರೆವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿಶೇಷ ತಾಂತ್ರಿಕ ಮತ್ತು ಜಾಗತಿಕ ಪಾಲುದಾರಿಕೆಗೆ ಉಭಯ ದೇಶಗಳ ಆದ್ಯತೆಯನ್ನು ಇದು ಪ್ರತಿಬಿಂಬಿಸಿದೆ. ಭೇಟಿಯ ವೇಳೆ ಜಪಾನ್ನ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳು ಹಾಗೂ ಉದ್ಯಮ ನಾಯಕರೊಂದಿಗೆ ಸಚಿವರು ಸಭೆ ನಡೆಸಲಿದ್ದು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ ಬುಧವಾರದವರೆಗೆ ಕರ್ನಾಟಕದ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತು 3 ದಿನಗಳ ರಾಷ್ಟ್ರೀಯ ಸಮಾವೇಶ ಆಯೋಜಿಸಲಿದೆ. ಈ ಸಮಾವೇಶವು ದೇಶಾದ್ಯಂತ ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳನ್ನು ಬಲಪಡಿಸುತ್ತದೆ. ರಾಷ್ಟ್ರೀಯ ಸಮಾವೇಶವು ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ 2047ರ ಮಾರ್ಗಸೂಚಿಯನ್ನು ಮುನ್ನಡೆಸುತ್ತದೆ. ಇದರಡಿಯಲ್ಲಿ ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಯಾವುದೇ ಸಮುದಾಯವು ಹಿಂದೆ ಉಳಿಯದಂತೆ ನೋಡಿಕೊಳ್ಳುವುದು ಸಮಗ್ರ ರಾಷ್ಟ್ರೀಯ ಅಭಿವೃದ್ಧಿಯ ಪ್ರಮುಖ ಸ್ತಂಭಗಳಾಗಿವೆ.

0: ಈ ಸಮಾವೇಶವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಉದ್ಘಾಟಿಸಲಿದ್ದಾರೆ. ಯುದ್ಧ ನೌಕೆಗಳು, ಕಡಲಾಚೆಯ ಹಡಗುಗಳು ಮತ್ತು ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯ ಅಗತ್ಯವಿದೆ. ಇದು ದೇಶದ ಭದ್ರತೆಗೆ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ಭಾರತವನ್ನು ಭವಿಷ್ಯದ ಹಡಗು ನಿರ್ಮಾಣ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿರುವ ಈ ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ನಿರ್ವಹಣಾ ಸೇವೆಗಳ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಕೋಲ್ಕತ್ತಾದಲ್ಲಿ ಸುಮಾರು 3,400 ಕೋಟಿ ರೂಪಾಯಿ ಮೌಲ್ಯದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಎಂಜಿನಿಯರ್ಸ್ ಹಾಗೂ ಯಂತ್ರ ಇಂಡಿಯಾ ಲಿಮಿಟೆಡ್ನ 5 ಯೋಜನೆಗಳಿಗೆ ನಿನ್ನೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಆತ್ಮನಿರ್ಭರತೆಯು ಈ ಸಮಯದ ಅಗತ್ಯವಾಗಿದೆ ಎಂದು ಹೇಳಿದರು. ಇಂದು ಭಾರತದ ರಕ್ಷಣಾ ಸಾರ್ವಜನಿಕ ವಲಯದ ಸಂಸ್ಥೆಗಳು ತಯಾರಿಸಿದ ಉತ್ಪನ್ನಗಳ ಬಗ್ಗೆ ಸಶಸ್ತ್ರ ಪಡೆಗಳು ಈಗ ಹೆಚ್ಚಿನ ಆಸಕ್ತಿ ತೋರಿಸುತ್ತಿವೆ ಎಂದರು. ವಿಶ್ವಾದ್ಯಂತ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ನಿರ್ವಾತವನ್ನು ಮೇಕ್ ಇನ್ ಇಂಡಿಯಾ ಅಭಿಯಾನದ ಅಡಿಯಲ್ಲಿ ಭಾರತವು ನಿವಾರಿಸಬಹುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸುವ ಮೂಲಕ ಸಂಪನ್ನಗೊಂಡಿತು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿ ನಡೆದ ಸಭೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರ, ಯುವಜನರ ಭಾಗವಹಿಸುವಿಕೆ ಹಾಗೂ ಅಂತಾರಾಷ್ಟ್ರೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಹಾಗೂ ಹಿರಿಯ ಪ್ರತಿನಿಧಿಗಳು ಚರ್ಚಿಸಿದರು. ಮಾತುಕತೆ, ಪರಸ್ಪರ ಗೌರವ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಭೆಯಲ್ಲಿ ಸಹಮತ ವ್ಯಕ್ತವಾಯಿತು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾತನಾಡಿ, ಕ್ರೀಡಾಪಟುಗಳು ಮತ್ತು ತರಬೇತುದಾರರ ಪರಸ್ಪರ ಸಂವಹನ, ಜಂಟಿ ಸ್ಪರ್ಧೆಗಳು ಹಾಗೂ ಕ್ರೀಡಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಚಿಕೆಗೆ ಒತ್ತು ನೀಡುವ ಬಗ್ಗೆ ಪ್ರಸ್ತಾಪಿಸಿದರು. ಭಾರತದ ಅಧ್ಯಕ್ಷತೆಯಲ್ಲಿ 3 ಪ್ರಮುಖ ಉಪಕ್ರಮಗಳಾದ ಬ್ರಿಕ್ಸ್ ಕ್ರೀಡಾ ತಂತ್ರಜ್ಞಾನ ಕಾರ್ಯಕಾರಿ ಸಮೂಹ, ಬ್ರಿಕ್ಸ್ ಕ್ರೀಡಾ ಉತ್ಪಾದನಾ ಸಮಾವೇಶ ಹಾಗೂ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ಕ್ರೀಡೆಗಳ ಪ್ರದರ್ಶನ ಸ್ಪರ್ಧೆಗಳನ್ನು ಮುಂದಕ್ಕೆ ಕೊಂಡೊಯ್ಯಲಾಗಿದೆ. ಭಾರತದಲ್ಲಿ ತಯಾರಿಸಿ ಉಪಕ್ರಮದಡಿ ಕ್ರೀಡಾ ಸಾಮಗ್ರಿಗಳ ಉತ್ಪಾದನೆ ಬಲಪಡಿಸುವ ಹಾಗೂ ಜಾಗತಿಕ ಹೂಡಿಕೆಯನ್ನು ಆಕರ್ಷಿಸುವ ಭಾರತದ ಯೋಜನೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಕ್ರೀಡೆಯ ಮೂಲಕ ದೈಹಿಕ ಕ್ಷಮತೆ, ಆರೋಗ್ಯಕರ ಜೀವನ ಶೈಲಿ, ಸಾಂಸ್ಕೃತಿಕ ವಿನಿಮಯ ಮತ್ತು ಬ್ರಿಕ್ಸ್ ರಾಷ್ಟ್ರಗಳ ಜನರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಸದಸ್ಯ ರಾಷ್ಟ್ರಗಳು ಪುನರುಚ್ಚರಿಸಿವೆ. ಹಾರ್ಮೋಸ್ ಜಲಸಂಧಿಯ ಮೂಲಕ ಸಾಗುವ ದೇಶಗಳ ಹಡಗುಗಳು ಈಗ ಸೇವಾ ಶುಲ್ಕ ಪಾವತಿಸಬೇಕಾಗುತ್ತದೆ ಎಂದು ಇರಾನ್ ಘೋಷಿಸಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಇರಾನ್ನ ರಾಷ್ಟ್ರೀಯ ಭದ್ರತಾ ಆಯೋಗದ ವಕ್ತಾರ ಇಬ್ರಾಹಿಂ ರೆಜೈ, ಶುಲ್ಕಗಳು ವ್ಯಾಪಕ ಶ್ರೇಣಿಯ ಸಮುದ್ರ, ಪರಿಸರ ಮತ್ತು ವ್ಯವಸ್ಥಾಪನಾ ನಿಬಂಧನೆಗಳನ್ನು ಒಳಗೊಂಡಿರುತ್ತವೆ ಎಂದು ಹೇಳಿದ್ದಾರೆ. ಇದಕ್ಕೂ ಮೊದಲು ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸಿನ್ ರೆಜೈ ಮಾತನಾಡಿ, ಹಾರ್ಮೋಸ್ ಜಲಸಂಧಿಯನ್ನು ಮುಚ್ಚಲಾಗಿದೆ. ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸುವವರೆಗೆ ಹಾಗೂ ಅದರ ನಡವಳಿಕೆಯನ್ನು ಬದಲಾಯಿಸುವವರೆಗೆ ಮತ್ತೆ ಹಾರ್ಮೋಸ್ ಜಲಸಂಧಿಯನ್ನು ತೆರೆಯುವುದಿಲ್ಲ ಎಂದು ತಿಳಿಸಿದರು. ಮತ್ತೊಂದೆಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮೋಸ್ ಜಲಸಂಧಿಯನ್ನು ನೂತನ ಅಮೆರಿಕ ಪ್ರದೇಶವೆಂದು ಚಿತ್ರಿಸುವ ಚಿತ್ರವನ್ನು ಹಂಚಿಕೊಳ್ಳುವ ಮೂಲಕ ನಿರ್ಣಾಯಕ ಜಲಮಾರ್ಗದ ಮೇಲೆ ಅಮೆರಿಕ ನಿಯಂತ್ರಣದ ಹಕ್ಕನ್ನು ಪುನರುಚ್ಚರಿಸಿದ್ದಾರೆ. ಭಾರತದ 19 ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ ಎಂ ಹಂಗೇರಿಯ ನಾಗೈ ಕನಿಜಾದಲ್ಲಿ ನಡೆದ ಪ್ರತಿಷ್ಠಿತ ಕನಿಜಾ ಓಪನ್ ಚೆಸ್ 2026 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಎ ಗುಂಪಿನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಪಂದ್ಯಾವಳಿಯ 9ನೇ ಮತ್ತು ಅಂತಿಮ ಸುತ್ತಿನಲ್ಲಿ ಪ್ರಾಣೇಶ್ ಜರ್ಮನಿಯ ವಾಡಿಮ್ ಪೆಟ್ರೋವ್ಸ್ಕಿ ಅವರನ್ನು ಸೋಲಿಸಿದರು. ಕೊಲಂಬೋದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ನಿನ್ನೆ ಆರಂಭವಾದ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ದಿನದಾಟದ ಅಂತ್ಯಕ್ಕೆ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 5 ವಿಕೆಟ್ನಷ್ಟಕ್ಕೆ 300 ರನ್ ಗಳಿಸಿದೆ. ಇಂದು 2ನೇ ದಿನದಾಟ ಮುಂದುವರೆಯಲಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವೀನ್ನಲ್ಲಿ ನಿನ್ನೆ ರಾತ್ರಿ ನಡೆದ 2ನೇ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತೀಯ ಮಹಿಳಾ ತಂಡ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಪಂದ್ಯಾವಳಿಯಲ್ಲಿ ಇದುವರೆಗೆ ಹೆಚ್ಚು ಗೋಲು ಗಳಿಸಿದ ಆಧಾರದ ಮೇಲೆ ಆಸ್ಟ್ರೇಲಿಯಾ ತಂಡ

0: ಸೆಮಿಫೈನಲ್ ತಲುಪಿದೆ. ಕೋಟಾದ ಕಿನಾಬಾಲುದಲ್ಲಿ ನಿನ್ನೆ ನಡೆದ ತನ್ನ ಅಂತಿಮ ಗುಂಪು ಎ ವಿಭಾಗದ ಪ್ರಾಥಮಿಕ ಹಂತದ ಪಂದ್ಯದಲ್ಲಿ ಮಲೇಷ್ಯಾದ ಸಬಾ ಫುಟ್ಬಾಲ್ ಕ್ಲಬ್ ಅನ್ನು 2-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತೀಯ ಫುಟ್ಬಾಲ್ ಕ್ಲಬ್ ಈಸ್ಟ್ ಬೆಂಗಾಲ್ 2026-27 ಎಎಫ್ಸಿ ಮಹಿಳಾ ಚಾಂಪಿಯನ್ಸ್ ಲೀಗ್ನ ಮುಖ್ಯ ಹಂತವನ್ನು ಪ್ರವೇಶಿಸಿತು. ಈ ಗೆಲುವು ಪಂದ್ಯಾವಳಿಯಲ್ಲಿ ಸತತ ಗುಂಪು ಹಂತದ ಅರ್ಹತೆಯನ್ನು ಗಳಿಸಲು ಭಾರತೀಯ ಫುಟ್ಬಾಲ್ ಕ್ಲಬ್ಗೆ ಸಹಾಯ ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ನಿನ್ನೆ ಭಾರತದ ದಿವ್ಯಾಂಗ ಪುರುಷರ ಕ್ರಿಕೆಟ್ ತಂಡವನ್ನು ಭೇಟಿಯಾದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅಮಿತ್ ಶಾ ಅವರು ಭಾರತ ಇಂಗ್ಲೆಂಡ್ ಪುರುಷರ ಮಿಶ್ರ ದಿವ್ಯಾಂಗ ಅಂತಾರಾಷ್ಟ್ರೀಯ ಟಿ20 ಸರಣಿಗಾಗಿ ಇಂಗ್ಲೆಂಡ್ಗೆ ತೆರಳಿದ್ದ ಭಾರತದ ದಿವ್ಯಾಂಗ ಪುರುಷರ ಕ್ರಿಕೆಟ್ ತಂಡ ಸ್ವದೇಶಕ್ಕೆ ಹಿಂತಿರುಗಿದೆ ಎಂದು ಹೇಳಿದ್ದಾರೆ. ದೇಶಕ್ಕಾಗಿ ಗೆಲ್ಲುವ ತಂಡದ ಪ್ರಯತ್ನಗಳು ಮತ್ತು ದೃಢ ಸಂಕಲ್ಪವು ಭಾರತದ ಯುವಕರಿಗೆ ಸ್ಫೂರ್ತಿ ನೀಡುತ್ತದೆ ಎಂದ ಅವರು ತಂಡದ ಭವಿಷ್ಯದ ಪ್ರಯತ್ನಗಳಿಗೆ ಶುಭ ಹಾರೈಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 4 ದಿನ ಜಪಾನ್ ಪ್ರವಾಸ. ಮೈಸೂರಿನಲ್ಲಿ ಇಂದಿನಿಂದ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟ್ರೀಯ ಸಮಾವೇಶ. ಹಾರ್ಮೋಸ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಗೆ ಸೇವಾ ಶುಲ್ಕ ಪಾವತಿ ಕಡ್ಡಾಯ, ಇರಾನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಮುದ್ದಿನ ಅಳಿಯ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಗೀತರಚನೆ ಮತ್ತು ಸಂಗೀತ ವಿ ಮನೋಹರ್ ಅವರದು.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಗಜಕೇಸರಿ ಚಿತ್ರದ ಗೀತೆ ಹಾಡಿದ್ದಾರೆ ಟಿಪ್ಪು. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿ ಹರಿಕೃಷ್ಣ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿದ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯ ಚಿತ್ರದ ಗೀತೆ. ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿ ಹರಿಕೃಷ್ಣ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇಂದು ಮುಂಜಾನೆ 8:35 ನಮ್ಮ ನಿಲಯದಿಂದ ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ ಇಂದು ಮುಂಜಾನೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಆಕಾಶವಾಣಿ ಕಾರವಾರ ಸಮಯ 8:00, ಹಿಂದಿಯಲ್ಲಿ 8:15 ನಿಮಿಷಕ್ಕೆ, ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ.

0: ಆಕಾಶವಾಣಿ
1: ಆಯುಷ್ವಾಣಿ
2: ಆಕಾಶವಾಣಿ ಕಾರವಾರ ಹಿಂದಿ ಚಿತ್ರಗೀತೆಗಳು. ಶರ್ಮಿಲಿ ಚಿತ್ರದ ಗೀತೆ, ಸರ್
3: ಕಾಣಿಸುತ್ತಿದೆ. ಬದಲಾದ ಜೀವನ ಶೈಲಿ, ಆಧುನಿಕತೆ, ಕೆಲಸದ ಒತ್ತಡ, ಒಂಟಿ ಜೀವನ, ಅಂದರೆ ಕೂಡು ಕುಟುಂಬ ಮತ್ತು ಆತ್ಮೀಯರಿಂದ ದೂರವಿರುವುದು, ಹೀಗೆ ಅನೇಕ ಕಾರಣಗಳಿಂದಾಗಿ ಮಾನಸಿಕ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸುತ್ತಿದೆ. ಮಾನಸಿಕ ಆರೋಗ್ಯವೆಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಸಂಘರ್ಷಗಳನ್ನು ಯಶಸ್ವಿಯಾಗಿ ನಿಭಾಯಿಸುವುದು, ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಸಾಮಾಜಿಕವಾಗಿ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವಂತದ್ದು ಹಾಗೂ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಡುವಂತದ್ದು. ಒಟ್ಟಾರೆ ಮಾನಸಿಕ ಆರೋಗ್ಯವು ನಮ್ಮ ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿಯಾಗಿರುತ್ತದೆ. ದೇಹ ಮತ್ತು ಮನಸ್ಸು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಮನುಷ್ಯ ದೈಹಿಕವಾಗಿ ನೋವು ಪಟ್ಟಾಗ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಹಾಗೆಯೇ ಮನಸ್ಸಿಗೆ ಆಘಾತವಾದಾಗ ಅದರ ಪರಿಣಾಮ ದೈಹಿಕವಾಗಿ ಕಾಣಿಸುತ್ತದೆ. ಮಾನಸಿಕ ಕಾಯಿಲೆಗಳಿಗೆ ಹಲವಾರು ಕಾರಣಗಳಿವೆ. ಮೊದಲನೆಯದಾಗಿ ಬಯಾಲಜಿಕಲ್ ಫ್ಯಾಕ್ಟರ್ಸ್, ಅಂದರೆ ಜೈವಿಕ ಕಾರಣಗಳು. ಇವು ಅನುವಂಶಿಕವಾಗಿ ಬರುವಂತದ್ದು. ತಾಯಿಯು ಗರ್ಭಾವಸ್ಥೆಯಲ್ಲಿರುವಾಗ ತೀವ್ರ ಒತ್ತಡ, ಆತಂಕ ಏನಾದರೂ ಅನುಭವಿಸಿದ್ದರೆ ಮಗುವಿಗೆ ಮಾನಸಿಕ ಕಾಯಿಲೆಯ ಲಕ್ಷಣಗಳು ಕಾಣಿಸುತ್ತವೆ. ಹೆರಿಗೆ ಸಮಯದಲ್ಲಿ ಮಗುವಿನ ತಲೆಗೆ ಗಾಯವಾದಾಗ ಮೆದುಳಿಗೆ ತೊಂದರೆಯಾಗಿ ಮಾನಸಿಕ ಕಾಯಿಲೆಗಳು ಬರುತ್ತವೆ. ಎರಡನೆಯದಾಗಿ ಸೈಕಾಲಜಿಕಲ್ ಪ್ರಾಬ್ಲಮ್ಸ್, ಅಂದರೆ ಮನಸ್ಸಿಗೆ ಸಂಬಂಧಿಸಿದ ಕಾರಣಗಳು. ಪ್ರತಿಯೊಬ್ಬ ವ್ಯಕ್ತಿ ಸಮಸ್ಯೆಯನ್ನು ನೋಡುವ ರೀತಿ, ಅನುಭವಿಸುವ ರೀತಿ, ಪ್ರತಿಕ್ರಿಯಿಸುವ ರೀತಿ ಹಾಗೂ ವ್ಯಕ್ತಿತ್ವ ಸಂಬಂಧಿಸಿರುತ್ತದೆ. ಮೂರನೆಯದಾಗಿ ಸೋಷಿಯಲ್ ಫ್ಯಾಕ್ಟರ್ಸ್, ಅಂದರೆ ಸಾಮಾಜಿಕ ಸಮಸ್ಯೆಗಳು. ಬಡತನ, ಅನಕ್ಷರತೆ, ಸುತ್ತಮುತ್ತಲಿನ ಕಲುಷಿತ ವಾತಾವರಣಗಳು, ಭೇದ ಭಾವ, ಸಾಮಾಜಿಕ ತಾರತಮ್ಯ, ಜಾತೀಯತೆ, ಬಾಲ್ಯಾವಸ್ಥೆಯ ತೊಂದರೆಗಳು, ಕಟ್ಟುನಿಟ್ಟಾದ ಪೋಷಕರು, ಬೆದರಿಕೆಗಳು ಹಾಗೂ ಇತ್ತೀಚಿನ ಸೋಷಿಯಲ್ ಮೀಡಿಯಾದ ಪ್ರಭಾವಗಳು ಇರುತ್ತವೆ. ದಿನನಿತ್ಯದ ಜೀವನದಲ್ಲಿ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಭಾವನೆಗಳು ಬರ್ತಾ ಇರುತ್ತವೆ. ಆದರೆ ನಕಾರಾತ್ಮಕ ಭಾವನೆಗಳಾದ ಸಿಟ್ಟು, ಕೋಪ, ದ್ವೇಷ ಹಾಗೂ ಅಸೂಯೆ ಅತಿರೇಕಕ್ಕೆ ಹೋದಾಗ ಜೀವನ ತುಂಬಾ ಕಷ್ಟಕರವಾಗುತ್ತದೆ. ಇಂಥ ಸಮಯದಲ್ಲಿ ಸೂಕ್ತವಾದ ಸಮಾಲೋಚನೆ ಹಾಗೂ ಚಿಕಿತ್ಸೆಯು ಬೇಕಾಗುತ್ತದೆ. ಇಂಥ ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿ ವ್ಯಕ್ತಿಗನುಗುಣವಾಗಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅನ್ನು ಕೊಟ್ಟು ರೋಗದ ತೀವ್ರತೆಯನ್ನು ಕಡಿಮೆ ಮಾಡಿ ಸರಳ ಜೀವನ ನಡೆಸಲು ಸಹಾಯ ಮಾಡಲಾಗುತ್ತದೆ. ಈ ಜೀವಕ್ಕೆ ಇರುವ ಶಕ್ತಿಯನ್ನು ವೈಟಲ್ ಫೋರ್ಸ್ ಅಥವಾ ಜೀವಶಕ್ತಿ ಎನ್ನಲಾಗುತ್ತದೆ. ಮನಸ್ಸು, ದೇಹ ಮತ್ತು ಬುದ್ಧಿ ಅಸಮತೋಲನವಾದಾಗ ಜೀವಶಕ್ತಿ ಅಸಮತೋಲನವಾಗುತ್ತದೆ. ಹೋಮಿಯೋಪತಿ ಔಷಧಿಗಳು ಈ ಜೀವಶಕ್ತಿಯನ್ನು ಸಕ್ರಿಯಗೊಳಿಸಿ ಮನಸ್ಸು, ದೇಹ ಮತ್ತು ಬುದ್ಧಿಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತವೆ. ಮಾನಸಿಕ ಕಾಯಿಲೆಗಳು ಹೋಮಿಯೋಪತಿಯ ಕೆಲವು ಔಷಧಿಗಳು ಈ ರೀತಿಯಾಗಿವೆ. ಇಗ್ನೇಶಿಯ, ಈ ಔಷಧಿಯನ್ನು ತೀವ್ರ ದುಃಖ, ಆಘಾತ, ಒಳಗಿಟ್ಟಂತ ಭಾವನೆಗಳು, ಅಂದರೆ ಸಪ್ರೆಸ್ಡ್ ಫೀಲಿಂಗ್ಸ್ ಇದ್ದಾಗ ಕೊಡಲಾಗುತ್ತದೆ. ಎರಡನೇದಾಗಿ ನ್ಯಾಟ್ರಮ್ಯೂರ್, ಈ ಔಷಧಿಯನ್ನು ದೀರ್ಘಕಾಲದ ದುಃಖ, ಆಘಾತ, ಒಳಗುಣ ವ್ಯಕ್ತಿತ್ವ ಅಂದರೆ ಇಂಟ್ರೋವರ್ಟೆಡ್ ಪರ್ಸನಾಲಿಟಿ, ಏಕಾಂತವಾಗಿರುವುದು, ಅತಿ ಸಂವೇದನೆ ಇದ್ದಾಗ ಕೊಡಲಾಗುತ್ತದೆ. ಮೂರನೇದಾಗಿ ಅರ್ಸೆನಿಕ್ ಆಲ್ಬಮ್, ಈ ಔಷಧಿಯನ್ನು ತೀವ್ರ ಆತಂಕ, ಅಶಾಂತಿ, ರೋಗ ಹಾಗೂ ಮರಣದ ಭಯವಿದ್ದವರಿಗೆ ಕೊಡಲಾಗುತ್ತದೆ. ನಾಲ್ಕನೇದಾಗಿ ಪಲ್ಸೆಟಿಲ, ಮನೋಭಾವದ ಬದಲಾವಣೆ ಅಂದರೆ ಮೂಡ್ ಸ್ವಿಂಗ್ಸ್, ಸಾಂತ್ವನದ ಅಗತ್ಯವಿರುವವರಿಗೆ ಕೊಡಲಾಗುತ್ತದೆ. ಐದನೇದಾಗಿ ಕ್ಯಾಲ್ಕಿರಿಯಾಕಾಬ್, ಭವಿಷ್ಯದ ಭದ್ರತೆ ಕುರಿತು ಆತಂಕ, ಜವಾಬ್ದಾರಿಗಳ ಭಾರ ಹಾಗೂ ಯಾವಾಗಲೂ ಬೆಂಬಲದ ಅಗತ್ಯತೆ ಇರುವವರಿಗೆ ಕೊಡಲಾಗುತ್ತದೆ. ಆರನೆಯದಾಗಿ ಬೆಲಡೋನ, ತೀವ್ರತರವಾದ ಸಿಟ್ಟು, ಕೋಪವಿದ್ದವರಿಗೆ ಕೊಡಲಾಗುತ್ತದೆ. ಸ್ಟ್ರಮೋನಿಯಂ, ಸಿಟ್ಟು ಕೋಪದ ಜೊತೆಗೆ ಕತ್ತಲೆ ಭಯವಿದ್ದವರಿಗೆ ಕೊಡಲಾಗುತ್ತದೆ. ಇನ್ನು ಬೇರೆ ಔಷಧಿಗಳಾದ ಟ್ಯಾರೆಂಟುಲ ಹಿಸ್ಪ್ಯಾನಿಕ, ಟ್ಯಾರೆಂಟುಲ ಕ್ಯೂಬೆನ್ಸ್, ಟ್ಯುಬರ್ಕ್ಯುಲಿನಮ್, ಕ್ಯಾಲ್ಕಿರಿಯಾಫಾಸ್, ಹಯೋಸೈಮಸ್, ಅಗ್ಯಾರಿಕಸ್ ಮುಂತಾದ ಔಷಧಿಗಳನ್ನು ADHD ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಗಮನದ ಕೊರತೆ, ಅತಿ ಚಟುವಟಿಕೆ ಇದ್ದವರಿಗೆ ಕೊಡಲಾಗುತ್ತದೆ. ಒಂದೇ ಸಮಸ್ಯೆಗೆ ಎಲ್ಲರಿಗೂ ಒಂದೇ ತರವಾದ ಔಷಧಿ ನೀಡಲಾಗುವುದಿಲ್ಲ.

0: ಹಾಗೆ ತೀವ್ರತರವಾದ ಮಾನಸಿಕ ಕಾಯಿಲೆಗಳಾದ ಸಿಜೋಫ್ರೇನಿಯಾ, ಕ್ರಾನಿಕ್ ಡಿಪ್ರೆಷನ್, ಬೈಪೋಲಾರ್ ಡಿಸಾರ್ಡರ್ಸ್ಗೆ ಅಲೋಪತಿ ವೈದ್ಯರು ಕೊಡುವ ಸೈಕ್ಯಾಟ್ರಿಕ್ ಔಷಧಿಗಳ ಜೊತೆಗೆ ಸಮಾನಾಂತರವಾಗಿ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಟ್ಟು ಕಾಯಿಲೆ ತೀವ್ರತೆಯನ್ನು ಕಡಿಮೆ ಮಾಡಲಾಗುತ್ತದೆ. ಸ್ವಾಸ್ಥ್ಯ ಸಮಾಜಕ್ಕೆ ಸ್ವಾಸ್ಥ್ಯ ಮನಸ್ಸು ತುಂಬಾ ಅಗತ್ಯವಿರುತ್ತದೆ. ಧನ್ಯವಾದಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಪರಿಹಾರ, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಪ್ರೇಮಾ ರಾಥೋಡ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಯಾದಾಪುರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ ಹಿಂದಿ ಚಿತ್ರಗೀತೆಗಳು. ಶರ್ಮಿಲೆ ಚಿತ್ರದ ಗೀತೆ, ಗಾಯಕರು ಕಿಶೋರ್ ಕುಮಾರ್. ನೀರಜ್ ಶ್ರೀಧರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಆರ್ ಡಿ ಬರ್ಮನ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈ ವಾದಾರ್ಹ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಡಿದ ಗೀತೆ, ಗುಲ್ಷನ್ ಬೌರಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಆರ್ ಡಿ ಬರ್ಮನ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬೊಪ್ಪಿ ಲಹರಿ ಸಂಗೀತ ಸಂಯೋಜಿಸಿ ಹಾಡಿದ ಚಲ್ತೆ ಚಲ್ತೆ ಚಿತ್ರದ ಗೀತೆ. ಗೀತರಚನೆ ಅಮಿತ್ ಖನ್ನಾ ಅವರದು.

ಕಿಶೋರ್ ಕುಮಾರ್ ಹಾಡಿದ ಚಲ್ತೆ ಚಲ್ತೆ ಚಿತ್ರದ ಗೀತೆಯೊಂದಿಗೆ ಇಂದಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಆಕಾಶವಾಣಿ ಕಾರವಾರ, ಸಮಯ 8:50. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ. ಪರಮತತ್ವವ ಕಂಡ ಗುರುವ ನರಸುವದಲ್ಲಿ ದೊರೆತಂದು ನೀಂದನ್ಯ ಮಂಕುತಿಮ್ಮ. ಪರಮತತ್ವವ ಕಂಡ ಗುರುವ ನರಸುವದಲ್ಲಿ ದೊರೆತಂದು ನೀಂಧನ್ಯ ಮಂಕುತಿಮ್ಮ.

ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ಎಂಬ ದಾಸವಚನವಿದೆ. ಮುಕುತಿಯ ದಾರಿ ತೋರಿಸಬೇಕಲ್ಲ, ಅಂಥ ಗುರುವನ್ನು ಹುಡುಕುವುದು ಹೇಗೆ, ಆ ಗುರುವಿಗೆ ಏನೇನು ಗೊತ್ತಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು. ಸೂರ್ಯನನ್ನು ನೇರವಾಗಿ ನೋಡಲಾಗದು, ಒಂದು ವೇಳೆ ನೋಡಿಬಿಟ್ರೋ ಅದೇ ಕೊನೆಯ ನೋಟ, ಇನ್ನೆಂದೂ ಯಾರೂ ಏನೂ ಕಾಣಿಸೋಲ್ಲ. ಹಾಗೆ ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಸೂರ್ಯನನ್ನು ನೋಡುವುದಕ್ಕಿಂತ ಸೂರ್ಯನ ಕಿರಣವೊಂದ ಕಾಂತಿಯನ್ನು ಅನುಭವಿಸುವುದು ಸುಲಭ, ಹೆಚ್ಚು ಸುಲಭ. ಹಾಗಾಗಿ ಸೂರ್ಯ ತರಣಿ, ಅವನ ದರ್ಶನ ಅದಕ್ಕಿಂತ ಆತನ ಕಿರಣದ ದರ್ಶನವನ್ನು ಪಡೆಯೋದು ಬಹಳ ಸುಲಭ. ದೊಡ್ಡ ದೊಡ್ಡ ಪಾರಮಾರ್ಥಿಕ ಗ್ರಂಥಗಳ ತತ್ವವನ್ನು ಅರಿತುಕೊಳ್ಳೋದು, ಅರಗಿಸಿಕೊಳ್ಳೋದು ನಮ್ಮಂಥ ಸಾಮಾನ್ಯರಿಗೆ ಎಟುಕದ ಕೆಲಸ. ಹಾಗಾಗಿ ಏನು ಮಾಡ್ಬೋದು, ಉದಾಹರಣೆಗಳ ಮೂಲಕ ಆ ತತ್ವದ ಮಥಿತವನ್ನು ಸ್ವಲ್ಪ ಸ್ವಲ್ಪ ಸಂಗ್ರಹಿಸಬಹುದು, ಗ್ರಹಿಸಬಹುದು. ಪರಮತತ್ವಗಳನ್ನು ಕಂಡು ಕೇಳಿದ ಅನುಭವಿಸಿದ ಮಹನೀಯರು ಅಲ್ಲಲ್ಲಿ ಇದ್ದಾರು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಏನ, ಆ ಅಂಧಕಾರದ ಪರದೆಯನ್ನು ಪಕ್ಕಕ್ಕೆ ಸರಿಸುವಂಥ ಒಬ್ಬ ಗುರು ಬೇಕು. ಹಾಗೆ ಸಂಪನ್ನರಾದ ಗುರುಗಳನ್ನು ಅರಸುವುದಾದರೂ ಎಲ್ಲಿ, ಹೇಗೆ? ಹುಡುಕಾಟವನ್ನು ನಿಲ್ಲಿಸಬಾರದು. ಹುಡುಕಾಟದಲ್ಲಿ ಅಂಥ ಗುರು ದೊರಕಿಬಿಟ್ನೋ, ನಮ್ಮ ಬದುಕು ಧನ್ಯವಾಯಿತು, ಪಾವನವಾಯಿತು. ಶ್ರೇಷ್ಠವಾದ ಯೋಗ ಮಾರ್ಗದ ಅರಿವನ್ನು ಆ ಕಾರಣಕ್ಕಾಗಿ ಹಾಗೆ ಪಡೆಯಬಹುದು ನಿಸ್ಸಂದೇಹವಾಗಿ ಅಂತ ಇದ್ದಾರೆ ತಿಮ್ಮಗುರುಗಳೇ.

ಕೋಗಿಲೆಯುಂ ಒಂದೆ ಮೇಲ್ನೋಟಕ್ಕೆ, ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ. ಕಾಗೆಯುಂ ಕೋಗಿಲೆಯುಂ ಒಂದೆ ಮೇಲ್ನೋಟಕ್ಕೆ, ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ. ಲೋಗರವೊಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವನಂತ

0: ಕಾಗೆಯೂ ಕೋಗಿಲೆಯೂ ಒಂದೇ ಮೇಲ್ನೋಟಕ್ಕೆ ಅನ್ನೋ ಪಾದವನ್ನು ನೋಡಿದಾಗ ನಮಗೆ ಸಂಸ್ಕೃತದ ಸುಭಾಷಿತ ಒಂದು ನೆನಪಾಗದೇ ಇರೋದು. ಕಾಕಃ ಕೃಷ್ಣ ಪಿಕಃ ಕೃಷ್ಣ ಕೋ ಭೇದೋ ಪಿಕಕಾಕಯೋ ವಸಂತ ಸಮಯೇ ಸಂಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ ಅಂತ ಅನ್ನೋದು ಒಂದು ಸುಭಾಷಿತ ಇದೆ. ಕಾಗೆಯೂ ಕಪ್ಪು, ಕೋಗಿಲೆಯೂ ಕಪ್ಪು. ಕಾಗೆಯನ್ನು ಕೋಗಿಲೆಯನ್ನು ಪಕ್ಕ ಪಕ್ಕ ನಿಲ್ಲಿಸ್ಬಿಟ್ರೆ ಕೋಗಿಲೆ ಯಾವುದು ಕಾಗೆ ಯಾವುದು ಗುರುತಿಸೋದು ಬಹಳ ಕಷ್ಟ ಆಗುತ್ತೆ. ಆದರೆ ನಮಗೆ ಇದು ಕಾಗೆ ಇದು ಕೋಗಿಲೆ ಅಂತ ತಿಳಿಯೋದು ಹೇಗೆ ತಿಳಿಯೋಣ. ವಸಂತ ಸಮಯದವರೆಗೂ ಚೈತ್ರ ಮಾಸ ಬರೋವರೆಗೂ ಕಾಯಬೇಕು, ಕಾದರೆ ಕೋಗಿಲೆಯ ಗುರುತು ಸಿಗತ್ತೆ. ಅದರಂತೆ ಹೊರನೋಟಕ್ಕೆ ಯೋಗಿಯು ನಮ್ಮ ಹಾಗೆ ಸಂಸಾರವೊಂದಿಗಿನ ಹಾಗೆಯೇ ಕಾಣ್ತಾನೆ. ಆ ಯೋಗಿ ಆ ಗುರು ಭೋಗಿಯಂತೆಯೇ ಇರ್ತಾನೆ. ಲೋಕದ ಸಾಮಾನ್ಯರ ಹಾಗೆ ಆತನಿಗೂ ಸುಖ, ಆತನಿಗೂ ದುಃಖ, ಆತನಿಗೂ ಸಂಭ್ರಮಗಳಿರುತ್ತವೆ. ಅದರಲ್ಲಿ ಪ್ರತಿಕ್ರಿಯಿಸ್ತಾನೆ, ತೊಡಕೊಳ್ತಾನೆ, ನಡ್ಕೋತಾನೆ. ಆದರೆ ಆ ವರಯೋಗ ಮಾರ್ಗವನ್ನು ತೋರುವ ಗುರು ಅಂತರಂಗದಲ್ಲಿ ಯೋಗಿಯ ಜೀವನವನ್ನು ನಡೆಸ್ತಾ ಇರ್ತಾನೆ. ಅಂದರೆ ಯೋಗಿಯೂ ಸಂಸಾರ ಭೋಗಿಯೇ, ಹೊರಕ್ಕೆ ಲೋಗರವೋಲಿರುತ್ತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವನ್ ಆಂತರದಿ ಮಂಕುತಿಮ್ಮ. ಅಂದರೆ ಏನರ್ಥ? ಆ ಸುಖ ದುಃಖ ಸಂಭ್ರಮ ಅನ್ನೋದು ಸಾಮಾನ್ಯರಿದ್ದ ಹಾಗೇನೆ, ಆದರೆ ಆ ವರಯೋಗ ಮಾರ್ಗವನ್ನು ತೋರ್ತಕ್ಕಂಥ ಗುರು ಎಂಥ ಒಳ್ಳೆಯ ಜೀವನವನ್ನು ಅಂತರಂಗದಲ್ಲಿ ನಡೆಸ್ತಾ ಇರ್ತಾನೆ ಅಂದರೆ, ಇದು ನನ್ನದಲ್ಲ, ನನಗೆ ಸೇರಿದ್ದಲ್ಲ, ಕಾರ್ಯಫಲವೂ ನನ್ನಿಂದ ಆದದ್ದಲ್ಲ ಅಂತ ನಿರ್ಮೋಹಿಯಾಗಿ ತ್ಯಾಗಿಯಾಗಿರ್ತಾನೆ. ಸಂಸಾರ ಸಾಗರದೊಳಗೆ ಇದ್ದು ಭೋಗಿಯಾಗಿದ್ದು ಅಂತರಂಗದಲ್ಲಿ ವಿರಕ್ತನಾಗಿರ್ತಾನೆ. ಅಂಥವನನ್ನು ಕಾಣುವ ಕಣ್ಣು ಮನಸ್ಸು ಆ ಹುಡುಕಾಟ ನಮಗಿರಬೇಕು. ಅಂಥವನನ್ನು ಗುರುತಿಸೋದೇ ಜೀವನದ ಬಹುದೊಡ್ಡ ಕೆಲಸ ಅಂತಾರೆ ಡಿ ವಿ ಜಿ ಅವರು.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಒಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಅನಂತಕೃಷ್ಣ ಉಡುಪ ಹಾಡಿದ ರಾಮಚಂದ್ರ ಪೈ ಅವರ ರಚನೆ, ಸಂಗೀತ ರಫೀಕ್ ಖಾನ್ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕುವೆಂಪು ವಿರಚಿತ ಭಾವಗೀತೆಯನ್ನು ಸಂಗೀತ ಸಂಯೋಜಿಸಿ ಹಾಡಿದ್ದಾರೆ ಪಿ ಕಾಳಿಂಗರಾವ್.

ಭವಿಷ್ಯ ಎಂದು ಹೇಳಲಾಗುತ್ತದೆ. ಯುವಕರು ಕೇವಲ ಭವಿಷ್ಯ ನಿರ್ಮಿಸುವವರಲ್ಲ, ಅವರು ಇಂದಿನ ಸಮಾಜ, ಆರ್ಥಿಕತೆ, ವಿಜ್ಞಾನ, ತಂತ್ರಜ್ಞಾನ ಮತ್ತು ದೇಶದ ಪ್ರಗತಿಗೆ ಚಾಲನೆ ನೀಡುತ್ತಿರುವ ಪ್ರಮುಖ ಶಕ್ತಿಯಾಗಿದ್ದಾರೆ. ಆದ್ದರಿಂದ ಯುವಜನತೆ ರಾಷ್ಟ್ರದ ಭವಿಷ್ಯ ಮಾತ್ರವಲ್ಲ, ವರ್ತಮಾನದ ಬಲವೂ ಹೌದು. ಯುವಕರಲ್ಲಿ ಉತ್ಸಾಹ, ಧೈರ್ಯ, ಪರಿಶ್ರಮ, ಹೊಸತನವನ್ನು ಸ್ವೀಕರಿಸಿ ಗೌರವಿಸುವ ಚಿತ್ತಸ್ಥಿತಿ ಮತ್ತು ಹೊಸ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಸಹಜವಾಗಿಯೇ ಇರುತ್ತವೆ. ಹೊಸ ಪರಿಸರ ಪರಿಸ್ಥಿತಿಗಳು ಉದ್ಭವಿಸುವ ಅವಕಾಶಗಳಿಗೆ ಹಾಗೂ ಸಮಸ್ಯೆಗಳಿಗೆ ಸೃಜನಾತ್ಮಕ ಪರಿಹಾರಗಳನ್ನು ಶೋಧಿಸುವ ಮಹಾಬಲವನ್ನು ಯುವಜನತೆ ಹೊಂದಿರುತ್ತದೆ. ಶಿಕ್ಷಣ, ವಿಜ್ಞಾನ, ವಾಣಿಜ್ಯ, ಕಲೆ, ಸಾಹಿತ್ಯ, ಕ್ರೀಡೆ, ಕೃಷಿ, ಸಂಶೋಧನೆ, ತಂತ್ರಜ್ಞಾನ, ಭದ್ರತಾ ಪಡೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಯುವ ಪ್ರತಿಭೆಗಳು ಹೊಸ ಸಾಧನೆಗಳನ್ನು ಮಾಡುತ್ತಿವೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಯಶಸ್ಸಿನಲ್ಲಿಯೂ ಯುವಕರ ಪಾತ್ರ ದೊಡ್ಡದು. ಮತದಾನದ ಮೂಲಕ ಉತ್ತಮ ದಕ್ಷ ನಾಯಕರನ್ನು ಆಯ್ಕೆ ಮಾಡುವುದು, ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವುದು, ಸಂವಿಧಾನದ ಮೌಲ್ಯಗಳನ್ನು ಆಧರಿಸುವುದು ಹಾಗೂ ಸಮಾಜದ ಜವಾಬ್ದಾರಿಯನ್ನು ನಿರ್ವಹಿಸುವ ಮೂಲಕ ರಾಷ್ಟ್ರದ ಆಡಳಿತ ಪದ್ದತಿಯನ್ನು ಬಲಪಡಿಸುತ್ತಾರೆ. ಅಂದಾಗ ಜವಾಬ್ದಾರಿಯುತ ಯುವಜನತೆ ಉತ್ತಮ ಪ್ರಜಾಪ್ರಭುತ್ವದ ಅಡಿಪಾಯ ಎಂದರೆ ತಪ್ಪಲ್ಲ. ಇಷ್ಟೆಲ್ಲ ಅರ್ಹತೆ ಯೋಗ್ಯತೆಗಳಿದ್ದರೂ ಇಂದಿನ ಯುವಜನಾಂಗ ಹಲವು 11 ಸಂಕಟಗಳನ್ನು, ಸವಾಲುಗಳನ್ನು ಎದುರಿಸುತ್ತಿದೆ. ನಿರುದ್ಯೋಗ, ಮಾದಕ ವಸ್ತುಗಳ ವ್ಯಸನಕ್ಕೆ ಬಲಿಯಾಗುವುದು, ಸಾಮಾಜಿಕ ಮಾಧ್ಯಮಗಳ ದುರುಪಯೋಗ, ಮಾನಸಿಕ ಒತ್ತಡ, ಮಾನವೀಯ ಮೌಲ್ಯಗಳ ಬಗ್ಗೆ ಅರಿವಿಲ್ಲದಿರುವುದು, ತಪ್ಪು ಮಾಹಿತಿಯನ್ನು ಹರಡುವುದು ಅಥವಾ ನಂಬುವುದು, ಇವೆಲ್ಲ ಯುವಕರ ಉದ್ದಾರಕ್ಕೆ ಅಡ್ಡಿಯಾಗಿರುವ ಬೃಹತ್ ಬಂಡೆಗಳು. ಇಂತಹ ಅಪಾಯಕಾರಿ ಕಂಟಕಗಳನ್ನು ಎದುರಿಸಿ ನಿವಾರಿಸಲು ಯುವಜನತೆ ಶಿಸ್ತಿನ ಜೀವನ ಶೈಲಿಯನ್ನು ತನ್ನದಾಗಿಸಿಕೊಳ್ಳಬೇಕು. ಪರಿಶ್ರಮ, ಪ್ರಾಮಾಣಿಕತೆ, ಸಮಯ ಪ್ರಜ್ಞೆ, ಕುಟುಂಬದ ಪರಂಪರೆ ಇತಿಹಾಸಗಳ ಬಗ್ಗೆ ನಿಜ ಅರಿವು, ದೇಶಪ್ರೇಮ, ಸಕಾರಾತ್ಮಕ ಚಿಂತನೆಗಳಂತಹ ಉದಾತ್ತ ಗುಣಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಯುವಕರು ತಮ್ಮ ಬಾಳನ್ನಷ್ಟೇ ಅಲ್ಲ, ಸಂಪೂರ್ಣ ದೇಶದ ಅಭಿವೃದ್ಧಿಯಲ್ಲಿ, ನವ ನಿರ್ಮಾಣದಲ್ಲಿ ಮಾದರಿಯಾಗಬಹುದು. ಇದರಿಂದ ಜಗತ್ತೇ ಹೊಸ ಪ್ರಗತಿಯ ಶಿಖರವನ್ನು ತಲುಪಬಹುದು. ಯುವಕರು ಜೀವನದ ಪ್ರತಿಯೊಂದು ನಿರ್ಧಾರವನ್ನು ಸಮರ್ಪಕವಾಗಿ ಯೋಚಿಸಿ ಬಲ್ಲವರಿಂದ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ರೂಪಿಸಿದರೆ ಅವರು ಕುಟುಂಬಕ್ಕೂ, ಸಮಾಜಕ್ಕೂ, ದೇಶಕ್ಕೂ, ಪ್ರಪಂಚಕ್ಕೂ ಬೇಕಾದ ವ್ಯಕ್ತಿಗಳಾಗಬಹುದು. ಈ ಹಿನ್ನೆಲೆಯಲ್ಲಿ ಯುವಜನತೆ ಬದುಕಿನ ದಿಕ್ಕನ್ನು ಸರಿಯಾಗಿ, ಸ್ಪಷ್ಟವಾಗಿ ಕಾಣಿಸುವ ಪ್ರಮುಖ ಪಂಚ ಜೀವನ ಸೂತ್ರಗಳನ್ನು ಸದಾ ಪಾಲಿಸಬೇಕು. ಮೊದಲನೆಯ ಸೂತ್ರ, ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಬಾಳಿನಲ್ಲಿ ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಅತಿ ಮಹತ್ವದ ಸಂಗತಿ. ಪುಸ್ತಕಗಳನ್ನು ಓದುವುದು, ಸಂಗೀತ, ಕಲೆ, ಚಿತ್ರಕಲೆ ಮುಂತಾದ ಹವ್ಯಾಸಗಳು ವ್ಯಕ್ತಿಯ ಚಿಂತನೆಗೆ ಆಳವನ್ನು, ಆಧಾರವನ್ನು ನೀಡುತ್ತವೆ. ಉದಾಹರಣೆಗೆ, ಪುಸ್ತಕಗಳು ಕೇವಲ ಮಾಹಿತಿಯನ್ನಷ್ಟೇ ಅಲ್ಲ, ಜೀವನವನ್ನು ನೋಡುವ, ವಿಶ್ಲೇಷಿಸುವ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ ಹಾಗೂ ಬಲಪಡಿಸುತ್ತದೆ. ಇದರಿಂದ ವ್ಯಕ್ತಿಯ ವಿಚಾರ ಶಕ್ತಿಯ ಸರ್ವತೋಮುಖ ವಿಕಾಸವಾಗುತ್ತದೆ. ತಲೆ ತಗ್ಗಿಸಿ ಓದಿದ ಪುಸ್ತಕಗಳು ಓದುಗರನ್ನು ತಲೆ ಎತ್ತಿ ಸಾಗುವುದಕ್ಕೆ ಸಹಕರಿಸುತ್ತವೆ. ಓದುವ ಅಭ್ಯಾಸದಿಂದ ಭಾಷಾಜ್ಞಾನ, ಭಾಷಾ ಸಾಮರ್ಥ್ಯ ವೃದ್ಧಿಯಾಗುತ್ತವೆ. ಆತ್ಮವಿಶ್ವಾಸ ಬೆಳೆಯುತ್ತದೆ. ಸಂಕೀರ್ಣ ಸಮಸ್ಯೆಗಳನ್ನು ಸಮತೋಲನದಿಂದ ಪರಿಹರಿಸುವ ಬಲ ದೊರಕುತ್ತದೆ. ಜೀವನದಲ್ಲಿ ಸಮರ್ಪಕವಾದ, ಸೂಕ್ತವಾದ, ಪ್ರಸ್ತುತವಾದ ನಿರ್ಣಯಗಳನ್ನು ರಚಿಸುವ ಶಕ್ತಿ ಯುಕ್ತಿ ಹೆಚ್ಚುತ್ತವೆ. ಎರಡನೆಯ ಸೂತ್ರ, ಕುಟುಂಬದ ಸಂಪ್ರದಾಯಗಳ ಅರಿವು ಅಗತ್ಯ. ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ತಮ್ಮ ಕುಟುಂಬದ ಹಿನ್ನೆಲೆ, ಸಂಪ್ರದಾಯಗಳ ಬಗ್ಗೆ ತಿಳಿವಳಿಕೆ ಅಗತ್ಯ. ಉತ್ತಮ ಸಂಸ್ಕಾರ ಸಂಸ್ಕೃತಿಗಳನ್ನು ನೀಡುವಲ್ಲಿ ಕುಟುಂಬದ ಪಾತ್ರ ದೊಡ್ಡದು. ಹುಟ್ಟಿದ ಕುಲದ ಪರಂಪರೆಯ ಬಗ್ಗೆ ತಿಳಿವು ಇಲ್ಲದಿದ್ದರೆ ಅನೇಕ ದುರ್ಘಟನೆಗಳು ಸಂಭವಿಸುವುದರಲ್ಲಿ ಸಂಶಯವಿಲ್ಲ. ಮುಖ್ಯವಾಗಿ ಜೀವನ ಸಂಗಾತಿಯ ಆಯ್ಕೆಯ ವಿಷಯ ವಿಚಾರದಲ್ಲಿ ಹುಟ್ಟಿದ ವಂಶದ ಇತಿಹಾಸ ಪರಂಪರೆಗಳ ಬಗ್ಗೆ ಅರಿವಿದ್ದರೆ ಸರಿಯಾದ ನಿರ್ಣಯವನ್ನು ರಚಿಸಿಕೊಳ್ಳಬಹುದು. ಇಲ್ಲದಿದ್ದರೆ ತರುಣ ತರುಣಿಯರು ತೆಗೆದುಕೊಳ್ಳುವ ತೀರ್ಮಾನಗಳು ಕುಟುಂಬಕ್ಕೆ ಕೆಟ್ಟ ಹೆಸರನ್ನ ತರುತ್ತದೆ. ಪ್ರತಿಯೊಂದು ಕುಟುಂಬಕ್ಕೆ ತನ್ನದೇ ಆದ ಆಚರಣೆಗಳು, ಜೀವನ ವಿಧಾನಗಳಿರುತ್ತವೆ. ಜೀವನ ಸಂಗಾತಿಯ ವಿಷಯದಲ್ಲಿ ಇದನ್ನು ಸೂಕ್ಷ್ಮವಾಗಿ ಅರಿತುಕೊಳ್ಳುವುದರಿಂದ ಭವಿಷ್ಯದಲ್ಲಿ ಬರುವ ಮನಸ್ತಾಪಗಳನ್ನು, ಸಂಕಟಗಳನ್ನು ತಡೆಯಬಹುದು. ಅಲ್ಲದಿದ್ದರೆ ಒಂದು ತರುಣ ತರುಣಿಯ ಅಥವಾ ಅವರ ಪಾಲಕರಿಂದ ರೂಪುಗೊಳ್ಳುವ ಅಪ್ರಸ್ತುತ ನಿರ್ಣಯಗಳು ಸಂಪೂರ್ಣ ಕುಟುಂಬದ ಮಾನ ಮರ್ಯಾದೆಗೆ ಧಕ್ಕೆ ತರುತ್ತವೆ. ಮೂರನೆಯ ಸೂತ್ರ, ಕೆಟ್ಟ ಸ್ನೇಹವನ್ನು ಸೌಜನ್ಯದಿಂದ ದೂರವಿಡಬೇಕು. ಸ್ನೇಹವು ಜೀವನದ ಅವಿಭಾಜ್ಯ ಅಂಶ ಹಾಗೂ ಅಂಗ. ನಾವು ಬೆಳೆಸಿಕೊಳ್ಳುವ ಗೆಳೆತನ ಅತ್ಯಂತ ಮಹತ್ತರವಾದ ಪಾತ್ರವನ್ನು ನಮ್ಮ ಜೀವನದಲ್ಲಿ ನಿಭಾಯಿಸುತ್ತದೆ. ಉತ್ತಮರ ಸಂಘವದು ಹೆಜ್ಜೇನು ಸವಿದಂತೆ ಎಂಬುದು ಅಭಿಜ್ಞರ ಅಭಿಮತ. ಆದರೆ ಎಲ್ಲ ಸ್ನೇಹಗಳು, ಸ್ನೇಹಿತರು ನಮ್ಮ ಬದುಕಿನ ಉನ್ನತಿಗೆ ಸಹಾಯ ಮಾಡುವುದಿಲ್ಲ. ಕೆಲವು ಕೆಟ್ಟ ಗೆಳೆಯರು ವ್ಯಸನ, ಅಪ್ರಾಮಾಣಿಕತೆ, ತಪ್ಪು ಚಟುವಟಿಕೆಗಳ ಕಡೆಗೆ ನಮ್ಮನ್ನು ಸೆಳೆಯಬಹುದು. ಅಂತಹ ಸಮಯ ಸಂದರ್ಭಗಳಲ್ಲಿ ಕೋಪಗೊಳ್ಳದೆ ಅಥವಾ ದುಷ್ಟ ಗೆಳೆಯರನ್ನು ಅವಮಾನಿಸದೆ ಸೌಜನ್ಯದಿಂದ ನಮ್ಮ ಜೀವನ

0: ಆಕಾಶವಾಣಿ ಕಾರವಾರ. ಯುವಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಪಂಚಜೀವನ ಸೂತ್ರಗಳು, ಈ ಕುರಿತು ಮಾತನಾಡುತ್ತಾರೆ ಗೋವಾದ ಶಿವಾನಂದ್ ಪಂಡಿತ್.
1: ಯುವಜನತೆ ಪ್ರತಿಯೊಂದು ರಾಷ್ಟ್ರದ ಅಮೂಲ್ಯ ನಿಧಿ ಹಾಗೂ ಸಂಪತ್ತು. ಸಾಮಾನ್ಯವಾಗಿ ಯುವಕರು ರಾಷ್ಟ್ರ

ಉದ್ದೇಶವನ್ನು ಆಸಕ್ತಿಯನ್ನು ಸ್ಫುಟವಾಗಿ ಪ್ರಕಟಿಸಬೇಕು. ನಮ್ಮ ಮೌಲ್ಯಗಳಿಗೆ ಸಿದ್ಧಾಂತಗಳಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವ ವ್ಯಕ್ತಿಗಳನ್ನು ದೂರವಿಡುವುದು ದುರ್ಬಲತೆಯಲ್ಲ, ಅದು ಆತ್ಮಗೌರವ ಹಾಗೂ ಆತ್ಮ ನಿಯಂತ್ರಣದ ಸಂಕೇತವಾಗಿದೆ. ಉತ್ತಮ ಗೆಳೆಯರು ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ, ನಮ್ಮ ಸಾಧನೆಗಳನ್ನು ಕಂಡು ಹೆಮ್ಮೆ ಪಡುತ್ತಾರೆ. ಆದ್ದರಿಂದ ಸ್ನೇಹಿತರ ಆಯ್ಕೆಯ ವಿಷಯದಲ್ಲಿ ವಿವೇಕ ಅತ್ಯವಶ್ಯವಾಗಿದೆ. ನಾಲ್ಕನೆಯ ಸೂತ್ರ, ಪ್ರಯತ್ನ ಮಾಡದೆ ಪ್ರತಿಫಲವನ್ನು ಬಯಸಬಾರದು. ಇಂದಿನ ವೇಗದ ಜಗದಲ್ಲಿ ಅನೇಕಾನೇಕ ಸಂಗತಿಗಳು, ಸಾಮಗ್ರಿಗಳು ಕ್ಷಣಾರ್ಧದಲ್ಲಿ ದೊರಕುತ್ತವೆ. ಈ ರೀತಿಯ ಜೀವನ ಪದ್ಧತಿಗೆ ಹೊಂದಿಕೊಂಡು ಯಶಸ್ಸು, ಕೀರ್ತಿ, ಪ್ರಚಾರ, ಪ್ರಶಸ್ತಿಗಳೂ ಕೂಡ ತೀವ್ರವಾಗಿ ಸಿಗಬೇಕು ಎಂಬುದನ್ನು ಅನೇಕರ ಮನಸ್ಸು, ಹೃದಯ ಬಯಸುತ್ತವೆ. ಅದೊಂದು ತಪ್ಪು ಬಯಕೆ. ಯಾವ ಕ್ಷೇತ್ರದಲ್ಲಾಗಲಿ ನಿರಂತರ ಪರಿಶ್ರಮ, ಪ್ರಯತ್ನ, ಶಿಸ್ತು, ಸಂಯಮ, ತಾಳ್ಮೆ ಅವಶ್ಯ. ಒಂದು ಬೀಜವನ್ನು ನೆಟ್ಟಿದ ಮರುಕ್ಷಣದಲ್ಲಿ ಫಲ ಸಿಗುವುದಿಲ್ಲ, ಅದಕ್ಕೆ ನೀರು, ಗೊಬ್ಬರ, ಆರೈಕೆ, ಸಮಯ ಬೇಕಾಗುತ್ತವೆ. ಅದೇ ರೀತಿ ವ್ಯಕ್ತಿಯ ಪ್ರತಿಭೆಯು ಅವಿರತವಾದ ಅಭ್ಯಾಸ ಮತ್ತು ಪರಿಶ್ರಮದಿಂದ ಅರಳುತ್ತದೆ. ಸೋಲುಗಳು ಜೀವನದ ಅಂತ್ಯವಲ್ಲ, ಅವು ಉತ್ತಮ ಜೀವನ ಪಾಠಗಳು. ಪ್ರತಿಯೊಂದು ವಿಫಲತೆಯು ಹೊಸ ಅನುಭವವನ್ನು ನೀಡುತ್ತದೆ. ಯಶಸ್ವಿಯಾದ ವ್ಯಕ್ತಿಯ ಹಿಂದೆ ಅನೇಕ ಪ್ರಯತ್ನಗಳು, ತ್ಯಾಗಗಳು ಮತ್ತು ಸೋಲಿನ ಕಥೆಗಳಿರುತ್ತವೆ. ಆದ್ದರಿಂದ ಫಲಕ್ಕಿಂತ ಪ್ರಯತ್ನದ ಮೇಲೆ ವಿಶ್ವಾಸವಿಟ್ಟು ಬದುಕುವುದು ಬುದ್ಧಿವಂತರ ಲಕ್ಷಣ ಹಾಗೂ ಗುರುತು. ಐದನೆಯ ಸೂತ್ರ, ಸಮಯವನ್ನು ಗೌರವಿಸಬೇಕು. ಯಾವುದೇ ತಾರತಮ್ಯ ಮಾಡದೆ ದೇವರು ಸಕಲರಿಗೂ ನೀಡಿದ ವರವೆಂದರೆ ಸಮಯ. ಆದ್ದರಿಂದ ಸಮಯವನ್ನು ಪೂಜ್ಯ ಭಾವನೆಯಿಂದ ಗೌರವಿಸಬೇಕು. ಯೌವನವು ಬದುಕಿನ ಅತ್ಯಂತ ಅಮೂಲ್ಯವಾದ ಹಂತವಾಗಿದೆ. ಈ ಸಮಯವನ್ನು ಹಾಳು ಮಾಡಿದರೆ ಅದನ್ನು ಪುನಃ ಪಡೆಯಲು ಅಸಾಧ್ಯ. ಸಮಯದ ಮೌಲ್ಯವನ್ನರಿತು ಆರೋಗ್ಯಕರ, ಆಹ್ಲಾದಕರ ಜೀವನ ಶೈಲಿಯನ್ನು ಅನುಸರಿಸಿದರೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಯಾವಾಗಲೂ ಕಾಪಾಡಿಕೊಳ್ಳಬಹುದು. ಇದನ್ನು ಪ್ರತಿಯೊಬ್ಬ ಯುವಕ ಯುವತಿಯರು ಅರಿತಿರಬೇಕು. ಇದರಿಂದ ಆತ್ಮ ನಿಯಂತ್ರಣವೂ ಸುಲಭ ಸಾಧ್ಯ. ಚರವಾಣಿ, ಸಾಮಾಜಿಕ ಜಾಲತಾಣಗಳನ್ನು, ಮನರಂಜನೆಯ ಮಾಧ್ಯಮಗಳನ್ನು ಹಿತಮಿತದಲ್ಲಿ ಬಳಸುವುದು, ನಿಯಮಿತ ವ್ಯಾಯಾಮ, ಉತ್ತಮ ಆಹಾರ, ಆದರ್ಶ ವ್ಯಕ್ತಿಗಳೊಂದಿಗೆ ಸಹವಾಸ ಸಂಬಂಧ, ಸಮಾಜದ ಬಗ್ಗೆ ಕಾಳಜಿ ಬೆಳೆಸಿಕೊಳ್ಳುವ ಮನೋಭಾವ, ಇವು ಬದುಕಿನ ರಥವನ್ನು ಸರಿಯಾಗಿ, ಸುರಕ್ಷಿತವಾಗಿ ಸಾಗಿಸಲು ಸಹಕರಿಸುತ್ತವೆ. ಆತ್ಮವಿಶ್ವಾಸವೆಂದರೆ ಸ್ವತಂತ್ರ ಯೋಗ್ಯತೆಯ ನೈಜ ಸ್ಪಷ್ಟತೆ. ಆತ್ಮವಿಶ್ವಾಸವೆಂಬುದು ಪತಿತ ಪಾವನನ ಮೇರು ಅನುಗ್ರಹ. ನಿತ್ಯಾತ್ಮನ ಈ ಕೃಪೆಯಿಂದ ಜ್ಞಾನದ ಸಂಪಾದನೆ, ಚಾರಿತ್ರ್ಯದ ಸಂಪಾದನೆ ಸುಲಭ ಸಾಧ್ಯ. ಬದುಕೆಂಬ ಪಯಣದಲ್ಲಿ ಮಾನವನು ಒಂಟಿ ಪಯಣಿಗ. ಆತ್ಮವಿಶ್ವಾಸವೆಂಬ ಪರಿಣಾಮಕಾರಿಯಾದ ಬಾಣ ಆತನ ಶರಕೋಶಿಯಲ್ಲಿದ್ದರೆ ಬಾಳಿನ ಪ್ರಯಾಣ ಪ್ರಯಾಸವೆನಿಸುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯ ತನ್ನಲ್ಲಿರುವ ವಿಶ್ವಾಸವನ್ನು, ನಂಬಿಕೆಯನ್ನು ಬದುಕಿನಿದ್ದಕ್ಕೂ ಗೌರವಿಸುತ್ತಾ ಬಾಳಬೇಕು. ಜೀವನದಲ್ಲಿ ಏನನ್ನೇ ಕಳೆದುಕೊಂಡರೂ ಅತ್ಯಮೂಲ್ಯವಾದ ಆತ್ಮವಿಶ್ವಾಸವನ್ನು ಮಾತ್ರ ಯಾರೂ ಕಳೆದುಕೊಳ್ಳಬಾರದು. ಆತ್ಮವಿಶ್ವಾಸರಹಿತ ವ್ಯಕ್ತಿ ಯಾವಾಗಲೂ ಅಧೋಮುಖನಾಗಿ, ಹತಾಶನಾಗಿ ಕಾಣುತ್ತಾನೆ. ಅವನ ಶಿರವನ್ನು ಎತ್ತುವುದು ಯಾವ ಶಕ್ತಿಗೂ ಸಾಧ್ಯವಾಗದ ಕೆಲಸ. ಇದರಿಂದ ಜೀವನ ಸಂಪೂರ್ಣವಾಗಿ ಪತನಗೊಳ್ಳುತ್ತದೆ. ಸಕಾರಣ ಆತ್ಮ ನಂಬಿಕೆಗೆ ಧಕ್ಕೆ ತರುವ ಘಟನಾವಳಿಗಳನ್ನು ಅಭಿವೃದ್ಧಿಯ ಅವಕಾಶವೆಂದು ಪರಿಗಣಿಸುವುದು ಉತ್ತಮ. ಬದುಕೆಂಬುದು ಅವಿರತವಾಗಿ ಚಲಿಸುವ ನದಿ. ಈ ಜೀವನ್ಮುಖಿ ಸಂಚಲನೆಗೆ ಬೇಕಾದ ಮೂಲ ದ್ರವ್ಯಗಳ ಪಂಕ್ತಿಯಲ್ಲಿ ಆತ್ಮವಿಶ್ವಾಸ ಅಗ್ರಸ್ಥಾನವನ್ನು ಅಲಂಕರಿಸಿದೆ. ಆತ್ಮವಿಶ್ವಾಸದಿಂದ ನಮ್ಮಲ್ಲಿ ಸುಪ್ತ ರೂಪದಲ್ಲಿರುವ ಶಕ್ತಿ ಸಾಮರ್ಥ್ಯಗಳನ್ನು ಗುರುತಿಸಿಕೊಳ್ಳಬಹುದು. ಪ್ರತಿಯೊಬ್ಬರಲ್ಲೂ ಅನಂತ ಶಕ್ತಿಯ ಸಾಗರವೇ ಇದೆ ಎಂಬುದು ಸ್ವಾಮಿ ವಿವೇಕಾನಂದರ ಅಚಲ ನಂಬುಗೆಯಾಗಿತ್ತು. ಅಂದಾಗ ಆತ್ಮವಿಶ್ವಾಸವಿರುವ ಮಾನವ ಜೀವಿ ಅನ್ಯರ ಆಸರೆಯನ್ನು ಅತಿಯಾಗಿ ಬಯಸದೆ ಸಮರ ಗೆಲ್ಲುವ ದಂಡಾಳುವಿನಂತೆ ಬದುಕಿನಲ್ಲಿ ದಾಪುಗಾಲುಗಳನ್ನಿಟ್ಟು ಮುನ್ನಡೆಯುತ್ತಾನೆ. ಆತ್ಮವಿಶ್ವಾಸವಿರುವ ಮನುಷ್ಯನಿಗೆ ಸೋಲೆಂಬುದಿಲ್ಲ ಬಾಳಿನಲ್ಲಿ. ದ್ರೋಣಾಚಾರ್ಯರಿಂದ ತಿರಸ್ಕೃತಗೊಂಡ ಏಕಲವ್ಯನಲ್ಲಿರುವ ಅಪರಿಮಿತ ಆತ್ಮವಿಶ್ವಾಸ, ನಂಬಿಕೆ, ಶ್ರದ್ಧೆ, ಭರವಸೆಗಳು ಅವನನ್ನು ಧನುರ್ವಿದ್ಯೆಯಲ್ಲಿ ಪ್ರವೀಣನಾಗುವಂತೆ ಸಹಕರಿಸಿತು. ಮದ್ರದೇಶದ ಅಧಿನಾಯಕನಾದ ಅಶ್ವಪತಿಯ ಸುಪುತ್ರಿ ಸಾವಿತ್ರಿ ದೃಢವಾದ ಆತ್ಮನಂಬಿಕೆಯಿಂದ ಕಠಿಣ ವ್ರತವನ್ನಾಚರಿಸಿ ಕಾಲಪುರುಷನನ್ನು ಗೆದ್ದು ಕುಂಕುಮ ಭಾಗ್ಯವನ್ನು ಉಳಿಸಿಕೊಂಡಳು. ಲೋಕದಲ್ಲಿ ಸತಿ ಸಾವಿತ್ರಿಯಾಗಿ ಶೋಭಿಸಿದಳು. ಮಹಾತ್ಮ ಗಾಂಧಿಯವರಿಗೆ ಪರಮಾತ್ಮನಲ್ಲಿ ಎಷ್ಟು ವಿಶ್ವಾಸವಿತ್ತೋ ಅಷ್ಟೇ ಪ್ರಮಾಣದ ವಿಶ್ವಾಸ ಅವರು ಮಾಡುವ ಕೆಲಸಗಳಲ್ಲಿತ್ತು. ಆತ್ಮವಿಶ್ವಾಸದಿಂದ ಬಾಳಿದರೆ ಭಗವಂತನ ಕೃಪೆ ತಾನಾಗಿಯೇ ಹರಿದು ಬರುತ್ತದೆ ಎನ್ನುವುದಕ್ಕೆ ಅವರ ಜೀವನ ಕಥೆಯೇ ಬಲವಾದ ಸಾಕ್ಷಿ. ಆತ್ಮವಿಶ್ವಾಸವೇ ಗೆಲುವಿಗೆ, ಯಶಸ್ಸಿಗೆ ಮೂಲಮಂತ್ರ. ತನ್ನ ಸಾಮರ್ಥ್ಯದಲ್ಲಿರುವ ವಿಶ್ವಾಸ, ಮಾಡುವ ಕೆಲಸಗಳಲ್ಲಿ ವಿಶ್ವಾಸ, ತನ್ನ ಗುರಿ ಸಾಧನೆಯಲ್ಲಿಟ್ಟ ವಿಶ್ವಾಸ ಹಾಗೂ ಬ್ರಹ್ಮಾಂಡ ನಾಯಕನಲ್ಲಿರುವ ವಿಶ್ವಾಸಗಳು ಪ್ರತಿಯೊಬ್ಬನ ಮನಸ್ಸಿಗೆ ದೃಢತೆಯನ್ನು ದಯಪಾಲಿಸುತ್ತದೆ. ಇದೇ ಆತ್ಮವಿಶ್ವಾಸವೆಂಬ ಬೃಹತ್ ವೃಕ್ಷದ ತಾಯಿಬೇರು. ನಮ್ಮ ಅಂತರಂಗದಲ್ಲಿ ಗೆಲುವಿಕೆಯ ವಿಚಾರಗಳಿದ್ದರೆ ಆತ್ಮವಿಶ್ವಾಸ ಸಹಜವಾಗಿಯೇ ಜನ್ಮ ತಾಳುತ್ತದೆ. ಗೆಲುವಿನ ಪಥದಲ್ಲಿ ಸಾಗಲು ಅವಶ್ಯವಿರುವ ಧಾರಣಶಕ್ತಿಯೇ ಆತ್ಮವಿಶ್ವಾಸ. ಬಾಳಿನಲ್ಲಿ ಸೋಲು ಶಾಶ್ವತವಲ್ಲ ಎಂಬ ತೀಕ್ಷ್ಣವಾದ ಅಭಿಮತದಿಂದ ಆತ್ಮವಿಶ್ವಾಸ ನಮ್ಮಲ್ಲಿ ಉದ್ಭವವಾದರೆ ಯಾವುದೇ ತೆರನಾದ ಆತಂಕಗಳನ್ನು ಎದುರಿಸಬಹುದು. ಮನಸ್ಸಿನ ಸ್ಥಿತಿಗತಿಗಳನ್ನು ಸಮತೋಲನದಲ್ಲಿ ಇಡುವ ವಿಷಯದಲ್ಲಿ ಆತ್ಮವಿಶ್ವಾಸ ಬಹಳ ಪ್ರಯೋಜನಕಾರಿ. ಅನೇಕ ರೀತಿಯ ಶಾರೀರಿಕ, ಮಾನಸಿಕ, ಸಾಮಾಜಿಕ ಎಡರು ತೊಡರುಗಳ ಪ್ರವಾಹವೇ ಹರಿದು ಬಂದರೂ ಧೈರ್ಯಗೆಡದಂತೆ ಮಾಡುವುದು ನಮ್ಮಲ್ಲಿರುವ ಆತ್ಮವಿಶ್ವಾಸ. ಆದ್ದರಿಂದ ಸಕಲ ಸದ್ಗುಣಗಳ ಆಧಾರ

0: ಆತ್ಮವಿಶ್ವಾಸ. ಗೆಲುಗೆಯ ಮಹೋನ್ನತವಾದ ಪರ್ವತದ ನೆಲೆಗಟ್ಟು ಆತ್ಮವಿಶ್ವಾಸ. ಇಸೋಪನ ಆಮೆ ಮೊಲದ ನೈತಿಕತೆ ಆತ್ಮವಿಶ್ವಾಸದಿಂದ ಸಮಚಿತ್ತರಾಗಿ ಕರ್ಮ ಮಾಡುವವರಿಗೆ, ಸಾತತ್ಯದಿಂದ ಕರ್ತವ್ಯ ನಿಭಾಯಿಸುವವರಿಗೆ ಜಯ ಖಂಡಿತ ಎಂಬ ಸುಭಾಷಿತವನ್ನು ಸಾರುತ್ತದೆ. ಜಗತ್ತಿನಲ್ಲಿ ಎಲ್ಲ ಮಹಾನ್ ವ್ಯಕ್ತಿಗಳಲ್ಲಿ ಆತ್ಮವಿಶ್ವಾಸ ಎಂಬ ಸಂಜೀವಿನಿ ಶಕ್ತಿಯಿಂದಲೇ ಕೀರ್ತಿಗಳಿಸಿ ಸರ್ವರ ಮನ್ನಣೆಗೆ ಭಾಗಿಯಾಗಿದ್ದಾರೆ. ಪ್ರಬಲವಾದ ಆತ್ಮವಿಶ್ವಾಸದಿಂದ ಮನುಷ್ಯ ಕರ್ತವ್ಯ ದಕ್ಷ ಹಾಗೂ ಕಾರ್ಯ ನಿಪುಣನಾಗಬಲ್ಲ. ಸೂರ್ಯವಂಶದ ಅರಸ ಭಗೀರಥನಲ್ಲಿದ್ದ ಅಂತಃಕರಣ ನಂಬಿಕೆ ಭವತಾಪಹಾರಾಣಿ ಜಾಹ್ನವಿಯನ್ನು ಭುವಿಗೆ ತರುವ ಮಹಾಕಾರ್ಯದಲ್ಲಿ ಮುಖ್ಯ ಪಾತ್ರ ನಿಭಾಯಿಸಿದ ದೃಷ್ಟಾಂತ ಸಕಲರ ಬದುಕಿಗೆ ಮಾರ್ಗದರ್ಶಿ. ಮಾನವ ಜೀವಿಯ ಬದುಕಿನ ಕತ್ತಲೆಯನ್ನು ನಶಿಸಿ ಬೆಳಕನ್ನು ತೋರಿಸುವ ಮಹಾಗುಣವೇ ಆತ್ಮವಿಶ್ವಾಸ ಎಂದರೆ ಅತಿಶಯೋಕ್ತಿ ಆಗಲಾರದು. ಆತ್ಮವಿಶ್ವಾಸದಿಂದ ನಿತ್ಯ ನೂತನ ಸುಖ ಸಂತೋಷಗಳನ್ನು ನಮ್ಮ ಸ್ವಾಧೀನದಲ್ಲಿ ಇರಿಸಿಕೊಳ್ಳಬಹುದು. ಇದರಿಂದ ಸಮುಲ್ಲಿಸಿತವಾದ ಜೀವನವನ್ನು ರೂಪಿಸಿಕೊಳ್ಳಬಹುದು. ಆದ ಕಾರಣ ಪ್ರಖರವಾದ ಪ್ರಜ್ವಲಿಸುವ ಆತ್ಮವಿಶ್ವಾಸವನ್ನು ನಿರಂತರ ಪ್ರಯತ್ನದಿಂದ ನಮ್ಮದಾಗಿಸಿಕೊಳ್ಳಬೇಕು. ಸೋಲು ಗೆಲುವುಗಳ ಮಧ್ಯದಲ್ಲಿರುವ ಅಂತರ ಅತ್ಯಲ್ಪ ಎಂಬ ಸಿದ್ಧಾಂತವನ್ನು ಅದಮ್ಯ ಆತ್ಮವಿಶ್ವಾಸದಿಂದ ಸರಳವಾಗಿ ಸುಲಭವಾಗಿ ಜೀರ್ಣಿಸಿಕೊಳ್ಳಬಹುದು. ಅಂದಾಗ ಆತ್ಮವಿಶ್ವಾಸವೆಂಬ ಬ್ರಹ್ಮಾಸ್ತ್ರ ಬಾಳಿನ ಸಮರದಲ್ಲಿ ನಮ್ಮನ್ನು ಜಯಶಾಲಿಗಳನ್ನಾಗಿಸಿ ವಿಜಯಲಕ್ಷ್ಮಿಯ ದಯೆಗೆ ಪಾತ್ರರಾಗುವಂತೆ ಮಾಡುತ್ತದೆ ಎಂಬುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಒಟ್ಟಿನಲ್ಲಿ ಬದುಕಿನ ನಿಜವಾದ ಯಶಸ್ಸು ಕೇವಲ ಧನಸಂಪತ್ತು, ಅಧಿಕಾರ, ಹುದ್ದೆ, ಆಸ್ತಿಗಳ ಒಡೆತನದಿಂದ ಮಾತ್ರ ಸಿಗುವುದಿಲ್ಲ ಎಂಬುದನ್ನು ಯುವಜನತೆ ತಿಳಿದುಕೊಳ್ಳಬೇಕು. ಉದಾತ್ತ ಗುಣಗಳನ್ನು, ಆದರ್ಶ ಜೀವನ ಸೂತ್ರಗಳನ್ನು ಪಾಲಿಸುವುದರಿಂದ ಶಾಶ್ವತ ಹೆಸರನ್ನು, ಕೀರ್ತಿಯನ್ನು ಗಳಿಸಬಹುದು. ಆಗ ಜೀವನ ಅರ್ಥಪೂರ್ಣವಾಗುತ್ತದೆ. ಅಲ್ಲದೆ ಪ್ರತಿಯೊಂದು ಯುವ ಹುಡುಗ ಹುಡುಗಿ ಸುಖಿ ಕುಟುಂಬ, ಸದೃಢ ಸಮಾಜ ಮತ್ತು ಸಮೃದ್ಧ ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಬಲ್ಲರು. ಪ್ರತಿಯೊಂದು ಯುವಜೀವಿ ನಾನು ಕೇವಲ ನಾಳಿನ ಆಶಾಕಿರಣವಲ್ಲ, ಇಂದಿನ ಏಳಿಗೆಗೂ ಬೇಕು ಎಂಬುದನ್ನು ಅರಿಯಬೇಕು. ಇದರಿಂದ ಯುವಜನತೆ ಉನ್ನತ ಚಾರಿತ್ರ, ಜ್ಞಾನ, ಸಂಸ್ಕೃತಿ, ಹೊಣೆ, ಶಿಸ್ತುಗಳೆಂಬ ಗುಣಗಳನ್ನು ಅಳವಡಿಸಿಕೊಂಡು ಬದುಕಿನ ಸಮರ ಗೆಲ್ಲುವ ಸರದಾರನಂತೆ ಮೆರೆಯಬಹುದು.
1: ಯುವಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಪಂಚಜೀವನ ಸೂತ್ರಗಳು ಈ ಕುರಿತು ಮಾತನಾಡಿದವರು ಗೋವಾದ ಶಿವಾನಂದ ಪಂಡಿತ್. ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಜನಪದ ಗೀತೆಗಳು. ಬಿ ಕೆ ಸುಮಿತ್ರಾ ಮತ್ತು ಸಂಗಡಿಗರು ಹಾಡಿದ ಗೀತೆ ಎಲ್ಲವನು ಶಿವ ಎಲ್ಲವನು.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಈಗ ಕೇಳಿ ಕೆ ಯುವರಾಜ್ ಹಾಡಿದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.
2: ML ಸುಧಾಕರ್ ಮತ್ತು ಗೋಪಿ ಹಾಡಿದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಯಾತಕ್ಕೆ ಮಳೆ ಹೋದವು ಹಾಡಿದ್ದಾರೆ ಸಿ ಅಶ್ವಥ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬಿಕೆ ಸುಮಿತ್ರಾ ಹಾಡಿದ ಗೀತೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಜನಪದ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 10:02. ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ನಿನ್ನ ರಮಣೆ. ನಮಸ್ಕಾರ, ನಾನು ನಿಮ್ಮ ಜೋಗಿ ಸುನೀತಾ. ವಿವಿಧ ಭಾರತಿಯನ್ನ ನಾನು ಪ್ರತಿದಿನ ಕೇಳ್ತಾ ಇರ್ತೀನಿ. ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗುವಂತಹ ಹಳೆ ಚಿತ್ರಗೀತೆಗಳು, ಹೊಸ ಚಿತ್ರಗೀತೆಗಳು ನನಗೆ ಬಹಳ ಇಷ್ಟ ಆಗುತ್ತೆ. ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು,
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
1: ಹಾಗೂ ಸಂಜೆ 5:02
3: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
4: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
3: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
4: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ. ಬೆಳಗಿನಿಂದನೂ ಕೂಡ ಒಂದು ರೀತಿಯ ನಾದೋಪಾಸನೆ, ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆ, ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಕೇಳಿದ್ವಿ. ಇನ್ನು ಮುಂದೆ ಮತ್ತೊಂದು ದಿಕ್ಕಿನತ್ತ ನಮ್ಮ ಈ ಪ್ರಯಾಣ, ಅಂದರೆ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ, ನಮಸ್ಕಾರ, ಗುಡ್ ಮಾರ್ನಿಂಗ್. ಪ್ರತಿದಿನವೂ ಕೂಡ ಬೆಳಿಗ್ಗೆ 10:02 ಸುದ್ದಿಯ ನಂತರ 11:00 ನೀವು ಪ್ರೀತಿಯಿಂದ ಕೇಳುವಂತಹ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳ. ಈ ಪ್ರಸಾರಕ್ಕೆ ಹಾಡುಗಳ ಪಟ್ಟಿ, ನಮ್ಮ ಪ್ಲೇಲಿಸ್ಟ್ ರೆಡಿ ಇದೆ, ಒಂದೊಂದಾಗಿ ಕೇಳ್ತಾ ಹೋಗೋಣ. ಸೊಗಸಾದ ಹಾಡುಗಳ ಆಯ್ಕೆ ಕೂಡ ಆಗಿದೆ. ಮೊದಲ ಎರಡು ಹಾಡುಗಳು ದೇವರು ಕೊಟ್ಟವರ ಚಿತ್ರದ ಗೀತೆ. ಬೆಂಗಳೂರು ಲತಾ ಮತ್ತೆ ಸಂಗಡಿಗರು ಹಾಡಿರೋದು, ಚಿ ಉದಯಶಂಕರ್ ಅವರು ಬರೆದಿರೋದು, ಎಂ ರಂಗರಾವ್ ಅವರ ಸಂಗೀತ ಇದೆ. ಇದರ ಜೊತೆಗೆ ಬರ್ತಾ ಇರುವಂತಹ ಗೀತೆ ಬಂಗಾರದ ಗುಡಿ ಚಿತ್ರದ್ದು, ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಅವರ ಧ್ವನಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ. 24th August ಸೋಮವಾರದ ಬೆಳಗಿನ ಈ ಪ್ರಸಾರದಲ್ಲಿ ಜೊತೆಯಾಗ್ತಾ ಇದ್ದೇನೆ ಚಂದು ಬಾನುಲಿ ಬಂಧು.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಸೊಗಸಾದ ಹಳೆಯ ಅಪರೂಪದ ಹಾಡುಗಳ ಜೊತೆಗೆ ನಮ್ಮ ಓಲ್ಡ್ ಇಸ್ ಗೋಲ್ಡ್ ಜರ್ನಿ ಮುಂದುವರಿತಾ ಇದೆ. ನೀವು ಕೇಳಿದ್ರಿ ಇಂದು ನಮ್ಮದು ಅನ್ನುವ ಗೀತೆ, ಅದು ಮಣ್ಣಿನ ಮಗಳು ಚಿತ್ರದಿಂದ ಆರಿಸಿದ್ದು. ಗೀತೆಯನ್ನು ಬರೆದವರು ಚಿ ಉದಯಶಂಕರ್, ಜಿಕ್ಕಿ ಮತ್ತು ಎಲ್ಲಾರೀಶ್ವರಿಯವರ ಧ್ವನಿಯಲ್ಲಿ ಕೇಳಿದ್ವಿ. ಸಂಗೀತ ಸಂಯೋಜನೆಯನ್ನು ಮಾಡಿದ್ರು ಎಸ್ ರಾಜೇಶ್ವರ ರಾವ್. ಸಮಯ 10:18:35. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಾ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮುಂದಿನ ಎರಡು ಹಾಡುಗಳು, ಒಂದು ಅಪರಾಧಿ ಚಿತ್ರದ ಗೀತೆ, ಪಿ ಸುಶೀಲ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಇದೆ. ಅದರ ಜೊತೆಗೆ ತ್ರಿವೇಣಿ ಚಿತ್ರದ ಗೀತೆ ಜಿ ಬಾಲಕೃಷ್ಣ ಅವರು ಹಾಡಿದ್ದಾರೆ. ಹಾಡನ್ನು ಬರೆದಿದ್ದು ಹಂಸಲೇಖ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ.

ಅಂತೆ. ನಮಸ್ಕಾರ, ನಾನು ನಿಮ್ಮ ಸುನಿಲ್ ಪುರಾಣಿಕ್. ನನಗೆ ವಿವಿಧ ಭಾರತಿ ಅಂದ್ರೆ ತುಂಬಾ ಇಷ್ಟ. ತುಂಬಾ ಒಳ್ಳೆ ಮಾಹಿತಿ, ಮನರಂಜನೆ ಇರುತ್ತೆ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
2: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ ಗೆಲುವೇ ಬರಲಿ ನಿಜವೇ ಬಾಳಲ್ಲಿ ಹೊನ್ನಾಗಲಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಕನ್ನಡ ನಾಡಿನಲ್ಲಿ

ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಸಮಯ ಹೇಗೆ ಕಳೆದು ಹೋಗ್ತಾ ಇದೆ ಅಂತಾನೇ ಗೊತ್ತಾಗ್ತಾ ಇಲ್ಲ. ಎರಡು ಹಾಡುಗಳನ್ನ ನಾವು ಕೇಳ್ಕೊಂಡು ಬಂದ್ವಿ. ಕೆಸರಿನ ಕಮಲ ಚಿತ್ರದ ಒಂದು ಹಾಡು, ಆರ್ ಎನ್ ಜಯಗೋಪಾಲ್ ಅವರು ಬರೆದದ್ದು, ವಿಜಯ ಭಾಸ್ಕರ್ ಅವರ ಸಂಗೀತ, ಎಸ್ ಜಾನಕಿ ಅವರು ಹಾಡಿದ್ರು. ಹೇಳೇ ಗೆಳತಿ ಪ್ರಿಯ ಮಾಧವ ಬಾರನೆ ಇಂದು ಈ ಹಾಡಾದ್ಮೇಲೆ ಪುನರ್ದತ್ತ ಚಿತ್ರದ ಗೀತೆ, ಇದೇ ಹೆಣ್ಣಿನಂದ ಅಂತ ಪಿ ಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ ಗೀತೆ, ಚಿ ಉದಯ ಶಂಕರ್ ಅವರು ಬರೆದಿದ್ರು, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಸಾಕಷ್ಟು ಜನ ಹಳೆ ಹಾಡುಗಳನ್ನು ಕೇಳೋದೇ ಒಂದು ಖುಷಿ ಅಂತೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ ಗಾನಸುಮ್ಮ ಪಟ್ಟಸೋಮನಹಳ್ಳಿ ಇವರು ಹೇಳ್ತಾ ಇದ್ರೆ, ನಮಸ್ತೆ, ವಾರದ ಮೊದಲ ಸೋಮವಾರ ಹಳೆಯ ಮಧುರವಾದ ಮಧು ಮಾಧುರ್ಯದ ಗೀತೆಗಳನ್ನು ಕೇಳಬೇಕು ಅಂತ ಕೂತೆ. ನನ್ನ ಮೆಚ್ಚಿನ ಬೆಂಗಳೂರು ಲತಾ ಅವರ ಧ್ವನಿ ಕೇಳಿ ಕಿವಿ ಚುರುಕಾಯಿತು. ಹೌದು, ಲತಾ ಅವರ ಧ್ವನಿಯಲ್ಲಿ ಒಂದು ಚುಂಬಕ ಸೆಳೆತಾ ಇದೆ, ಅದು ನನಗೆ ತುಂಬ ಇಷ್ಟ. ದೇವರು ಕೊಟ್ಟವರ ಈ ಹಾಡನ್ನು ಯಾರೂ ಹೆಚ್ಚಾಗಿ ಪ್ರಸಾರ ಮಾಡೋದಿಲ್ಲ, ನೀವು ಹುಡುಕಿ ಹುಡುಕಿ ಕೇಳಿಸಿದ್ರಿ, ಧನ್ಯವಾದಗಳು ಅಂತ ಹೇಳಿ. ಒಂದು ಸಮಾಧಾನದ ವಿಷಯ ಏನಂದರೆ, ನೀವಿದ್ದಾಗ ವಿವಿಧ ಭಾರತೀಯ ಗಾನ ತಿಜೋರಿಯಲ್ಲಿ ಧೂಳು ಹಿಡಿದು ಮಲಗಿದ್ದ ಮಾಧುರ್ಯದ ಅಪರೂಪದ ಹಾಡುಗಳನ್ನೆಲ್ಲ ಗರಿಗೆದರಿ ನಾಮೊಂದು ತಾಮೊಂದು ಅಂತ ಗರಿಬಿಚ್ಚಿ ಹಾಡೋದಕ್ಕೆ ಶುರು ಆಗುತ್ತೆ. ಹೀಗೆ ಆಡಿಸುವಂತಹ ಸೂತ್ರಧಾರಿ ಇದ್ದಾರೆ ಅನ್ನೋದೇ ಬಹಳ ಖುಷಿ ಅಂತ ಹೇಳ್ತಾರೆ. ನೀನಾ ಭಗವಂತ ಹಂಸಲೇಖ ಅವರ ಅಣ್ಣ, ಬಾಲಕೃಷ್ಣ ಅವರ ಜೊತೆ ಉಪೇಂದ್ರ ಕುಮಾರ್ ಅವರ ಪತ್ನಿ ಕೂಡ ಈ ಹಾಡಿನಲ್ಲಿ ದನಿಯಾಗಿದ್ದಾರೆ ಅಂತ ಹೇಳ್ತಾ, ಮನೆ ಬೆಳಕು ಸಿನಿಮಾದಲ್ಲಿ ಮಾವಿನಲ್ಲಿ ಸಿಹಿ ಇದೆ ಬೇವಿನಲ್ಲಿ ಕಹಿ ಇದೆ ಅನ್ನುವ ಹಾಡು ಕೂಡ ಇದೆ. ಈ ಹಾಡು ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ, ಇರಲಿ ನೋಡೋಣ. ಇನ್ನು ಅಂಜನಾ ಅವರು ಗಾಂಧಿ ಬಜಾರ್ನಿಂದ, ವಾವ್ ಬ್ಯೂಟಿಫುಲ್ ಹಾಡುಗಳು, ಯಾವುದೇ ಕಾರಣಕ್ಕೂ ಹೋಲಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚಂದದ ಹಾಡುಗಳು ಅಂತ ಹೇಳಿದ್ರೆ. ಎನ್ ಆರ್ ಕೃಷ್ಣಮೂರ್ತಿ ಅವರು ಕೂಡ ಹಾಡು ಚೆನ್ನಾಗಿದೆ ಅಂತ ಹೇಳ್ತಾರೆ. ಓಲ್ಡ್ ಇಸ್ ಗೋಲ್ಡ್. ಇನ್ನು ನಾಗರಾಜ ಶರ್ಮಾ ಅವರು ಹೇಳ್ತಾ ಇದ್ರೆ, ಅಪರಾಧಿ ಚಿತ್ರದ ನಗುವ ನಿನ್ನ ಮೊಗದ ಚೆನ್ನ, ಥ್ರಿಲ್ಲಿಂಗ್ ಸಸ್ಪೆನ್ಸ್ ಮೂವಿ ಇದು. ಆಕಾಶವಾಣಿನಲ್ಲಿ

ವರ್ಲ್ಡ್ ಸ್ಪೇಸ್ ರೇಡಿಯೋದಲ್ಲಿ ಎಷ್ಟು ಸಲ ಕೇಳಿದೀನೋ ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿ. ತ್ರಿವೇಣಿ ಚಿತ್ರದ ಹಾಡು ಕೂಡ ಚೆನ್ನಾಗಿತ್ತು, ನೀನಾ ಭಗವಂತ. ಈ ಹಾಡು ಶೂಟಿಂಗ್ ಮಾಡಿರೋ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಬೆಂಗಳೂರು ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನದ ಹತ್ರ. ಇದು ತುಂಬ ಪ್ರಾಚೀನ ಸ್ಥಳ, ಈಗಂತೂ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ, ತುಂಬ ಚೆನ್ನಾಗಿದೆ ಹಾಡುಗಳು ಅಂತ. ಇಡೀ ದಿನ ಇಂಥ ಸೊಗಸಾದ ಹಾಡು, ಮಧುರವಾದ ಧ್ವನಿ ಇದ್ರೆ ಊಟ ತಿಂಡಿ ಕಾಫಿ ಏನು ಬೇಡ ಅಂತಾರೆ ಭಾಸ್ಕರ್ ಯಶವಂತಪುರದಿಂದ. ಹಾಗೆ ನಿರ್ಮಲ್ ಅವರು ಹಾಡುಗಳಿಗಂತೂ ಸರಿಸಾಟಿನೇ ಇಲ್ಲ ಅಷ್ಟು ಚಂದದ ಹಾಡುಗಳು ಅಂತ ಹೇಳಿದ್ರೆ. ತ್ರಿವೇಣಿ ಸಿನಿಮಾ ಹಾಡು ನನಗೂ ಕೂಡ ತುಂಬ ಇಷ್ಟ ಆಯಿತು ಅಂತ ಮಲ್ಲೇಶ್ವರದಿಂದ ಹರೀಶ್ ಅವರು ಹೇಳ್ತಾರೆ. ಭೀಮರಾವ್ ಅವರು ಎಸ್ ಬಿಎಂ ಕಾಲನಿಂದ ಓಲ್ಡ್ ಇಸ್ ಗೋಲ್ಡ್ ಒಂದಕ್ಕಿಂತ ಒಂದು ಅಪರೂಪದ ಹಾಡುಗಳು, ಬೇರೆ ಕೆಲಸಕ್ಕೆ ಹೋಗೋದಕ್ಕೆ ನನಗೆ ಮನಸ್ಸೇ ಇಲ್ಲ, ಒಟ್ಟು ಓಲ್ಡ್ ಇಸ್ ಗೋಲ್ಡ್ ಕೇಳಿದ ಮೇಲೇ ಹೋಗೋದು ಅಂತ ಹೇಳ್ತಾರೆ. ನೀನಾ ಭಗವಂತ ದೇವರಿಗೆ ಪ್ರಶ್ನೆ ಮಾಡುವಂಥ ಎಂಥ ಚಂದದ ಹಾಡು ಅಂತ ನಾಗರತ್ನ ಅವರು ಹೇಳಿದ್ರೆ. ಸಮನ್ ಸವಿತಾ ಗಿರೀಶ ಸುಂದರಕೊಪ್ಪೆಯಿಂದ, ಹನುಮಂತಪ್ಪ ಮಡಿವಾಳರ ಜಗಳೂರಿನಿಂದ, ಕಿವಿಗೆ ಇಂಪು ಮನಸ್ಸಿಗೆ ತಂಪು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ ರಾಜೇಶ್ ಅವರು. ಎಲ್ಲ ಹಾಡುಗಳು ವಿವಿಧ ಭಾರತಿಯಲ್ಲಿ ಮಾತ್ರ ಕೇಳೋಕೆ ಸಾಧ್ಯ ಅಂತ ಹೇಳಿದ್ರೆ. ಅಮೆರಿಕಾದಿಂದ ಸುನಿಲ್ ಕುಲಕರ್ಣಿ ಅವರು, ನಾನು ನನ್ನ ಮಗಳ ಮನೆಗೆ ಅಂತ ಬಂದಿದ್ದೀನಿ, ವಿವಿಧ ಭಾರತಿ ಟ್ಯೂನ್ ಮಾಡಿಕೊಂಡು ಕೇಳ್ತಾ ಇದ್ದೀನಿ, ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಗಜಲಕ್ಷ್ಮಿಯವರು ಶಿಡ್ಲಿಘಟ್ಟದಿಂದ, ಸುಂದರವಾದ ಹಾಡುಗಳು ಅಂತ ಹೇಳ್ತಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಇಂದು ಅಂತಾರಾಷ್ಟ್ರೀಯ ವಿಭಿನ್ನ ಸಂಗೀತದ ದಿನ ಅಂತ ಹೇಳಿ ನೆನಪು ಮಾಡಿಕೊಡ್ತಾ ಇದ್ದಾರೆ. ಹೌದು, ಬಹಳಷ್ಟು ವಿಶೇಷತೆಗಳು ಈ ದಿನಕ್ಕೆ ಇದೆ. ಮತ್ತೊಬ್ಬರು ಹೇಳ್ತಾ ಇದ್ರೆ ಹಾಡುಗಳು ಚೆನ್ನಾಗಿದೆ ಅಂತ, ಸುಮಾ ಸುಂಕದಕಟ್ಟೆಯಿಂದ ಸಂದೇಶ ಕಳಿಸಿದ್ದಾರೆ. ವಾಣಿಶ್ರೀ ಧಾರವಾಡದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಎಷ್ಟು ಚಂದದ ಹಾಡು ಎಸ್ ಜಾನಕಿಯವರ ಧ್ವನಿಯಲ್ಲಿ ಹೇಳೇ ಹೇಳತಿ, ತುಂಬ ಚೆನ್ನಾಗಿತ್ತು ಅಂತ. ತುಂಬ ಸಿಕ್ಕಾಪಟ್ಟೆ ಬಿಜಿ ಇದ್ದೀನಿ, ಆದರೂ ಕೂಡ ಹೇಗಾದರೂ ಮಾಡಿ ಮೆಸೇಜ್ ಕಳಿಸ್ಬೇಕು ಅಂತ ಹೇಳಿ ಹೇಗೋ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅಂತ ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೀಗೆ 12 ಗಂಟೆವರೆಗೂ ನೀವು ಪ್ರಸಾರ ಮಾಡ್ತಾನೆ ರೀ ಹಳೆ ಹಾಡುಗಳನ್ನು ಅಂತ ಕೂಡ ನಮ್ಮ ಕೇಳಿದ್ರು ಕೇಳ್ತಾ ಇದ್ದಾರೆ. ಹತ್ತು ಗಂಟೆ 42:55 ಸಮಯ ಆಗಿದೆ. ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರದಲ್ಲಿ ಮುಂದೆ ಬರ್ತಾ ಇದೆ. ಬೆಟ್ಟದ ಭೈರವ ಚಿತ್ರದ ಹಾಡು, ಎಲ್ಲರೀಶ್ವರಿ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆ ಹೀಮಾ ನಾಗಯ್ಯ ಅವರು ಬರೆದಿರೋದು, ಎಲ್ ಶ್ರೀರಾಮುಲು ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ.

ಕೇಳುಗ್ರೆ, ಏನ್ ಮಾಡೋದು, ಸಮಯ ಓಡ್ತಾ ಇದೆ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಚಿನ್ನದಂತಹ ಈ ಹಾಡುಗಳನ್ನ ಕೇಳ್ತಾ ಇದ್ರೆ ಸಮಯ ಸರಿದು ಹೋಗೋದೇ ಗೊತ್ತಾಗಲ್ಲ. ಪುನರ್ಮಿಲನ ಚಿತ್ರದ ಹಾಡನ್ನ ಕೇಳಿದ್ವಿ, ನಿನ್ನಂಗ ಚೆಲುವು ಅನ್ನುವ ಗೀತೆ ಕೆ ಜೆ ಯೇಸುದಾಸ್ ಅವರು ಹಾಡಿದ್ದು. ಕೋರ ಸೀತಾರಾಮ ಶಾಸ್ತ್ರಿಗಳ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ ಆಯಿತು. ಬದುಕು ಬಂಗಾರವಾಯಿತು ಚಿತ್ರದ ಹಾಡು. ಪ್ರಿಯತಮ ನೀನಾರು ಅರಿವಾಗದಿ ಅನ್ನುವ ಗೀತೆ ಚಿ ಉದಯಶಂಕರ್ ಅವರು ಬರೆದಿದ್ರು. ಈ ಹಾಡಿಗೆ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು ರಾಜನ್ ನಾಗೇಂದ್ರ ಅವರು. ಬದುಕು ಬಂಗಾರವಾಯಿತು ಚಿತ್ರದ ಈ ಹಾಡಿಗೆ ಸಂಗೀತ ನೀಡಿದ್ದು ಎಂ ರಂಗರಾವ್ ಅವರು. ನಮ್ಮ ಕೇಳುಗರು ಹೇಳ್ತಾ ಇದ್ದಾರೆ, ಅತ್ಯಂತ ಅಪರೂಪದ ಹಾಡುಗಳನ್ನು ಕೇಳಿಸ್ತಾ ಇದ್ದೀರಾ. ಅಡುಗೆ ಮಾಡ್ತಾ ಮಾಡ್ತಾ ವಿವಿಧ ಭಾರತಿ ಕೇಳ್ತಾ ಇರ್ತೇನೆ. ಕೆಲಸ ಮುಗ್ದು ಹೋಗೋದೇ ಗೊತ್ತಾಗಲ್ಲ, ಯಾರು ಇಲ್ಲದೆ ಇದ್ರೂ ವಿವಿಧ ಭಾರತಿನೇ ನನ್ನ ಸಂಗಾತಿ ಅಂತ ಬೀದರ್ನಿಂದ ಸಾವಿತ್ರಿ ಅವರು ಹೇಳ್ತಾ ಇದ್ದಾರೆ. ಸೂಪರ್ ಹಾಡುಗಳು ಕೇಳ್ತಾ ಕೇಳ್ತಾ ಖುಷಿ ಆಗ್ತಾ ಇದೆ ಅಂತ ರಮ್ಯಾ ಚಲ್ಲಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ತುಂಬ ದಿನ ಆಗಿತ್ತು ಬೆಟ್ಟದ ಭೈರವ ಗೀತೆಯನ್ನು ಕೇಳಿ ಮರತೇ ಹೋಗಿತ್ತು, ಗೀತೆ ನೆನಪು ಮಾಡಿಕೊಟ್ರಿ ಅಂತ ಹೇಳ್ತಾರೆ. ಆಮೇಲೆ ಟಿ ಬಿ ಸರ್ಕಲ್ ಚಿದಾನಂದ ಅವರು ಹೊಸದುರ್ಗದಿಂದ ಓಲ್ಡ್ ಇಸ್ ಗೋಲ್ಡ್ ತಂಪಾದ ಹೊತ್ತಿನಲ್ಲಿ ಇಂಪಾದ ಹಾಡುಗಳು ಅಂತ ಹೇಳಿದ್ರೆ, ಹೊಸ ವಿಜಯನಗರ ಜಿಲ್ಲೆಯಿಂದ ಎಲ್ಲ ಹಾಡುಗಳು ತುಂಬಾ ಇಷ್ಟ, ನಾನು ಮನಸಾರೆ ಹೃದಯದಿಂದ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಬಿ ವಿರೂಪಾಕ್ಷಪ್ಪ, ಶಿಲ್ಪಾ, ಮಂಜುನಾಥ ಹೊಸಪೇಟೆಯಿಂದ ಹೇಳ್ತಾರೆ. ನೆಮ್ಮತಿಯಿಂದ ವೀಣಾ ಅವರು ಕೂಡ, ನನಗೂ ತುಂಬಾ ಇಷ್ಟ ಆಯಿತು ನೀವು ಪ್ರಸಾರ ಮಾಡಿದಂಥ ಹಾಡುಗಳು ಅಂತ ಹೇಳ್ತಾರೆ. ಅಶ್ವಥ್ ನಾರಾಯಣ ಮತ್ತು ಮನೆಯವರು ಮಾಗಡಿಯಿಂದ ಅಪರೂಪದಲ್ಲಿ ಅಪರೂಪದ ಹಾಡುಗಳು ಅಂತ ಹೇಳ್ತಾರೆ. ಪುನರ್ದತ್ತ ಸಿನಿಮಾದ ಹಾಡು ಕೇಳಿ ತಕ್ಷಣ ನೆನಪಾಗಿದ್ದೆ ಪುನರ್ಮಿಲನ ಚಿತ್ರದ ನಿನ್ನಂಗ ಚೆಲುವು ಮಿಂಚಲು. ಬಹುಶಃ ನನ್ನ ಮನಸ್ಸಿನ ಬಯಕೆಯ ಕೋರಿಕೆ ಈಡೇರಿಸುವ ಹಾಗೆ ನೀವು ಹಾಡನ್ನು ಪ್ರಸಾರ ಮಾಡೇಬಿಟ್ರಿ, ಕಾಕತಾಳೀಯ ಕ್ಷಣ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ವರಲಕ್ಷ್ಮಿಯವರು ಹೇಳ್ತಾ ಇದ್ದಾರೆ, ಸುಂದರವಾದ ಹಾಡುಗಳು ಅಪರೂಪದಲ್ಲಿ ಅಪರೂಪ, ಇಂದು ಅವಸರವೇಕೆ, ಅಲ್ಲೇ ನಿಲ್ಲೋ ನೀನಾ ಭಗವಂತ, ಇವೆಲ್ಲವೂ ಕೂಡ ನಾನು ಅಂದುಕೊಂಡ ಹಾಗೆ ಸೋಮವಾರ ಇವತ್ತು ತುಂಬ ವಿಶೇಷವಾಗಿದೆ, ಚಂದದ ಹಾಡುಗಳಿಗಾಗಿ ಧನ್ಯವಾದಗಳು ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ರಿ. ಹೌದು, ನಿಮ್ಮೆಲ್ಲರ ಪ್ರೀತಿಗೆ ವಿವಿಧ ಭಾರತಿ ಕಡೆಯಿಂದ ಕೂಡ ಧನ್ಯವಾದಗಳು. ತಪ್ಪದೇ ಕಾರ್ಯಕ್ರಮ ಕೇಳ್ತೀರಿ, ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೆಲ್ಲವನ್ನು ಕೂಡ ತಪ್ಪದೇ ನಮಗೆ ಕಳಿಸ್ಕೊಡ್ತೀರಿ. ಕಾರ್ಯಕ್ರಮ ಮಾಡೋದು, ಹಾಡುಗಳನ್ನು ಪ್ರಸಾರ ಮಾಡೋದು, ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದ್ರ ಜೊತೆಗೆ ನಿಮ್ಮ ಸಂದೇಶಗಳನ್ನು ಓದೋದು, ನಿಮ್ಮ ಸಂದೇಶಗಳಿಗಾಗಿ ಕಾಯೋದು ಕೂಡ ವಿವಿಧ ಭಾರತೀಯ ಅವಿಭಾಜ್ಯ ಅಂಗ. ಹಾಗಾಗಿ ನಿಮ್ಮ ಸಂದೇಶಗಳು ಸದಾ ನಮ್ಮ ಕಡೆಗೆ ಹರಿದು ಬರ್ತಾ ಇರಲಿ. ನೀವು ನಾವು ಒಟ್ಟಾಗಿ ಈ ಜರ್ನಿಯಲ್ಲಿ ಸಾಗೋಣ. ಕೇಳ್ತಾನೆ ರೀ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ. ಸ್ವಯಂವರ ಚಿತ್ರದ ಗೀತೆ, ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿಯವರ ಧ್ವನಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 11 ಗಂಟೆ ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಆಂಧ್ರಪ್ರದೇಶದ ಯಲೂರು ಜಿಲ್ಲೆಯ ಮುಸನೂರು ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಬಿಡುಗಡೆ ಮಾಡಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಮಾಸ್ಕೋದಲ್ಲಿ ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋವ್ ಅವರೊಂದಿಗೆ 27ನೇ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಇಂದು ಬಿಜೆಪಿಯಿಂದ ವಿಧಾನಸೌಧ ಮುತ್ತಿಗೆ ಯತ್ನ ನಡೆಯಿತು. ಪೊಲೀಸರು ಮಾರ್ಗ ಮಧ್ಯೆಯೇ ಬಿಜೆಪಿ ನಾಯಕರನ್ನು ತಡೆದು ವಶಕ್ಕೆ ಪಡೆದರು. ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ತಮ್ಮ ಧೀರೋದಾತ್ತ ತ್ಯಾಗ ಮತ್ತು ಕ್ರಾಂತಿಕಾರಿ ಹೋರಾಟದಿಂದ ಅಚ್ಚಳಿಯದೇ ಉಳಿದಿರುವ ಮಹಾನ್ ಕ್ರಾಂತಿವೀರ ಹುತಾತ್ಮ ಶಿವರಾಮ ರಾಜಗುರು ಅವರ ಜನ್ಮದಿನದಂದು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ನೀಲ್ಸನ್ ಐಕ್ಯೂ ಮತ್ತು ವರ್ಲ್ಡ್ ಡೇಟಾ ಲ್ಯಾಬ್ನ ಇತ್ತೀಚಿನ ವರದಿಯ ಪ್ರಕಾರ 2036ರ ವೇಳೆಗೆ ಭಾರತವು 10.8 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದುವ ನಿರೀಕ್ಷೆ ಇದೆ. ಇದು ಚೀನಾದ 10.3 ಕೋಟಿ ಶ್ರೀಮಂತ

ಗ್ರಾಹಕರನ್ನು ಮೀರಿಸುತ್ತದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 202 ಅಂಕಗಳ ಏರಿಕೆಯೊಂದಿಗೆ 77,744 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 55 ಅಂಕ ಏರಿಕೆಯ ನಂತರ 24,309 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 7 ಪೈಸೆ ಏರಿಕೆಯೊಂದಿಗೆ 95.64 ಕೊಲಂಬೋದ ಸಿನ್ನಡೀಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ 2ನೇ ದಿನದಾಟ ಮುಂದುವರಿಸಿರುವ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಇತ್ತೀಚಿನ ವರದಿಯಂತೆ 6 ವಿಕೆಟ್ಗಳಿಗೆ 343 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ನಮಸ್ಕಾರ, ಇದು 102.9 FM ಸಮಯ ಆಗಿದೆ. 11:04. ಇನ್ನೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳೋಣ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನೀಗ ಪೈಲ್ವಾನ್ ಚಿತ್ರದ ಟೈಟಲ್ ಟ್ರ್ಯಾಕ್ ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ.

11:26 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯ ಹಾಡು ಕೋಟಿಗೊಬ್ಬ 3 ಈ ಚಿತ್ರದ್ದು. ವ್ಯಾಸರಾಜ್ ಸೋಸಲೆ ಅವರು ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ 11:30. ಇನ್ನೀಗ ಕಾರ್ಯಕ್ರಮ ಕಲಾಭಾರತಿ. ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ನೃತ್ಯ ಸಂಯೋಜಕರು ಜೊತೆಗೆ ಸಿನಿಮಾ ನಿರ್ದೇಶಕರೂ ಆದಂತಹ ಎ ಹರ್ಷ ಅವರ ಬಗ್ಗೆ ಮಾತಾಡೋಣ. ಕೆಲವರೇ ಇವತ್ತು ಎ ಹರ್ಷ ಅವರ ಜನ್ಮ ದಿನ, ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಅವರ ನೃತ್ಯ ಸಂಯೋಜನೆಯ ಹಾಡುಗಳು ಜೊತೆಗೆ ಅವರು ನಿರ್ದೇಶಕರು ಹೌದು, ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾಗಳಿಂದ ಆಯ್ದ ಹಾಡುಗಳನ್ನು ಕೇಳ್ತಾ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾಗೋಣ. ಟ್ಯೂನ್ ಮಾಡಿಯೇ ಇರ್ತೀರಾ ಅಲ್ವಾ? ಇದು 102.9 ಎಫ್ಎಂ. ನಾನು ಅನುಪಮ ಕೆಎನ್.

ಸಿನಿಮಾ ಅಂದರೆ ಕೇವಲ ನಾಯಕ ನಾಯಕಿ ಕಥೆ ಸಂಭಾಷಣೆ ಮಾತ್ರ ಅಲ್ಲ. ಒಂದು ಸಿನಿಮಾವನ್ನು ಸುಂದರವಾಗಿ ಕಟ್ಟಿಕೊಡುವ ಹಲವಾರು ಪ್ರತಿಭೆಗಳ ಸಂಗಮ ಅಲ್ಲಿರುತ್ತೆ. ಅಂತಹ ಪ್ರತಿಭೆಗಳಲ್ಲಿ ನೃತ್ಯ ಸಂಯೋಜನೆ ಮತ್ತು ನಿರ್ದೇಶನ ಇವೆರಡೂ ಸಹ ಒಂದು. ಈ ನೃತ್ಯ ಸಂಯೋಜನೆ ಮತ್ತು ನಿರ್ದೇಶನ ಎರಡರಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು ಎ ಹರ್ಷ ಅವರು. ನೃತ್ಯದ ಹೆಜ್ಜೆಗಳಿಂದ ಚಿತ್ರ ನಿರ್ದೇಶನದ ಕುರ್ಚಿಯವರೆಗೆ ಅವರ ಒಂದು ಪಯಣ ಇದೆಯಲ್ಲ, ಅದು ನಿಜಕ್ಕೂ ಆಸಕ್ತಿದಾಯಕ.

ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಎ ಹರ್ಷ ಅವರು 1980 ಆಗಸ್ಟ್ 24 ಬೆಂಗಳೂರಿನಲ್ಲಿ ಜನಿಸಿದ್ದು. ಚಿಕ್ಕಂದಿನಿಂದಲೇ ನೃತ್ಯದ ಬಗ್ಗೆ ತುಂಬಾನೇ ಆಸಕ್ತಿಯನ್ನ ಹೊಂದಿದ್ರು. ವೇದಿಕೆ ಅಂದ್ರೆ ಸ್ಟೇಜ್ ಮೇಲೆ ನೃತ್ಯ ಪ್ರದರ್ಶನ ನೀಡುತ್ತಾ ತಮ್ಮ ಪ್ರತಿಭೆಯನ್ನ ಬೆಳೆಸ್ಕೊಂಡ್ರು. ಆಮೇಲೆ ಅವರದೇ ಒಂದು ಎಕ್ಸ್ಟ್ರೀಮರ್ಸ್ ಅನ್ನೋ ನೃತ್ಯ ತಂಡದೊಂದಿಗೆ ಹಲವಾರು ವೇದಿಕೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ನೃತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಗುರುತನ್ನ ಮೂಡಿಸಿಕೊಂಡ ನಂತರ ಕನ್ನಡ ಚಿತ್ರ

ರಂಗದಲ್ಲಿ ನೃತ್ಯ ಸಂಯೋಜಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡ್ತಾರೆ. 2004 ಬಿಡುಗಡೆಯಾದಂತಹ ರಂಗ SSLC ಚಿತ್ರದ ಮೂಲಕ ಅವರು ನೃತ್ಯ ಸಂಯೋಜಕರಾಗಿ ಚಿತ್ರರಂಗವನ್ನ ಪ್ರವೇಶ ಮಾಡ್ತಾರೆ. ಆನಂತರ ಮುಂಗಾರು ಮಳೆ ಸೇರಿದಂತೆ ಹಲವಾರು ಜನಪ್ರಿಯ ಸಿನಿಮಾಗಳ ಹಾಡುಗಳಿಗೆ ನೃತ್ಯ ಸಂಯೋಜನೆ ಮಾಡುವ ಮೂಲಕ ಗಮನ ಸೆಳೀತಾರೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ 102.9 FM ಅಲ್ಲಿ. ಕೇಳುಗರೆ, ಇವತ್ತು ನಿರ್ದೇಶಕರು ಜೊತೆಗೆ ನೃತ್ಯ ಸಂಯೋಜಕರು ಆದಂತಹ ಎ ಹರ್ಷ ಅವರ ಹುಟ್ಟುಹಬ್ಬ. ಅವರ ಒಂದು ಸಿನಿ ಪಯಣದ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ನೃತ್ಯ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಂತಹ ಹರ್ಷ ಅವರಿಗೆ ನಿರ್ದೇಶನದ ಕನಸು ಇತ್ತು. ಆ ಕನಸಿಗೆ ರೂಪ ಸಿಕ್ಕಿದ್ದು 2007 ಗೆಳೆಯ ಚಿತ್ರದ ಮೂಲಕ. ಪ್ರಜ್ವಲ್ ದೇವರಾಜ್ ಮತ್ತು ತರುಣ್ ಅವರ ಅಭಿನಯದ ಈ ಒಂದು ಸಿನಿಮಾ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಮೊದಲ ಹೆಜ್ಜೆ ಅಂತಲೇ ಹೇಳ್ಬೋದು. ಆನಂತರ ಬಿರುಗಾಳಿ, ಚಿಂಗಾರಿ ಸಿನಿಮಾಗಳನ್ನು ನಿರ್ದೇಶನ ಮಾಡ್ತಾರೆ. ಆದರೆ 2013 ತೆರೆ ಕಂಡಂತಹ ಭಜರಂಗಿ ಈ ಒಂದು ಸಿನಿಮಾ ಹರ್ಷ ಅವರ ನಿರ್ದೇಶನದ ಪಯಣದಲ್ಲಿ ಮಹತ್ವದ ತಿರುವನ್ನು ನೀಡುತ್ತೆ. ಶಿವರಾಜ್ ಕುಮಾರ್ ಅವರ ಅಭಿನಯದ ಈ ಸಿನಿಮಾ ದೊಡ್ಡ ಯಶಸ್ಸನ್ನು ಕಾಣುತ್ತೆ. ಇದರ ಜೊತೆಗೆ ಹರ್ಷ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ನಿರ್ದೇಶಕರ ಸಾಲಿನಲ್ಲಿ ಗುರುತಿಸಿಕೊಳ್ತಾರೆ. ಇಷ್ಟೆಲ್ಲ ಮಾತಾಡಿದ ಮೇಲೆ ಈಗ ಜೈ ಭಜರಂಗಬಲಿ ಚಿತ್ರದ ಹಾಡು ನಿಮಗಾಗಿ.

ಹರ್ಷ ಅವರು ಬಜರಂಗಿ ನಂತರ ವಜ್ರಕಾಯ, ಜೈ ಮಾರುತಿ 800, ಅಂಜನಿ ಪುತ್ರ, ಸೀತಾರಾಮ ಕಲ್ಯಾಣ ಮುಂತಾದ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ವಿಶೇಷವಾಗಿ ಕೇಳುಗರೆ, ಶಿವರಾಜ್ ಕುಮಾರ್ ಅವರ ಜೊತೆ ಹರ್ಷ ಅವರ ಕಾಂಬಿನೇಷನ್ ಇದೆಯಲ್ಲ, ಅದು ಪ್ರೇಕ್ಷಕರ ಗಮನವನ್ನು ಸೆಳೆ

ಹರ್ಷ ಅವರು ಬಜರಂಗಿ ನಂತರ ವಜ್ರಕಾಯ, ಜೈ ಮಾರುತಿ 800, ಅಂಜನಿ ಪುತ್ರ, ಸೀತಾರಾಮ ಕಲ್ಯಾಣ ಮುಂತಾದ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ವಿಶೇಷವಾಗಿ ಕೇಳುಗರೆ, ಶಿವರಾಜ್ ಕುಮಾರ್ ಅವರ ಜೊತೆ ಎ ಹರ್ಷ ಅವರ ಕಾಂಬಿನೇಷನ್ ಇದೆಯಲ್ಲ, ಅದು ಪ್ರೇಕ್ಷಕರ ಗಮನವನ್ನು ಸೆಳೆದಿದೆ. ಬಜರಂಗಿ, ಬಜರಂಗಿ 2 ಮತ್ತು ವೇದ ಈ ಮೂರು ಸಿನಿಮಾಗಳಲ್ಲಿಯೂ ಶಿವರಾಜ್ ಕುಮಾರ್ ಮತ್ತು ಹರ್ಷ ಅವರ ಕಾಂಬಿನೇಷನ್ ಇದೆ. ಅಂದರೆ ಹರ್ಷ ಅವರ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಹರ್ಷ ಅವರು ತೆಲುಗು ಚಿತ್ರ ಭೀಮಾ ಅನ್ನೋ ಚಿತ್ರವನ್ನು ಸಹ ನಿರ್ದೇಶನ ಮಾಡಿದರು. ಹಾಗೆ ಭಾಗಿ 4 ಅನ್ನೋ ಹಿಂದಿ ಚಿತ್ರರಂಗದಲ್ಲಿಯೂ ನಿರ್ದೇಶಕರಾಗಿ ಹರ್ಷ ಅವರು ಗುರುತಿಸಿಕೊಂಡಿದ್ದಾರೆ.

ಹರ್ಷ ಅವರ ಸಿನಿ ಪಯಣ ಇದೆಯಲ್ಲ, ಅದು ಒಂದು ಸುಂದರ ಮೆಸೇಜ್ ಅನ್ನ ನೀಡುತ್ತೆ. ಏನಪ್ಪಾ ಅಂದ್ರೆ, ನಾವು ಯಾವ ಕ್ಷೇತ್ರದಿಂದ ವೃತ್ತಿಯನ್ನ ಆರಂಭಿಸ್ತೇವೆ ಅನ್ನೋದಕ್ಕಿಂತ ನಮ್ಮೊಳಗೆ ಇರುವಂತಹ ಪ್ರತಿಭೆಯನ್ನ ಎಷ್ಟು ದೂರ ಕೊಂಡೊಯ್ತೇವೆ ಅನ್ನೋದು ಮುಖ್ಯ ಆಗತ್ತೆ. ಹರ್ಷ ಅವರು ವೇದಿಕೆಯ ಮೇಲೆ ನೃತ್ಯ ಮಾಡ್ತಾ ಇದ್ದಂತಹ ಕಲಾವಿದರು, ಹಾಡುಗಳಿಗೆ ಹೆಜ್ಜೆ ಹಾಕ್ತಾ ಇದ್ದಂತಹ ನೃತ್ಯ ಸಂಯೋಜಕರು, ಆಮೇಲೆ ಕತೆ ಹೇಳುವ ನಿರ್ದೇಶಕರಾಗ್ತಾರೆ ಹರ್ಷ ಅವರು. ಇದು ಪ್ರತಿಭೆಯ ಜೊತೆಗೆ ನಿರಂತರ ಪರಿಶ್ರಮ ಮತ್ತೆ ಹೊಸದನ್ನ ನಾವು ಕಲಿಬೇಕು ಅನ್ನೋ ಮನೋಭಾವನೆಯನ್ನ ತಿಳಿಸುತ್ತೆ. ಅವರ ಎಲ್ಲಾ ಕನಸುಗಳು ನನಸಾಗಲಿ ಅಂತ

0: ಕಾರ್ಯಕ್ರಮ ಕೇಳ್ತಾ ಅನೇಕರು ಮೆಸೇಜ್ ಮಾಡಿದಿರಿ, ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳಿದ್ವಿ ಅಂತ ಹನುಮಂತಪ್ಪ ಮಡಿವಾಳರ್ ಜಗಳೂರಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನೃತ್ಯ ಸಂಯೋಜಕರಾದಂತಹ ಹರ್ಷ ಅವ್ರ ಬಗ್ಗೆನ ಮಾಹಿತಿ ಇಷ್ಟ ಆಯಿತು ಅಂತ ಅನಂತರಾಜು ಕೊರ್ಲಡ್ಕು ಹಿರಿಹಿರು ತಾಲೂಕು ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹರ್ಷ ಅವರು ಆಲ್ರೌಂಡರ್ ಅಂತಲೇ ಹೇಳಬಹುದು ಅಂತ ಹೇಳಿ ಮೆಸೇಜನ್ನು ಮಾಡಿದ್ದಾರೆ. ಇವರು ತಮ್ಮ ಹೆಸರನ್ನು ತಿಳಿಸಿಲ್ಲ, ದಯವಿಟ್ಟು ಕೇಳಿದ್ರೆ ನಿಮ್ಮ ಸಂದೇಶದ ಜೊತೆಗೆ ನಿಮ್ಮ ಹೆಸರು ಇರಲಿ. ನೃತ್ಯ ನಿರ್ದೇಶಕ ಹರ್ಷ ಅವರಿಗೆ ವಿವಿಧ ಭಾರತೀಯ ಕೇಳುಗರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳಂತ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಅನೇಕರ ಮೆಸೇಜ್ಗಳು ಬಂದಿವೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳು ಕೇಳುಗರೆ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಆಯೋಜಿತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ನಾಗರಿಕರು ಕರಡು ಮತದಾರರ ಪಟ್ಟಿಯಲ್ಲಿ ತಮ್ಮ ವಿವರಗಳನ್ನು ಪರಿಶೀಲಿಸಿ ಮಾಹಿತಿಯ ನಿಖರತೆ ಖಚಿತಪಡಿಸಿಕೊಳ್ಳುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕೋರಿದ್ದಾರೆ. ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ಇಂದಿನಿಂದ ಸೆಪ್ಟೆಂಬರ್ 23ರವರೆಗೆ 1 ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡಿದ ರಾಜ್ಯದ ಎಲ್ಲ ನಾಗರಿಕರಿಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಹಕ್ಕು ಹಾಗೂ ಆಕ್ಷೇಪಣೆಗಳ ಕುರಿತು ನೋಟಿಸ್ ನೀಡುವಿಕೆ ಹಾಗೂ ವಿಲೇವಾರಿ ಪ್ರಕ್ರಿಯೆ ಇಂದಿನಿಂದ ಅಕ್ಟೋಬರ್ 22ರವರೆಗೆ ನಡೆಯಲಿದೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮೈಸೂರಿನಲ್ಲಿ ಇಂದಿನಿಂದ ಬುಧವಾರದವರೆಗೆ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟ್ರೀಯ ಸಮಾವೇಶವನ್ನು ಆಯೋಜಿಸಿದೆ. ಈ ಸಮಾವೇಶ ಬುಡಕಟ್ಟು ಭಾಷೆಗಳ ದಾಖಲೀಕರಣ, ಸಂರಕ್ಷಣೆ ಮತ್ತು ಪುನರುಜ್ಜೀವನದ ಕುರಿತು ಸಂವಾದವನ್ನು ಕೇಂದ್ರೀಕರಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಸಮಾವೇಶವನ್ನು ಉದ್ಘಾಟಿಸಿದರು. ನಿನ್ನೆ ಬೆಂಗಳೂರಿಗೆ ಆಗಮಿಸಿದ ಸಚಿವರು ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಸೌಹಾರ್ದ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ವಿಜಯಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರದ ಶಿರಬೂರು ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಉದ್ಘಾಟಿಸಿದರು. ತುಮಕೂರು ಜಿಲ್ಲಾಸ್ಪತ್ರೆಗೆ ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿ 132 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 300 ಹಾಸಿಗೆ ಸಾಮರ್ಥ್ಯ

0: ಕಟ್ಟಿದ ನೂತನ ಕಟ್ಟಡ ಕಾಮಗಾರಿ ವೀಕ್ಷಿಸಿದರು. ಹಳೆ ಕಟ್ಟಡ ತೆರವು ಕಾರ್ಯವನ್ನು ಪರಿಶೀಲಿಸಿದರು. ಇಂದು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ಕ್ರಾಂತಿಕಾರಿ ಹುತಾತ್ಮ ಶಿವರಾಮ ರಾಜಗುರು ಅವರ ಜನ್ಮದಿನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ಸ್ವಾತಂತ್ರ್ಯ ಸೇನಾನಿ ರಾಜಗುರು ಅವರ ತ್ಯಾಗ ಹಾಗೂ ಬಲಿದಾನವನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿತ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದು ಆರಂಭಗೊಂಡಿದೆ. ಪಂದ್ಯಾವಳಿಗೆ ಮಹಾನಗರ ಪಾಲಿಕೆ ಮಹಾಪೌರ ಪಿ ಗಾದೆಪ್ಪ ಚಾಲನೆ ನೀಡಿದರು. ಮೊದಲ ಪಂದ್ಯದಲ್ಲಿ ಆತಿಥೇಯ ಬಳ್ಳಾರಿ ಜಿಲ್ಲಾ ತಂಡ ಗದಗ್ ತಂಡವನ್ನು 5-0 ಗೋಲುಗಳ ಅಂತರದಿಂದ ಮಣಿಸಿತು. 28ರವರೆಗೆ ಜರುಗುವ 5 ದಿನಗಳ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಕಾರ್ಯಕಾರಿ ಸದಸ್ಯ ಡಿ ಶಾಶಾವಲಿ ನಾಲಬಂಡ್.
1: 16th ಸಬ್ ಜೂನಿಯರ್ ಹಾಕಿ ಟೂರ್ನಮೆಂಟ್ ಬಳ್ಳಾರಿ ಜಿಲ್ಲೆಗೆ ಬಂದಿದೆ. ಸುಮಾರು 3 ವರ್ಷದಿಂದ ನಾವೇ ಹೋಸ್ಟ್ ಮಾಡ್ತಾ ಇದೀವಿ. 12 ತಂಡಗಳು ಭಾಗವಹಿಸಲಿದ್ದಾರೆ. ಬಳ್ಳಾರಿ, ಗದಗ, ಕಲಬುರಗಿ, ಹಾವೇರಿ, ದಾವಣಗೆರೆ, ಬಾಗಲಕೋಟೆ, ಧಾರವಾಡ, ರಾಯಚೂರು, ಕೂರ್ಗ್, ಮೈಸೂರು, ಹಾಸನ ಅಂಡ್ ಶಿವಮೊಗ್ಗ. ಡೈಲಿ 4 ಮ್ಯಾಚಸ್ ಇರ್ತವೆ, 6:30 to 7:30, 4 ಗಂಟೆಯಿಂದ 5 ಗಂಟೆವರೆಗೆ. ಟೋಟಲ್ 4 ಮ್ಯಾಚಸ್ ನಡೀತವೆ. ಈ ಹಾಕಿ ಬಳ್ಳಾರಿಯ ಮ್ಯಾನೇಜ್ಮೆಂಟ್ ನೋಡಿ, ಸ್ಟೇಟ್ ಹಾಕಿ ಅಸೋಸಿಯೇಷನ್ ಹಾಕಿ ಕರ್ನಾಟಕ ಇಂದ ನಮಗೆ ಐಡೆಂಟಿಫೈ ಮಾಡಿ ಹಾಕಿ ಬಳ್ಳಾರಿಗೆ ಇದು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಕಿ ಟೂರ್ನಮೆಂಟ್ ಇದು ಜಿಲ್ಲಾ ಕ್ರೀಡಾಂಗಣ ಬಳ್ಳಾರಿ, ಲೀಗ್ಗಳನ್ನು 4 ನಡೀತಿರ್ತವೆ.
0: ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭ ನಾಡಿನ ಜ್ವಲಂತ ಸಮಸ್ಯೆಗಳು ಹಾಗೂ ವಿಚಾರಗಳ ಕುರಿತು ಸದನದಲ್ಲಿ ಚರ್ಚೆಯಾಗಬೇಕಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ವಿಧಾನಸಭಾ ಕಲಾಪದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬೇಡಿಕೆ ಇಟ್ಟ ಸಂದರ್ಭ ಇದಕ್ಕೆ ಪ್ರತಿಕ್ರಿಯಿಸಿ ಸಚಿವರು ಮಾತನಾಡಿದರು. ಬಳಿಕ ಸದನದ ಬಾವಿಗಿಳಿದ ಬಿಜೆಪಿ ಶಾಸಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಇಂದು ಕರಾವಳಿ ಕರ್ನಾಟಕ ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನ ಕೆಲ ಸ್ಥಳಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನುದಾನ ದುರ್ಬಳಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ವಜಾಗೆ ಆಗ್ರಹಿಸಿ ಇಂದು ಬಿಜೆಪಿ ನಾಯಕರು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಿರತ ನಾಯಕರು ಹಾಗೂ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಕಾರ್ಯಕ್ರಮ ವನಿತಾ ವಿಹಾರ. ಆತ್ಮೀಯ ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಸೃಷ್ಟಿ ಹಾಗೂ ಶ್ರಾವಣ. ಈ ಕುರಿತು ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ. ನಂತರ ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ಯಮುನಾ ಕೊಡ್ಸರ್ ಅವರು. ಮೊದಲಿಗೆ ಕೇಳೋಣ ಸೃಷ್ಟಿ ಹಾಗೂ ಶ್ರಾವಣ. ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ.
1: ಶ್ರಾವಣ ಪ್ರಕೃತಿಯ ಪ್ರೇಮ ಗೀತೆ, ಬದುಕಿನ ಪುನರ್ಜನ್ಮ. ಮಳೆ ಬಂದ್ರೆ ಮಣ್ಣಿನ ಮನವೂ ಮೃದುವಾಗತ್ತೆ, ಮನ ಮೃದುವಾದ್ರೆ ಬದುಕೇ ಹಸಿರಾಗತ್ತೆ. ಆಕಾಶವು ತನ್ನ ನೀಲಿ ಹೊದಿಕೆಯನ್ನ ಬಿಚ್ಚಿ ಮೋಡಗಳ ಮೃದುವಾದ ಹೊದಿಕೆಯನ್ನ ಹೊದ್ದುಕೊಳ್ಳುವ ಕಾಲ ಶ್ರಾವಣ. ಮಳೆಯ ಹನಿಗಳು ಭೂಮಿಯ ಎದೆಯ ಮೇಲೆ ಮುತ್ತಾಗಿ ಬೀಳುವ ಕ್ಷಣ ಶ್ರಾವಣ. ಹಸಿರು ತನ್ನ ಎಲ್ಲ ಬಣ್ಣಗಳನ್ನು ಒಟ್ಟಿಗೆ ಚೆಲ್ಲುವ ಋತು ಶ್ರಾವಣ. ಇದು ಕೇವಲ ಒಂದು ತಿಂಗಳ ಹೆಸರಲ್ಲ, ಪ್ರಕೃತಿಯ ನಗುವಿನ, ಭೂಮಿಯ ಉಸಿರಿನ, ಮಾನವನ ಅಂತಃಕರಣದ ಹೊಸ ಅಧ್ಯಾಯ. ಅದು ಪ್ರಕೃತಿಯ ಹೃದಯದಲ್ಲಿ ಅರಳುವ ಹಸುರಿನ ಹಬ್ಬ. ಮಳೆಗಾಲ

ಮಧುರ ಲಯಕ್ಕೆ ಭೂಮಿಯ ಅಲೆತೂಗುವ ಸಮಯ. ಆಕಾಶದಿಂದ ಸುರಿಯುವ ಪ್ರತಿಯೊಂದು ಮಳೆಯ ಹನಿಯು ಭೂಮಿಯ ಎದೆಗೆ ಬಿದ್ದಾಗ ಅದು ಕೇವಲ ನೀರಲ್ಲ, ಜೀವನದ ನವ ಚೈತನ್ಯ. ಶ್ರಾವಣ ಮಾಸ ಮತ್ತದರ ಮಳೆ ಕವಿಗಳಿಗೆ ಪದಗಳನ್ನು ಕೊಡುತ್ತದೆ, ಮೂಡಗಳು ರೂಪಕಗಳನ್ನು ಕೊಡುತ್ತವೆ, ಹಸಿರು ಬಣ್ಣ ಭಾವನೆಗಳನ್ನು ಹುಟ್ಟಿಸುತ್ತದೆ. ಕನ್ನಡ ಕಾವ್ಯದ ಶ್ರಾವಣದ ಪ್ರತಿಭೆಯ ಕವಿ ಬೇಂದ್ರೆಯವರ ಸಾಲುಗಳು ನೆನಪಾಗುತ್ತವೆ. ನಾಡೆಲ್ಲ ಏರಿಯಾವಾರಿ ಹರಿತಾವ ಝರಿ, ಹಾಲಿನ ತೂರಿ ಈಗ ಯಾಕ, ನೆಲಕ್ಕೆಲ್ಲ ಕುಡಿಸಲಾಕ. ಶ್ರಾವಣ ಬಂತು ಕಾಡೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಶ್ರಾವಣ ಬಂತು.

ಶ್ರಾವಣ ಮಾಸ ಬರುವುದು ಸೃಷ್ಟಿಗೆ ಪೋಷಣೆ ಕೊಡುವುದಕ್ಕಾಗಿ. ನಾಡಿನ ಏರಿಗಳು ಹಾಗೂ ಓರಿಗಳು ನೀರಿನ ಝರಿಗಳಿಂದ ತುಂಬಿ ಹರಿಯುತ್ತವೆ. ಇದು ಬರೀ ನೀಲ, ಇದು ಹಾಲಿನ ತೋರಿ. ಈ ಹಾಲನ್ನ ಭೂಮಿ ತಾಯಿಗೆ ಕುಡಿಸುತ್ತೆ ಶ್ರಾವಣ. ಇದು ವರಕವಿ ಬೇಂದ್ರೆಯವರ ಪದಧನಿ. ಮಳೆಗಾಳಿಯ ಕಡಲನ್ನ ದಾಟಿದ ಬಳಿಕ ಮೊದಲು ಪ್ರವೇಶಿಸುವ ಪಶ್ಚಿಮದ ಘಟ್ಟದ ಕಾಡನ್ನೇ ತಾನೆ, ಅನಂತರ ಅದು ವಿಶಾಲವಾದ ಜನಬಳಕೆಯ ನಾಡನ್ನು ಹಾಗೂ ಜನರು ವಾಸಿಸುವ ಬೀಡನ್ನು ತಲುಪುತ್ತದೆ. ಬೇಂದ್ರೆಯ ಪಾಲಿಗೆ ಶ್ರಾವಣ ಬರೀ ಮಾಸವಲ್ಲ, ಋತುವಿಲಾಸ ಅಂತ ಅಡಿಗರ ಹೇಳಿದ್ದಾರೆ. ಹಾಗೆ ರಸ ಋಷಿ ಕುವೆಂಪು ಅವರು ಸಂವತ್ಸರ ಸೂರ್ಯಪಾನ ಅಭಿಜಿನ್ಮನ ಊರ್ಧ್ವ ಧ್ಯಾನ ಧ್ರುವಮಂಡಲ ಭಕ್ತಿಗಾನ ಸಗಮಪ ಏಕತಾನ ಬರುತ್ತಲಿಹುದು ಶ್ರಾವಣ ಮತ್ತೆ ಬಂತು ಶ್ರಾವಣ ಶ್ರಾವಣ ಸಂಧ್ಯಾ ಸಮಯ ಸಮೀರ ಸ್ವಾಗತ ನಿನಗೆ ಪಯೋದಿಯ ವೀರ ಅಂತ ಶ್ರಾವಣದಗಿನ ಉತ್ಸಾಹ ಅಭಿಮಾನ ಇಲ್ಲಿ ಕಾಣಬಹುದು. ಹೀಗೆ ಶ್ರಾವಣ ಬಂದರೆ ಕವಿಗಳ ಹೃದಯದಲ್ಲಿ ಪದಗಳ ಮೊಗ್ಗು ಹೊರಳುತ್ತೆ. ಪ್ರಕೃತಿ ಹಾಡುವ ಗೀತೆಗೆ ಕವಿತೆಯೇ ಪ್ರತಿಧ್ವನಿಯಾಗುತ್ತದೆ. ಶ್ರಾವಣವೆಂದರೆ ಕೇವಲ ಒಂದು ತಿಂಗಳಲ್ಲ, ಅದು ಪ್ರಕೃತಿಯ ಪ್ರೇಮ ಗೀತೆ. ಮಳೆಯ ಪ್ರತಿಯೊಂದು ಹನಿಯು ಕವಿಗೆ ಕವಿತೆಯ ಅಕ್ಷರವಾಗುತ್ತದೆ. ಮೋಡಗಳು ವಿರಹದ ದೂತರಾಗಿ ಮಿಂಚು ಪ್ರೇಮದ ನಗುವಾಗಿ ಕಾಣುತ್ತದೆ. ಹಸಿರು ಹೊಲಗಳು ಹೊಸ ಕನಸುಗಳ ಹಾಸಿಗೆಯಾಗುತ್ತವೆ. ನದ ಹರಿವು ಜೀವನದ ತತ್ವವನ್ನು ಹಾಡುತ್ತದೆ. ಎಲೆಗಳ ಮೇಲೆ ಜಾರುವ ಹನಿ ಹೃದಯದ ಮೇಲೆ ಜಾರುವ ನೆನಪಾಗುತ್ತದೆ. ಶ್ರಾವಣದ ಗಾಳಿ ತಾಯಿಯ ಮಡಿಲ ಮಮತೆಯಂತೆ, ಪ್ರೇಮಿಯ ಉಸಿರಿನಂತೆ, ಭಕ್ತನ ಪ್ರಾರ್ಥನೆಯಂತೆ ಭಾಸವಾಗುತ್ತದೆ. ಇನ್ನು ಜನಸಾಮಾನ್ಯರ ಮನಸ್ಸಿನಲ್ಲಿ ಶ್ರಾವಣವು ಬದುಕಿನ ಸಂಭ್ರಮ. ರೈತನಿಗೆ ಶ್ರಾವಣ ಎಂದ್ರೆ ಕೇವಲ ಮಳೆಯಲ್ಲ, ಭವಿಷ್ಯದ ಅನ್ನ ಭಂಡಾರದ ಆಶಾ ಭರವಸೆ. ಹೊಲದಲ್ಲಿ ಬಿತ್ತಿದ ಬೀಜ ಮೊಳಕೆಯೊಡೆದು ನಿಂತಾಗ ರೈತನ ಮುಖದಲ್ಲಿ ಮೂಡುವ ಆ ನಗು ಯಾವುದೇ ಅರಮನೆಯ ಐಶ್ವರ್ಯಕ್ಕಿಂತ ದೊಡ್ಡದು. ಶ್ರಾವಣದ ಮಳೆಯ ಪ್ರತಿಯೊಂದು ಹನಿ ಅನ್ನದ ಕಣವಾಗಿ ರೂಪುಗೊಳ್ಳುತ್ತದೆ. ಗೃಹಿಣಿಗೆ ಶ್ರಾವಣ ಎಂದರೆ ಭಕ್ತಿ ಮತ್ತು ಬಾಂಧವ್ಯ ಹಬ್ಬ. ಮನೆಯ ಅಂಗಳದಲ್ಲಿ ರಂಗೋಲಿ, ತುಳಸಿ ಕಟ್ಟೆ, ಹೂವಿನ ಪರಿಮಳ, ತರಾವರಿ ಹಬ್ಬದ ಅಡುಗೆ, ದೀಪದ ಬೆಳಕು ಇವೆಲ್ಲ ಸೇರಿ ಮನೆಯನ್ನೇ ದೇವಾಲಯವಾಗಿಸುತ್ತವೆ. ಈ ತಿಳಲ್ಲಿ ಆಹಾರವು ಋತುಸಹಜವಾಗಿರುತ್ತದೆ. ಎಳ್ಳು, ತುಪ್ಪ, ಹಸಿರು ಸೊಪ್ಪುಗಳು, ಕಾಳುಗಳು, ಬೇಳೆಗಳು, ಬಿಸಿ ಆಹಾರಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬೆಂಬಲಿಸುತ್ತವೆ. ಮಕ್ಕಳಿಗೆ ಮಳೆಯ ಆಟ, ಕಾಗದದ ದೋಣಿ, ಕೆಸರಿನ ಸಂಭ್ರಮ, ಯುವತಿಯರಿಗೆ ಮದರಂಗಿ, ಹಸಿರು ಬಳೆಗಳು, ಶ್ರಾವಣದ ಸಿಂಗಾರ, ಹಿರಿಯರಿಗೆ ದೇವರ ಆರಾಧನೆ, ಪುರಾಣ ಶ್ರವಣ, ಭಜನೆ, ವ್ರತಗಳ ಪುಣ್ಯ, ವ್ಯಾಪಾರಿಗಳಿಗೆ ಮಾರುಕಟ್ಟೆಯ ಚೈತನ್ಯ, ಹೂವು ಹಣ್ಣು ಪೂಜಾ ಸಾಮಗ್ರಿಗಳ ಬೇಡಿಕೆ, ಹೀಗೆ ಜನಸಾಮಾನ್ಯರ ಪಾಲಿಗೆ ಶ್ರಾವಣವು ಮನೆ, ದೇವರು, ಕುಟುಂಬ ಮತ್ತು ಸಮಾಜವನ್ನ ಒಗ್ಗೂಡಿಸುವ ಕಾಲವಾಗಿದೆ. ಕವಿಯ ಶ್ರಾವಣವು ಭಾವಗಳ ಬೆಳೆ, ಆದರೆ ಜನಸಾಮಾನ್ಯರ ಶ್ರಾವಣವು ಬದುಕಿನಲೆ. ಕವಿಯ ಕಣ್ಣಲ್ಲಿ ಮಳೆ ಒಂದು ರೂಪಕ, ರೈತನ ಕಣ್ಣಲ್ಲಿ ಅದು ಅನ್ನದಾತ. ಕವಿಗೆ ಮೋಡಗಳು ಕಾವ್ಯದ ಸಾಲುಗಳು, ಆದರೆ ಗೃಹಿಣಿಗೆ ಅವು ಮನೆಯ ಮಂಗಳದ ಸೂಚನೆ. ಕವಿಗೆ ಶ್ರಾವಣವು ಆತ್ಮದ ಸಂಭಾಷಣೆ, ಜನಸಾಮಾನ್ಯರಿಗೆ ಅದು ಕುಟುಂಬದ ಹಬ್ಬ. ಆದ್ದರಿಂದ ಶ್ರಾವಣವು ಕೇವಲ ಪಂಚಾಂಗದ ಮಾಸವಲ್ಲ, ಅದು ಕನ್ನಡ ಮನಸ್ಸಿನ ಸಂಸ್ಕೃತಿ, ಪ್ರಕೃತಿ ಮತ್ತು ಭಾವಲೋಕವನ್ನು ಒಂದೇ ಹಾರದ ಮುತ್ತುಗಳಂತೆ ಜೋಡಿಸುವ ಜೀವನ.

ಉತ್ಸಾಹ. ಶ್ರಾವಣ ಭಕ್ತಿ ಪ್ರಕೃತಿ ಮತ್ತು ಮುಕ್ತಮಾಸ ಋತುಗಳ ಅಂಗಳದಲ್ಲಿ ವಸಂತ ಹೇಗೆ ಸೌಂದರ್ಯದ ಸಾಮ್ರಾಟನೋ, ಮಾಸಗಳ ಮೆರವಣಿಗೆಯಲ್ಲಿ ಶ್ರಾವಣವೂ ಹಾಗೆ ಭಕ್ತಿ ಸೌಂದರ್ಯ ಮತ್ತು ಪಾವಿತ್ರ್ಯದ ರಾಜನಾಗಿ ವಿರಾಜಿಸುತ್ತಾನೆ. ಮಳೆಯ ಹನಿಗಳಿಂದ ಮಣ್ಣು ಹಸಿರಿನ ಉಡುಪು ತೊಟ್ಟು ನಗುವ ಈ ಕಾಲದಲ್ಲಿ ಪ್ರಕೃತಿಯ ಪ್ರತಿಯೊಂದು ಉಸಿರು ದೈವಸ್ಮರಣೆಯೇ.

ತಾಯಿಯ ಎದೆಯಲ್ಲಿ ಹಸಿರು ಮೊಳಕೆಯೊಡೆಯುವಂತೆ ಮನುಷ್ಯನ ಹೃದಯದಲ್ಲಿಯೂ ಭಕ್ತಿಯು ಅಂಕುರವಾಗಿ ಚಿಗುರಿಸುತ್ತದೆ. ಆದ್ದರಿಂದಲೇ ಶ್ರಾವಣವು ಕೇವಲ ಒಂದು ಮಾಸವಲ್ಲ, ಅದು ಆತ್ಮವನ್ನ ಅರಳಿಸುವ ಆಧ್ಯಾತ್ಮಿಕ ಉತ್ಸವ. ಜಪ, ತಪ, ವ್ರತ, ನಿಯಮ, ಪೂಜೆ, ಪುರಾಣ, ಶ್ರವಣ, ಭಜನೆ, ಕೀರ್ತನೆ, ಸತ್ಸಂಗ, ಯಜ್ಞ, ಹೋಮಗಳು ಈ ಮಾಸದಲ್ಲಿ ಹೆಚ್ಚು ಅರ್ಥಪೂರ್ಣವಾಗುತ್ತವೆ. ಪ್ರಕೃತಿಯ ಲಯಕ್ಕೆ ಮಾನವನ ಮನಸ್ಸು ಒಂದಾಗುವ ಅಪೂರ್ವ ಸಮಯ ಇದು. ಶ್ರಾವಣದ ಪ್ರತಿಯೊಂದು ಹಬ್ಬ ಒಂದು ಮೌಲ್ಯವನ್ನ ಸಾರುತ್ತದೆ. ವರಮಹಾಲಕ್ಷ್ಮಿ ವ್ರತ ಸಮೃದ್ಧಿಯ ಸಂಕೇತವಾದರೆ ನಾಗಪಂಚಮಿ ಪ್ರಕೃತಿ ಮತ್ತು ಜೀವ ಜಗತ್ತಿನ ಸಹಬಾಳ್ವೆಯನ್ನು ನೆನಪಿಸುತ್ತದೆ. ಮಂಗಳೂರು ವ್ರತ ಸೌಭಾಗ್ಯದ ದೀಪ ಹಚ್ಚಿದರೆ ರಕ್ಷಾಬಂಧನ ಪ್ರೀತಿಯ ಬಂಧವನ್ನ ಗಟ್ಟಿಗೊಳಿಸುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಧರ್ಮದ ಪುನರುತ್ಥಾನದ ಸಂದೇಶ ಸಾರಿದರೆ ಶ್ರಾವಣದ ಸೋಮವಾರಗಳು ಶಿವನ ಕರುಣೆಯ ದ್ವಾರವನ್ನು ತೆರೆಯುವ ಪವಿತ್ರ ಕ್ಷಣಗಳಾಗಿವೆ. ಶ್ರಾವಣ ಎಂಬ ಪದದ ಅಂತರಾಳದಲ್ಲಿ ಶ್ರವಣ ಎಂಬ ಅಮೃತಾರ್ಥ ಅಡಗಿದೆ. ಶ್ರವಣ ಎಂದರೆ ಕೇಳುವುದು, ಕಿವಿಯಿಂದ ಮಾತ್ರವಲ್ಲ ಹೃದಯದಿಂದ ಆಲಿಸುವುದು, ಗುರುಮುಖದಿಂದ ಜ್ಞಾನವನ್ನ ಶ್ರದ್ಧೆಯಿಂದ ಆಲಿಸುವುದು. ಅದನ್ನು ಮನನ ಮಾಡಿ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಅಜ್ಞಾನದ ಕತ್ತಲೆ ಕರಗುತ್ತದೆ. ಆಗ ಜೀವ ತನ್ನ ಮೂಲ ಸ್ವರೂಪವನ್ನು ಅರಿತು ನದಿಯೊಂದು ಸಾಗರದಲ್ಲಿ ಲೀನವಾಗುವಂತೆ ಶಿವನಲ್ಲಿ ಆಯ್ಕೆಯಾಗುತ್ತದೆ. ಪ್ರಕೃತಿಯ ಹಸಿರು, ಮಳೆಯ ಸಂಗೀತ, ದೇವಾಲಯದ ಘಂಟಾನಾದ, ಭಜನೆಯ ಭಾವತರಂಗ ಮತ್ತು ಜ್ಞಾನದ ಬೆಳಕು ಇವೆಲ್ಲವೂ ಸೇರಿ ಮನುಷ್ಯನನ್ನ ಭೌತಿಕ ಬದುಕಿನಿಂದ ಆಧ್ಯಾತ್ಮಿಕ ಬದುಕಿನೆಡೆಗೆ ನಡೆಸುವ ಪಥವನ್ನ ನಿರ್ಮಿಸುತ್ತವೆ. ಪ್ರತಿಯೊಂದು ಆಚರಣೆಯು ಪ್ರಕೃತಿಯೊಂದಿಗಿನ ಮಾನವನ ನಂಟನ್ನ ಗಟ್ಟಿಗೊಳಿಸುತ್ತದೆ. ಮಾವಿನ ತೋರಣ, ಬಾಳೆಗಿಡ, ತೆಂಗಿನಕಾಯಿ, ಹೂವು, ತುಳಸಿ, ಅರಿಶಿನ, ಕುಂಕುಮ ಇವೆಲ್ಲವೂ ಕೂಡ ಪ್ರಕೃತಿಯ ಕೊಡುಗೆಗಳೇ. ನಮ್ಮ ಸಂಸ್ಕೃತಿಯ ಮೂಲ ಸಂದೇಶವೇ ಪ್ರಕೃತಿಯನ್ನ ಪೂಜಿಸುವವನು ಬದುಕನ್ನೇ ಪೂಜಿಸುತ್ತಾನೆ. ಶ್ರಾವಣ ಎಂದರೆ ಒಗ್ಗಟ್ಟಿನ ಹಬ್ಬ. ಮನೆ ಮನೆಗಳಲ್ಲಿ ಹಬ್ಬದ ಸಡಗರ, ಬಂಧುಗಳ ಆಗಮನ, ಊರ ಜಾತ್ರೆಗಳು, ಹರಿಕತೆ, ಭಜನೆ, ಕೀರ್ತನೆ, ಸತ್ಸಂಗ ಇವುಗಳು ಸಮಾಜವನ್ನ ಒಂದಾಗಿಸುತ್ತವೆ. ಒಬ್ಬ ಮನುಷ್ಯ ಬದುಕಲು ಸಮಾಜ ಬೇಕು, ಸಮಾಜ ಬದುಕಲು ಪ್ರಕೃತಿ ಬೇಕು. ಶ್ರಾವಣ ಭಕ್ತಿಯ ಪುಷ್ಪ, ಪ್ರಕೃತಿಯ ಪರ್ವ, ಜ್ಞಾನದ ಜ್ಯೋತಿ ಮತ್ತು ಮುಕ್ತಿಯ ಮಹಾದ್ವಾರ. ಶ್ರಾವಣವನ್ನು ಬದುಕಿನಲ್ಲಿ ಆಚರಿಸುವುದೆಂದರೆ ಹೊರಗಿನ ಹಬ್ಬಗಳನ್ನು ಆಚರಿಸುವುದಕ್ಕಿಂತ ಮೊದಲು ನಮ್ಮೊಳಗಿನ ದೈವತನ್ನ ಜಾಗೃತಗೊಳಿಸುವುದಾಗಿದೆ. ವೈಜ್ಞಾನಿಕ ದೃಷ್ಟಿಯಲ್ಲಿ ಶ್ರಾವಣವು ಭಾರತದ ನೈಋತ್ಯ ಮುಂಗಾರು ಮಳೆಯ ಪ್ರಮುಖ ಹಂತ. ಈ ಸಮಯದಲ್ಲಿ ಸುರಿಯುವ ಮಳೆ ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸುತ್ತದೆ. ಕೆರೆ, ಬಾವಿ, ಹೊಳೆ, ನದಿಗಳು ನೀರಿನಿಂದ ಸಮೃದ್ಧವಾಗುತ್ತವೆ. ಈ ಋತುವಿನಲ್ಲಿ ಭತ್ತವೂ ಸೇರಿದಂತೆ ಅನೇಕ ಬೆಳೆಗಳಿಗೆ ಅನುಕೂಲಕರವಾದಂತಹ ತೇವಾಂಶ ದೊರೆಯುತ್ತದೆ. ಮರಗಳು ಹೆಚ್ಚಿನ ಪ್ರಮಾಣದಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಸಿ ವಾತಾವರಣಕ್ಕೆ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಭೂಮಿಯ ಉಷ್ಣಾಂಶ ಸಮತೋಲನಗೊಳ್ಳುತ್ತದೆ. ಜಲಚಕ್ರ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಜೀವ ವೈವಿಧ್ಯವನ್ನು ಉಳಿಸುತ್ತದೆ. ವಿಜ್ಞಾನ ಹೇಳುವುದು ಮಳೆಯಿಲ್ಲದೆ ಜೀವವಿಲ್ಲ, ಪ್ರಕೃತಿ ಹೇಳುವುದು ಮರಗಳಿಲ್ಲದೆ ಮಳೆಯ. ಶ್ರಾವಣ ಹೇಳುವುದು ಸಂತೋಷವು ದೊಡ್ಡ ಸಂಪತ್ತಿನಲ್ಲಿ ಅಲ್ಲ, ಒಟ್ಟಾಗಿ ಬದುಕುವ ಮನಸ್ಸಿನಲ್ಲಿ ಇದೆ ಎಂದು. ಶ್ರಾವಣದ ಆಧ್ಯಾತ್ಮಿಕ ಸಂದೇಶವೆಂದರೆ ಮಳೆ ಹೇಗೆ ಧೂಳನ್ನು ತೊಳೆದು ಭೂಮಿಯನ್ನು ನಿರ್ಮಲಗೊಳಿಸುತ್ತದೆಯೋ ಭಕ್ತಿ ಹಾಗೆ ಮನಸ್ಸಿನ ಅಹಂಕಾರವನ್ನು ತೊಳೆದು ನಿರ್ಮಲಗೊಳಿಸುತ್ತದೆ ಎಂಬುದಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ ಶ್ರಾವಣ ನಗರೀಕರಣ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆಯಿಂದ ಶ್ರಾವಣದ ಸ್ವರೂಪವೇ ಬದಲಾಗುತ್ತಿದೆ.

ಒಮ್ಮೆ ಕಾಲಕ್ಕೆ ಸರಿಯಾಗಿ ಸುರಿಯುತ್ತಿದ್ದ ಮಳೆ ಈಗ ಅನಿಶ್ಚಿತವಾಗಿದೆ. ಕೆರೆಗಳು ಮಾಯವಾಗುತ್ತಿವೆ, ಮರಗಳು ಕಡಿಮೆಯಾಗುತ್ತಿವೆ. ಆದ್ದರಿಂದ ಶ್ರಾವಣವನ್ನ ಆಚರಿಸುವುದೆಂದರೆ ಕೇವಲ ಪೂಜೆ ಮಾಡುವುದಲ್ಲ, ಒಂದು ಗಿಡ ನೆಡುವುದು, ಮಳೆ ನೀರು ಸಂಗ್ರಹಿಸುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಜೀವ ಜಗತ್ತನ್ನ ಸಂರಕ್ಷಿಸುವುದು, ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡುವುದು, ಮಕ್ಕಳಿಗೆ ಪ್ರಕೃತಿಯ ಮಹತ್ವವನ್ನು ತಿಳಿಸುವುದು, ಶ್ರಾವಣವನ್ನು ಕೇವಲ ಆಚರಿಸದೆ ಬದುಕೋಣ, ಇವೇ ಇಂದಿನ ಶ್ರಾವಣದ ನಿಜವಾದ ವ್ರತಗಳು. ಶ್ರಾವಣ ಪ್ರಕೃತಿಯ ನಗು, ಸಂಸ್ಕೃತಿಯ ಉಸಿರು, ರೈತನ ಕನಸು, ಕವಿಯ ಕಾವ್ಯ, ಭಕ್ತ ಪ್ರಾರ್ಥನೆ, ವಿಜ್ಞಾನದ ಜೀವಚಕ್ರ. ಮಳೆಯ ಹನಿ ಭೂಮಿಯನ್ನು ಹಸಿರಾಗಿಸಿದಂತೆ ಶ್ರಾವಣದ ಸಂದೇಶ ನಮ್ಮ ಮನಸ್ಸನ್ನೂ ಹಸಿರಾಗಿಸಬೇಕು. ಶ್ರಾವಣವೆಂದರೆ ಕೇವಲ ಮಳೆಯಲ್ಲ, ಮನುಷ್ಯ ಮನುಜತ್ವದ ಕಡೆಗೆ ನಡೆಯುವಂತಹ ಋತು. ಶ್ರಾವಣ ಮತ್ತು ಪ್ರಕೃತಿ, ಮಳೆ, ಮಣ್ಣು, ಮನುಜ ಮತ್ತು ಮನಸ್ಸಿನ ಅನನ್ಯ ಸಂಗಮ. ಶ್ರಾವಣ ಮಾಸವನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸೋಣ. ಧನ್ಯವಾದಗಳು.

0: ಸೃಷ್ಟಿ ಹಾಗೂ ಶ್ರಾವಣ ಈ ಕುರಿತಂತೆ ಇದುವರೆಗೂ ಮಾತನಾಡಿದವರು ಶಾಲಿನಿ ರುದ್ರಮುನಿ. ಈಗ ಕೇಳೋಣ ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ. ಮಾತನಾಡುತ್ತಾರೆ ಯಮುನಾ ಕೋಣೇಸರ್.
1: ಮಾತೃದೇವೋಭವ ಪಿತೃದೇವೋಭವ ಎನ್ನುವ ಸಂಪ್ರದಾಯವಿರುವ ವಿಶ್ವಕ್ಕೆ ಮಾದರಿಯಾದ ಭಾರತೀಯ ಸಂಸ್ಕೃತಿ ನಮ್ಮದು. ಇಂತಹ ಸುಸಂಸ್ಕೃತ ನಾಡಿಗೆ ಇತ್ತೀಚೆಗೆ ಎರಡೂ ಕಾಲಿನ ಮೃಗಗಳು ಬಂದು ಮನುಷ್ಯರನ್ನ ನೋಡಿಕೊಂಡು ಹೋಗುವ ಜಾಗ ವೃದ್ಧಾಶ್ರಮ. ಈ ವೃದ್ಧಾಶ್ರಮ ಎನ್ನುವ ಪದ್ಧತಿ ಬೆಳೆಯುತ್ತಿರುವುದು ಸುಸಂಸ್ಕೃತ ಸುಶಿಕ್ಷಿತ ದೇಶದ ಸಂಸ್ಕೃತಿಗೆ ಧಕ್ಕೆ ಅನ್ನಿಸುವುದಿಲ್ಲವೇ? ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ವೃದ್ಧಾಶ್ರಮ ಸಂಸ್ಕೃತಿಯಲ್ಲಿ ಮಹಿಳೆಯ ಪಾತ್ರ ಎನ್ನುವ ವಿಷಯದ ಬಗ್ಗೆ ಚಿಂತನೆ ಮಾಡೋದು ಪ್ರಸ್ತುತ ಅನಿಸುತ್ತಿದೆ. ನಾನು ಅನೇಕ ಹಿರಿಯರನ್ನ ಭೇಟಿಯಾಗುತ್ತಲೇ ಇದ್ದೇನೆ. ನಮ್ಮ ಕುಟುಂಬವೊಂದರಲ್ಲೇ 30-40 ವೃದ್ಧರು ಇದ್ದಾರೆ. ವೃದ್ಧಾಪ್ಯದಲ್ಲಿ ಎಷ್ಟು ಜನ ಸುಖವಾಗಿದ್ದಾರೆ ಎನ್ನುವುದನ್ನ ಸರ್ವೆ ಮಾಡಿದರೆ ಎಲ್ಲಾ ಸರಿಗಿದೆ ಎನ್ನುವರು ಎಷ್ಟು ಜನ ಸಿಗಬಹುದು? 100-10-20-30 ಎಲ್ಲರ ಮನೆ ದೋಸೆಯೂ ತೂತೆಯಾಗಿರುತ್ತೆ. ಹಿರಿಯ ನಾಗರಿಕರ ಆರೋಗ್ಯ ಸಂರಕ್ಷಣೆ, ಉದ್ಯೋಗ ಹಾಗೂ ಶಿಕ್ಷಣ, ವಾಸಿಸಲು ಸೂಕ್ತ ಪರಿಸರ, ಆದಾಯ ಭದ್ರತೆ, ಈ 4 ವಿಷಯದಲ್ಲಿ ಸ್ವೀಡನ್ ಉತ್ತಮ ದೇಶವಾಗಿದ್ದು ಅಫ್ಘಾನಿಸ್ತಾನ ಅತಿ ಕೆಟ್ಟ ದೇಶವಾಗಿದೆ. ವೃದ್ಧಾಪ್ಯದಲ್ಲಿ ಯಾಕೆ ಸಂತೋಷ ನೆಮ್ಮದಿ ಬೇಕು ಎನ್ನುವುದನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯನಿಗೆ ಬಾಲ್ಯಲೀಲೆ, ಯೌವನ ಹುಮ್ಮಸ್ಸಿನಲ್ಲಿ ಉತ್ಸಾಹದಲ್ಲಿ ಗೃಹಸ್ಥರಾಗಿ ದಾಂಪತ್ಯ ಸುಖ, ಆದರೆ ವೃದ್ಧಾಪ್ಯದಲ್ಲಿ ಆಗುವ ಬದಲಾವಣೆಗಳೇ ಬೇರೆ. ಈ ಸಮಯದಲ್ಲಿ ಅನೇಕ ದೈಹಿಕ ಮನೋಸಾಮಾಜಿಕ ಬದಲಾವಣೆಗಳು ಆಗುವುದರಿಂದ ಜೀವನ ಸುಗಮವಾಗಿ ಸಾಗಲು ಕೆಲವು ಹೊಂದಾಣಿಕೆ ಅವಶ್ಯ. ದೈಹಿಕ ಕಾಯಿಲೆಗಳು ಇಳಿವಯಸ್ಸಿನ ಸಾಮಾನ್ಯವಾಗಿದೆ. ರಕ್ತದೊತ್ತಡ, ಮಧುಮೇಹ, ಹೃದಯಾಘಾತ, ಕಿವುಡುತನ, ಕುರುಡುತನ, ಮೂಳೆ ಮುರಿತ, ಇಂತಹ ಸಂಭವ ಹೆಚ್ಚು. ಇದಕ್ಕೆಲ್ಲ ಸೇವಿಸಬೇಕಾದ ಔಷಧಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅದರಿಂದಾಗುವ ಅಡ್ಡ ಪರಿಣಾಮಗಳಿಂದಾಗಿ ದಿನನಿತ್ಯ ಒಂದೊಂದು ಬದಲಾವಣೆಗಳಾಗುತ್ತಲೇ ಇರುತ್ತದೆ. ಹೆಂಗಸರಲ್ಲಿ ಮುಟ್ಟಿನ ತೊಂದರೆ, ಹಸಿವು, ನಿದ್ದೆ ಮತ್ತು ಮಲಮೂತ್ರ ವಿಸರ್ಜನೆಯ ಮೇಲೆ ಹತೋಟಿ ತಪ್ಪಬಹುದು. ಮುಪ್ಪಿಲಿ ಮಾನಸಿಕ ಪ್ರಕ್ರಿಯೆಗಳು ನಿಧಾನವಾಗಿ ನೆನಪು ಕುಂದುತ್ತದೆ, ಏಕಾಗ್ರತೆ ಕಡಿಮೆಯಾಗುತ್ತದೆ. ಇವುಗಳಿಂದ ಖಿನ್ನತೆ ಮತ್ತು ಮುಂಗೋಪದಂತಹ ಭಾವನೆಗಳು ಮೂಡುತ್ತದೆ. ಎಷ್ಟೋ ವೃದ್ಧರಿಗೆ ನಾವಿದ್ದು ಈಗ ಪ್ರಯೋಜಕ ಎನ್ನಿಸಿ ಬೇಜಾರು ಆಗಬಹುದು. ಹಣಕಾಸಿನ ಸ್ವಾತಂತ್ರ್ಯ ಕಡಿಮೆಯಾಗಿ ತಾವು ಪರಾವಲಂಬಿ ಎಂಬ ಭಾವನೆ ಬರಬಹುದು. ಸಮಯವನ್ನ ಹೇಗೆ ಕಳೆಯುವುದು ಎನ್ನುವ ಸಮಸ್ಯೆ ತಿನ್ನಬಹುದು. ವೃದ್ಧ ದತಿಗಳಲ್ಲಿ ಯಾರೊಬ್ಬರಾದರೂ ಸಾವನ್ನಪ್ಪಿದಾಗ ಒಂಟಿತನ ಕಾಡುತ್ತದೆ. ತನ್ನ ಸಾವಿನ ಬಗ್ಗೆ ಭಯ ಶುರುವಾಗುತ್ತದೆ. ಇಲ್ಲಿ ತಲೆಮಾರಿನ ಅಂತರವೂ ಇರುತ್ತದೆ. ಜೀವನದಲ್ಲಿ ಹೊಸಬರಾಗಿ ಸೊಸೆ ಅಳಿಯ ಮೊಮ್ಮಕ್ಕಳ ಪ್ರವೇಶದಿಂದಾಗಿ ಯೋಚಿಸುವ ರೀತಿ, ಅವರ ಅಭಿರುಚಿಗಳು ಮೌಲ್ಯಗಳು ಭಿನ್ನವಾಗಿರುವುದರಿಂದ ವಾದ ವಿವಾದಗಳಿಂದಾಗಿ ಮನಸ್ಸು ಕೆಡಬಹುದು. ಹಾಗಾದರೆ ಇದಕ್ಕೆ ಪರಿಹಾರ ಅಂದ್ರೆ ವೃದ್ಧಾಶ್ರಮಕ್ಕೆ ಸೇರೋದೇನಾ? ಕೌಟುಂಬಿಕ ಪರಿಸರ ಮತ್ತು ಮನೋಭಾವನೆಯಲ್ಲಿ ನಮ್ಮ ಸಮಾಜ ಪಾಶ್ಚಿಮಾತ್ಯ ಸಮಾಜಕ್ಕೆ ಭಿನ್ನವಾಗಿದೆ. ಒಂದು ಕುಟುಂಬ ಅಂದ್ರೆ ಸಾಮಾನ್ಯವಾಗಿ 3 ತಲೆಮಾರುಗಳು: ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮೊಮ್ಮಕ್ಕಳು. ಪಾಶ್ಚಿಮಾತ್ಯ ಸಮಾಜದಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಈ 3 ತಲೆಮಾರುಗಳನ್ನ ನಿಗಾ ವಹಿಸಲು ಸಾಕಲು ಬೇರೆ ವ್ಯವಸ್ಥೆಗಳಿವೆ. ಹಾಗೆ ಮಕ್ಕಳಿಗೂ ಸಹ ಡೇ ಕೇರ್ ವ್ಯವಸ್ಥೆ ಇದೆ. ಆದರೆ ಅವು ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಗಳಲ್ಲ, ವ್ಯವಸ್ಥಿತವಾದ ಸುಶ್ರಮ. ಅದಕ್ಕೆ ಅಲ್ಲಿಯ ಸಮಾಜದ ಮತ್ತು ವೈಯಕ್ತಿಕ ಸಮ್ಮತಿ ಇದೆ. ದುಡಿತ ನಡುವೆ ಹಿರಿಯರ ಯೋಗಕ್ಷೇಮ ವಿಚಾರಿಸಿ ನಿತ್ಯ ಅವರ ಸಂಪರ್ಕದಲ್ಲಿಯೇ ಇರುತ್ತಾರೆ. ನಮ್ಮ ಸಂಸ್ಕೃತಿಯಲ್ಲಿ ಭಾವನಾತ್ಮಕ ಸಂಬಂಧವಿದೆ. ಮಗು ಎಡವಿ ಬಿದ್ದಾಗ ತಾಯಿಯಷ್ಟೇ ವೇಗವಾಗಿ ಅಜ್ಜಿಯೂ ಓಡಿ ಬರುತ್ತಾರೆ. ಒಬ್ಬರ ನೋವನ್ನ ಇನ್ನೊಬ್ಬರು ಅಷ್ಟೇ ತೀವ್ರವಾಗಿ ಅನುಭವಿಸುವ ಸಂಬಂಧ

ಮನೆಯೊಳಗಿರುತ್ತದೆ. ಇಲ್ಲಿ ಒಂದು ಕವನ ನೆನಪಾಗುತ್ತದೆ. ಸೋಲು ಕಂಡಾಗ ಗೆಲುವಿನ ದಾರಿ ತೋರಿಸಿದಾಕೆ, ಗೆದ್ದು ಬಂದಾಗ ಮರೆಯಲ್ಲಿ ನಿಂತು ಆನಂದ ಸುರಿಸಿದಾಕೆ, ಎಂಥ ನೋವಲ್ಲೂ ನಗು ತಂದಾಕೆ, ತಾನುಣ್ಣುವ ತುತ್ತನ್ನ ತನ್ನ ಕರುಳ ಕುಡಿಗೆ ತಿನ್ನಿಸಿದಾಕೆ, ಅವ್ವ ಮಾತು ಕಲಿ ನೀತಿ ತಿಳಿಸಿ ಸದ್ಗತಿಯ ಸಾಧ್ಯತೆ ತೋರಿಸಿದಾಕೆ, ಸಾಧ್ಯ ಅಸಾಧ್ಯಗಳ ತೊಳಲಾಟದಲ್ಲಿ ತಾನೇ ನಿಂತು ನೆರವಾದಾಕೆ ಅವ್ವ. ಆದರೆ ಆಕೆಗೆ ನೀ ಕೊಟ್ಟಿದ್ದಾದರೂ ಏನು? ಬರೀ ನೀರು ತೋರಿಸಿದ್ದೇನು? ವೃದ್ಧಾಶ್ರಮದ ಬಾಗಿಲು. ವೃದ್ಧಾಶ್ರಮದಲ್ಲಿ ಎಲ್ಲಾ ಸೌಲಭ್ಯವಿರುತ್ತದೆ. ನಿರಾತಂಕವಾಗಿ ಸಮವಯಸ್ಕರ ಜೊತೆ ಸಮಾಲೋಚನೆಯಲ್ಲಿ ಮನೋರಂಜನೆ, ಧಾರ್ಮಿಕತೆ, ಚಿಕಿತ್ಸೆ ಎಲ್ಲವೂ ಇರುತ್ತೆ. ಇನ್ನೇನು ಸಮಸ್ಯೆಗಳೇ ಇಲ್ಲ ಎನ್ನುವ ಭಾವನೆ ಕೆಲವರದು. ಆದರೆ ನೋಡಿ, ಕೆಲವು ವರ್ಷ ವೃದ್ಧಾಶ್ರಮದಲ್ಲಿದ್ದವರ ಮಾತು, ಹಚ್ಚಿ ಮಾತಾಡಲು ಅಚ್ಚು ಮೆಚ್ಚಿನವರಿಲ್ಲ, ಕರೆಯ ನುಡಿಯೊಂದು ಒಪ್ಪತ್ತು ಸಾಕೆಂದೇ, ತ್ರಾಣವಿಲ್ಲದ ಮೈಗೆ ಊರುಗೋಲು ಅದೆಂದೇ, ದೂಡಿದರು ದೂರದ ವಾಸಕ್ಕೆ ಅಪಹಾಸ್ಯಕ್ಕೆ ತಬ್ಬಿ ಮುದ್ದಾಡುವ ಹೃದಯ ಬೇಕೆಂದೇ. ವೃದ್ಧಾಪ್ಯದಲ್ಲಿ ಪ್ರತಿಯೊಬ್ಬರಿಗೂ ತನ್ನವರು, ಮಕ್ಕಳು, ಮೊಮ್ಮಕ್ಕಳು ಎನ್ನುವ ಬಾಂಧವ್ಯ ಬಯಸುತ್ತಾರೆ. ಇಷ್ಟಾದರೂ ನೋಡಿ, ಅವರು ಜರಿಯೋದಿಲ್ಲ. ನಿನ್ನವರ ನೀನು ಜರಿಯಲಿಲ್ಲ, ಕಾಲ ಕೆಟ್ಟದೆಂದೇ, ಕಾಲ ಕೆಡೆದೆಂದೇ, ಇಂದಾದರೂ ಬರುವೆನೆಂದು ಕದಡದೆ ನಿಂದೆ ಆಶ್ರಮದ ಬಾಗಿಲು. ಮಕ್ಕಳ ಬರುವಿಕೆಯನ್ನ ಕಾಯ್ತಾ ಇರುವ ವೃದ್ಧಾಶ್ರಮದಲ್ಲಿದ್ದವರ ಭಾವನೆ ಇದು. ನಮ್ಮ ಸಮಾಜದ ಈ ತೆರನಾದ ಮನೋಭೂಮಿಕೆಯ ವೇದಿಕೆಯಲ್ಲಿ ಮಹಿಳೆಯ ಪಾತ್ರ ಹೇಗಿದೆ? ಮೊದಲನೇದಾಗಿ, ನಾವು ಹೊರಗಡೆ ಎಷ್ಟೋ ಪುರುಷ ಪ್ರಧಾನ ಸಮಾಜ ಎಂದರೂ, ಕುಟುಂಬದ ಒಳಗಡೆ ಮಹಿಳೆಯೇ ಜವಾಬ್ದಾರಳು. ಅದನ್ನು ನಿಭಾಯಿಸುವ ಮಹಿಳೆ ಇವತ್ತು ತಾನು ಮದುವೆಯಾಗಿ ಬಂದಾಗ ತನ್ನ ಗಂಡನಷ್ಟೇ ತನ್ನ ಸೊತ್ತು, ಕುಟುಂಬದ ಹಿರಿಯರು ತನಗೆ ಸಂಬಂಧವಿಲ್ಲ ಎನ್ನುವ ಭಾವನೆ ತಳೆಯುತ್ತಿರುವುದು. ಈ ಭಾವನೆ ಹೆಮ್ಮರವಾಗಿ ಅತ್ತೆ ಮಾವನ ಗೌರವಿಸದೆ, ಪ್ರೀತಿಸದೆ ಮುಂದೊಂದು ದಿನ ವೃದ್ಧಾಶ್ರಮವೇ ಸರಿ ಎನ್ನುವ ಅಭಿಪ್ರಾಯಕ್ಕೆ ಬರುತ್ತಿರುವುದು. ಎರಡನೇದಾಗಿ, ಆಧುನಿಕತೆಯ ಭರಾಟೆಯಲ್ಲಿ ಸುಧಾರಣೆ ಎನ್ನುವ ಹೆಸರಿನಲ್ಲಿ ಪ್ರೀತಿ, ವಿಶ್ವಾಸ, ಸಂಬಂಧಗಳೆಲ್ಲ ಬದುಕಿನಿಂದ ಮರೆಯಾಗುತ್ತಿರುವುದು, ವ್ಯಾವಹಾರಿಕವಾಗ್ತಿರುವುದು. ಮೂರನೇದಾಗಿ, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನಗಳ ಬಳಕೆ, ಬೆಳವಣಿಗೆ ಇಂದು ಯಾಂತ್ರಿಕ ಬದುನ ನಿರ್ಮಿಸುತ್ತಿರುವುದು. ಮಕ್ಕಳನ್ನ ಇಂಜಿನಿಯರ್, ಡಾಕ್ಟರ್, ಐಎಎಸ್ ಅಧಿಕಾರಿಗಳನ್ನಾಗಿ ಮಾಡಬೇಕು, ಮಗ ಫಾರಿನ್ಗೆ ಹೋಗಬೇಕು, ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಫಾರಿನ್ನಲ್ಲಿರೋ ಅಳಿಯನೇ ಬೇಕು, ಇಲ್ಲ ದೊಡ್ಡ ಪಟ್ಟಣದಲ್ಲಿರಬೇಕು. ಈ ರೀತಿ ಭಾವನೆ ಮಹಿಳೆಯರಲ್ಲಿ ಹೆಚ್ಚಾಗಿರುವುದು ಕಂಡುಬರುತ್ತದೆ. ಸೊಸೆ ಮಗನ ಜೊತೆ ಐಷಾರಾಮಿಯಾಗಿ ಇರಲು ಬಯಸಿದಾಗ, ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸಿ ಬೆಳೆಸಿ ನೌಕರಿ ಹಿಡಿಸಿ ಬೆಳೆಸಿದ ಅಪ್ಪ ಅಮ್ಮರನ್ನ ಮರೆಯುತ್ತಾರೆ. ಆದರೆ ಮಹಿಳೆ ಗಂಡನನ್ನ ತಿದ್ದಿ ಸರಿದಾರಿಗೆ ತರುವ ಆತ್ಮಶಕ್ತಿಯನ್ನ ಹೊಂದಿದ್ದು, ಹಿರಿಯರ ಬಗ್ಗೆ ಪೂಜ್ಯ ಭಾವನೆ, ಸ್ವಭಾವನೆ ಹೊಂದಿದ್ದರೆ ಹೀಗೆ ಆಗ್ತಿತ್ತ? ನಾಲ್ಕನೇದಾಗಿ, ಇಂದಿನ ಶಿಕ್ಷಣ ಪದ್ಧತಿ. ಶಿಕ್ಷಣ ಮನುಷ್ಯನಲ್ಲಿ ಆತ್ಮಾಭಿಮಾನ ತುಂಬಬೇಕೇ ಹೊರತು ಅಹಂಕಾರವನ್ನಲ್ಲ. ಈ ನಿಟ್ಟಿನಲ್ಲಿ ಶಿಕ್ಷಣ ವಿಫಲವಿದೆ ಎಂದೇ ನನ್ನ ಭಾವನೆ. ಶಿಕ್ಷಿತ ಮಹಿಳೆ ತನ್ನ ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರವಾಗಿ ಬಳಸಿಕೊಳ್ಳಬಾರದು. ಹೆಣ್ಣು ಗಂಡು ಸರಿಸಮ ಅಂದ್ರೆ ಗಂಡು ಮಾಡುವ ತಪ್ಪನ್ನೆಲ್ಲ ಮಹಿಳೆಯೂ ಮಾಡಬೇಕು ಅಂತ ಅರ್ಥವಲ್ಲ. ಹೆಣ್ಣಿಗೆ ಅಗಾಧವಾದ ಆತ್ಮಶಕ್ತಿ ಇದೆ. ಎಂತಹ ಗಂಡಸನ್ನು ತಿದ್ದಿ ಸರಿದಾರಿಗೆ ತರುವ ಸಾಮರ್ಥ್ಯವಿದೆ. ತಾನು ಸಶಕ್ತಳು ಎನ್ನುವುದನ್ನ ಅವಳು ಮನಗಾಣಬೇಕು. ಸ್ವಾಸ್ಥ್ಯ ಕುಟುಂಬವೇ ಸ್ವಾಸ್ಥ್ಯ ಸಮಾಜ ಅಡಿಪಾಯ. ಈ ನಿಟ್ಟಿನಲ್ಲಿ ಹೆಣ್ಣಿನ ಪಾತ್ರ ಹೆಚ್ಚಾಗಿದ್ದು, ಹಿರಿಯರ ಬಗ್ಗೆ ಪೂಜ್ಯ ಭಾವನೆ, ಸೇವಾ ಭಾವನೆ ಮೂಡಿಸುವಂತಹ ಶಿಕ್ಷಣ ಅವಳಿಗೆ ಸಿಗುತ್ತಿಲ್ಲ. ಈ ಕಾರಣದಿಂದ ವೃದ್ಧಾಶ್ರಮ ಸಂಸ್ಕೃತಿ ಆಗುತ್ತಿದೆ. ಐದನೆಯದಾಗಿ, ಹಿಂದೆ ತಂದೆ, ಮಗ, ಅಣ್ಣ, ತಮ್ಮರಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ತಾಯಿ ಬಗೆಹರಿಸ್ತಾ ಇದ್ರು. ಅದೇ ಈಗ ಹಾಗಿಲ್ಲ. ಕನಿಷ್ಠ ಆರ್ಥಿಕ ವ್ಯವಸ್ಥೆಗೆ ಹೊಂದಿಕೊಂಡಿದ್ದು ತಮ್ಮದಷ್ಟನ್ನೇ ವಿಚಾರ ಮಾಡ್ತಾರೆ. ಆರನೇದಾಗಿ, ಬದಲಾದಂತಹ ಜೀವನ ವ್ಯವಸ್ಥೆ. ಇವತ್ತು ಇರುವ ಒಂದು ಅಥವಾ ಎರಡು ಮಕ್ಕಳಿಗೆ ಶಿಕ್ಷಣ ನೀಡುವುದೇ ತಂದೆ ತಾಯಿಯರ ಆದ್ಯ ಕರ್ತವ್ಯ. ಸಂಪೂರ್ಣ ಗಮನವೆಲ್ಲ ಅವರ ಮೇಲೆ ಕೇಂದ್ರೀಕೃತವಾಗಿದೆ. ಹಾಗಾಗಿ ವಯಸ್ಸಿನ ತಂದೆ ತಾಯಿ ಅಥವಾ ಅತ್ತೆ ಮಾವರನ್ನ ಗಮನ ಹರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಒಂದು ತೀರ್ಮಾನಕ್ಕೆ ಬಂದು ಬಿಡುತ್ತಾರೆ. ಆದರೆ ಸಾಲ ಮಾಡಿ ನಿನ್ನ ಶಾಲೆಗೆ ಸೇರಿಸಿದೆ, ಕಷ್ಟಪಟ್ಟು ನಿನ್ನ ಕಾಲೇಜಿಗೆ ಸೇರಿಸಿದೆ, ಕಂಡವರ ಕಾಲು ಹಿಡಿದು ನಿನ್ನ ಕೆಲಸಕ್ಕೆ ಸೇರಿದೆ, ಆದರೆ ನೀ ನನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದೆ, ನೊಂದ ತಾಯಿಯ ಕೂಗು ಕೇಳುವವರಿಲ್ಲ. ಈ ಅವಸ್ಥೆ ಮುಂದೆ ತನಗೂ ಬರಬಾರದು ಎನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲವಲ್ಲ. ಏಳನೇದಾಗಿ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಅನುಕರಣೆ. ಇವತ್ತು ಮಹಿಳೆಯರಿಗೆ ತಮ್ಮ ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ಗೊಳ್ಳು ಎನ್ನಿಸುತ್ತಿರುವುದು. ಹಾಗಾಗಿ ಪಾಶ್ಚಿಮಾತ್ಯರ ಅನುಕರಣೆಯಲ್ಲಿ ತೊಡಗಿ ಹಿರಿಯರ ಸಂಬಂಧಗಳೇ ಬೇಡ, ಯಾವ ಗೋಜುಗಳೂ ಬೇಡ, ಅವರಿದ್ರೆ ತಮ್ಮ ಸ್ವೇಚ್ಛೆಗೆ ಅಡ್ಡಿಯಾಗುತ್ತಾರೆ ಎಂದು ಅವರನ್ನ ವೃದ್ಧಾಶ್ರಮಕ್ಕೆ ತಳ್ಳುತ್ತಿರುವುದು. ಇಂದಿನ ಮಾಧ್ಯಮದಲ್ಲಿ ಮೂಡಿಬರುವ ಸಿನಿಮಾ ಧಾರಾವಾಹಿಗಳು ಕೂಡ ಮಹಿಳೆ ಮೇಲೆ ಪ್ರಭಾವ ಬೀರಿ ತನ್ನ ಸಂಸ್ಕೃತಿ ಸಂಸ್ಕಾರಗಳನ್ನೇ ಮರೆತು ಮನಸ್ಸು ಕೆಡಿಸಿಕೊಂಡು ಹಿರಿಯರನ್ನ ದೂರ ಮಾಡುತ್ತಿರುವುದು. ಬಹುಮುಖ್ಯವೆಂದರೆ ಇವತ್ತು ಯಾವುದೇ ಹಳ್ಳಿಗಳಲ್ಲಿ ಕಾಣುವ ಮುಖ್ಯ ಅಂಶ ಅಂದ್ರೆ ಹಳ್ಳಿಗಳು ವೃದ್ಧಾಶ್ರಮವಾಗುತ್ತಿರುವುದು. ಯಾರ ಮನೆಯಲ್ಲಿ ಕೇಳಿದರೂ ಮಕ್ಕಳು ಪಟ್ಟಣ ಸೇರಿದ್ದಾರೆ, ಮಕ್ಕಳು ಕೊನೆಗಾಲದಲ್ಲಿ ತಮ್ಮ ಜೊತೆ ಇರ್ತಾರೆ ಎನ್ನುವ ಕಿಂಚಿತ್ ಆಸೆಯನ್ನೂ ಇಟ್ಟುಕೊಳ್ಳುವಂತಿಲ್ಲ. ಎಷ್ಟೋ ಮಕ್ಕಳಿಗೆ ತಮ್ಮ ತಂದೆ ತಾಯಿಯರ ಅಂತ್ಯ ಸಂಸ್ಕಾರಕ್ಕೂ ಬರಲು ಆಗುವುದಿಲ್ಲ. ಇನ್ನು

0: ಯರು ಪಟ್ಟಣದ ಯಾಂತ್ರಿಕ ಬದುಕಿಗೆ ಹೊಂದಿಕೊಳ್ಳಲು ಸಾಧ್ಯವಾಗದೆ ಹೇಗೋ ಜೀವನ ಸಾಗುತ್ತದೆ, ನೀವು ಚೆನ್ನಾಗಿರಿ ಎಂದು ಮಕ್ಕಳನ್ನು ಹಾರೈಸುತ್ತಾರೆ. ಹೀಗೆ ಹಳ್ಳಿಗಳು ವೃದ್ಧಾಶ್ರಮಗಳಾಗಿ ಮಾರ್ಪಟ್ಟಿವೆ. ನಗರಗಳ ಪರಿಸ್ಥಿತಿ ಇನ್ನೊಂದು ರೀತಿ. ಒಂದಿಬ್ಬರು ವೃದ್ಧರನ್ನ ಭೇಟಿಯಾದ ಸಂದರ್ಭದಲ್ಲಿ ನನಗಾದ ಅನುಭವ ಹೇಗಿದೆ ನೋಡಿ. 40 ವರ್ಷ ಟ್ಯಾಕ್ಸಿ ಓಡಿಸಿ ಕಷ್ಟಪಟ್ಟು ಹಣ ಕೂಡಿಸಿ ಮಗನಿಗೆ ವಿದ್ಯೆ ನೀಡಿದೆ. ಅವನು ನನ್ನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ತನ್ನ ಹೆಂಡತಿಯೊಡನೆ ಫಾರಿನ್ಗೆ ಹೋದ. ಹೀಗೆಂದು ಹಿರಿಯ ಜೀವ ಕಂಬನಿ ಮಿಡಿಯುತ್ತಲಿದಾಗ ನನಗೂ ಕಣ್ಣೀರು ಬಂತು. ಇನ್ನೊಬ್ಬರು, ಮಗ ಇಂಜಿನಿಯರ್, ಸೊಸೆಯು ಇಂಜಿನಿಯರ್, ಚೆನ್ನೈನಲ್ಲಿ ಗಂಡ ಹೆಂಡತಿ ಇದ್ದಾರೆ, ನನ್ನನ್ನು ಈ ವೃದ್ಧಾಶ್ರಮಕ್ಕೆ ಸೇರಿಸಿದ್ರು ಅನ್ನುತ್ತಾರೆ. ಮತ್ತೋರ್ವರು, ನಮ್ಮ ಸುಖಕ್ಕೆ ನಾನು ಅಡ್ಡಿ ಅಂತ ಭಾವಿಸಿ ನನ್ನನ್ನ ಮಾನಸಿಕ ಅಸ್ವಸ್ಥಳು ಅಂತ ಸುಳ್ಳು ಹೇಳಿ ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದಾರೆ ಎಂದರು. ಇವರೆಲ್ಲರೂ ಬಡತನದಲ್ಲಿ ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ಮಕ್ಕಳಿಗೆ ವಿದ್ಯೆ ಕೊಡಿಸಿದವರು. ಆದರೆ ಮಕ್ಕಳು ನೌಕರಿ ಮಾಡಿ ಹೆಂಡತಿಯ ಆಸೆ ಈಡೇರಿಸಲು ತಂದೆ ತಾಯಿಯರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದರು. ಇದು ವೃದ್ಧಾಶ್ರಮ ಸಂಸ್ಕೃತಿಯ ಕತೆ. ಹಿರಿಯರಿಗೆ ಅಪಾರ ಜೀವನ ಅನುಭವ ಇರುತ್ತದೆ. ಬದುಕಿನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಕಿರಿಯ ಸ್ವಾಮಿಗಳಿಗಿಂತ ಹಿರಿಯರು ಉತ್ತಮ. ಕೆಲವರು ಜೀವನ ಪರ್ಯಂತ ನಕ್ಕು ಸಮಸ್ಯೆಗಳನ್ನು ತಿಳಿಗೊಳಿಸುತ್ತಾರೆ. ಹಿರಿಯ ಜೀವಿಗಳಿಗೆ ಸಾಂತ್ವನ ಬೇಕು, ಪ್ರೀತಿ ಅಕ್ಕರೆ ಕಾಳಜಿ ಬೇಕು ಹೊರತು ಬರೇ ದುಡ್ಡಲ್ಲ. ಇವತ್ತು ನಾವು ನಮ್ಮ ಹಿರಿಯರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದರೆ ನಾಳೆ ನಮ್ಮ ಮಕ್ಕಳು ಅದೇ ಸಂಸ್ಕೃತಿ ಮುಂದುವರಿಸುತ್ತಾರೆ. ನಾವು ಕೂಡ ವೃದ್ಧಾಶ್ರಮ ಸೇರಬೇಕಾದ ಪರಿಸ್ಥಿತಿ ಬಂದೇ ಬರುತ್ತದೆ.
1: ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ ಈ ಕುರಿತು ಇದುವರೆಗೂ ಮಾತನಾಡಿದವರು ಯಮುನಾ ಕೋಣೇಸರ್. ಗೆಳೆಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸ್ಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85%

0: ವ್ಯಾಪ್ತಿಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಶಿವಸಂಹಿತ ಹಾಗೂ ಹಠಯೋಗ, ಈ ಕುರಿತು ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.
3: ಡಾಕ್ಟರ್ ವೆಂಕಟಕೃಷ್ಣ ಅವರೇ, ನಮಸ್ಕಾರ.
4: ನಮಸ್ಕಾರ ಸರ್.
3: ತಾವು ಇವತ್ತಿನ ದಿವಸ ಶಿವಸಂಹಿತೆ ಮತ್ತು ಹಠಯೋಗ ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಇತ್ತೀಚಿನ ದಿನದಲ್ಲಿ ಯೋಗ ಅಂದರೆ ಬೆವರು ಸುರಿಸೋ ವ್ಯಾಯಾಮ ಅನ್ನೋ ಒಂದು ಭಾವನೆ ಜನರ ಮನಸ್ಸಲ್ಲಿದೆ. ಆದರೆ ಯೋಗ ಮತ್ತು ಹಠಯೋಗ ಅಂದರೆ ನಿಜವಾಗೂ ಏನು? ಪ್ರಾಚೀನ ಯೋಗ ಸಾಹಿತ್ಯ ಇದರ ಬಗ್ಗೆ ಏನು ಹೇಳುತ್ತೆ? ಶಿವಸಂಹಿತೆಗೂ ಹಠಯೋಗಕ್ಕೂ ಏನು ಸಂಬಂಧ? ಇದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯೋಗಕ್ಕಿಂತ ಹೇಗೆ ಭಿನ್ನ ಅಂತ ಹೇಳ್ತೀರಿ?
4: ಧನ್ಯವಾದ ಸರ್. ಪ್ರಶ್ನೆ ಬಹಳ ಉದ್ದ ಇದೆ, ಆದರೂ ನಾನು ಒಂದೊಂದನ್ನೇ ತಗೊಂಡು ಹೇಳೋ ಪ್ರಯತ್ನ ಮಾಡ್ತೀನಿ. ಯೋಗ ಅಂತಂದರೆ ಬೆವರು ಸುರಿಸೋದು ಅಥವಾ ವ್ಯಾಯಾಮ ಮಾಡೋದು ಅಂತ ಏನಿದೆಯಲ್ಲ, ಅದು ಮೊದಲನೇ ತಪ್ಪು ವಿಚಾರ. ನೀವು ಏನು ಯೋಗ ಮತ್ತು ಹಠಯೋಗ ಅಂತಂದ್ರೆ ಅಂತ ಏನು ಹೇಳಿದ್ರಿ, ಅದಕ್ಕೆ ಹಕಾರಃ ಕೀರ್ತಿತಃ ಸೂರ್ಯ, ಠಕಾರಶ್ಚಂದ್ರ ಉಚ್ಯತೆ, ಸೂರ್ಯಶ್ಚಂದ್ರಮಸೋರ್ ಯೋಗಾತ್ ಹಠಯೋಗೋ ನಿಗದ್ಯತೆ ಅಂಥೇಳಿ ಹಠಯೋಗದ ಗ್ರಂಥಗಳಲ್ಲಿ ಬರುತ್ತೆ. ಅಂದರೆ ಎರಡು ತತ್ವಗಳು ಅಂದರೆ ಉಷ್ಣ ಮತ್ತು ಶೀತ ಅಥವಾ ಇಡ ಮತ್ತು ಪಿಂಗಳ, ಇದನ್ನು ಸೇರಿಸುವಂತಹ ಪ್ರಕ್ರಿಯೆ ಅಂದರೆ ಕುಂಡಲಿನಿ ಜಾಗರಣಕ್ಕೆ ಬೇಕಾಗಿರುವಂತಹ ಏನು ಪ್ರಕ್ರಿಯೆ ಇದೆ ಅದನ್ನು ಹಠಯೋಗ ಅಂತ ಹೇಳ್ತಾರೆ. ಅದೆರಡೂ ಸೇರೋದ್ರಿಂದ ಸುಷುಮ್ನಾದಲ್ಲಿ ಅಂದರೆ ಮಧ್ಯದಲ್ಲಿ ನಾಡಿದೆ. ಅದು ಮುಂದೆ ನಾನು ವಿವರಿಸ್ಬೇಕಾದ್ರೆ ಹೇಳ್ತೀನಿ. ಮತ್ತು ಈ ಶಿವಸಂಹಿತೆಗೂ ಹಠಯೋಗಕ್ಕೂ ಸಂಬಂಧ ಅಂದರೆ ಹಠಯೋಗಕ್ಕೆ ಬಹಳಷ್ಟು ರೆಫರೆನ್ಸ್ ಬುಕ್ಸ್ ಅಥವಾ ಆಕರ ಗ್ರಂಥಗಳಿದೆ. ಅದರಲ್ಲಿ ಹಠಯೋಗ ಪ್ರದೀಪಿಕಾ ಅಂತಿದೆ, ಘೇರಂಡ ಸಂಹಿತಾ ಅಂತಿದೆ,

0: ಸಂಹಿತ ಇದೆ, ದತ್ತಾತ್ರೇಯ ಸಂಹಿತ ಇದೆ, ಅಮೃತ ಸಿದ್ಧಿಯೋಗ ಇದೆ. ಅದೇ ಥರ ಹಠಯೋಗನೂ, ಹಠಯೋಗಕ್ಕೆ ಶಿವಸಂಹಿತೆನೂ ಒಂದು ರೆಫರೆನ್ಸ್ ಬುಕ್. ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಹಠಯೋಗ ಅಂದರೆ ಪ್ರಾಣದ ನಿಯಂತ್ರಣ, ಅಂದರೆ ಜೀವಶಕ್ತಿಯ ನಿಯಂತ್ರಣ ಅಂತ, ಅಥವಾ ನಮ್ಮ ಪ್ರಾಣಶಕ್ತಿಯನ್ನು ಅರಿಯೋದು, ಅಥವಾ ಸೂಕ್ಷ್ಮ ನಾಡಿಗಳನ್ನು ಸ್ವಚ್ಛಗೊಳಿಸುವುದು, ಅಥವಾ ಮನಸ್ಸನ್ನು ಸ್ಥಿರಗೊಳಿಸುವುದು. ಇದಕ್ಕೆಲ್ಲ ಬೇಸಿಕ್ ಇದು ಏನಂತಂದರೆ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳೋದೇನು ಅಂದರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಮನಸ್ಸಿನ ಆಲೋಚನೆಗಳನ್ನು ನಿಯಂತ್ರಿಸುವುದು, ನಿಯಂತ್ರಿಸುವಂತಲ್ಲ ಯೋಚನೆನೇ ಇಲ್ಲದಂಥ ಸ್ಥಿತಿಗೆ ತಗೊಂಡು ಹೋಗೋದಕ್ಕೆ ಯೋಗ ಅಂತ ಅವನು ಹೇಳಿರೋದು. ಅದು ಮನಸ್ಸಿನ ನಿಜವಾದಂಥ ಸ್ವಭಾವ, ಅದು ಸಹ ಸಾರ್ವಭೌಮ ಚಿತ್ತಸ್ಯ ಧರ್ಮ ಅಂತ ಹೇಳ್ತಾನೆ. ಅಂದರೆ ಮನಸ್ಸಿನ ನಿಜವಾದ ಸ್ವಭಾವ ಏನು ಇಲ್ದಲೇ ಇರೋದು, ನಾವು ಅದಕ್ಕೆ ಏನೇನೋ ಯೋಚನೆಗಳನ್ನ ತರಿಸ್ಕೊಳ್ತೀವಿ. ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಬೇಕು ಅಥವಾ ಅದನ್ನು ನಿರ್ವಿಚಾರ ಸ್ಥಿತಿಗೆ ತಲುಪಿಸೋದಕ್ಕೆ ಏನು ಇದೆ, ಅದಕ್ಕೆ ಹಠಯೋಗ ಸಾಕಷ್ಟು ನಮಗೆ ಸಹಾಯ ಮಾಡುತ್ತೆ.
1: ಆಸನಗಳ ಸಂಖ್ಯೆ ಮತ್ತು ಅದರ ಮಹತ್ವವನ್ನು ನಾವು ನೋಡೋದೇ ಆದರೆ ಶಿವಸಂಹಿತೆ ಗ್ರಂಥದಲ್ಲಿ ಕೆಲವು ಆಸನಗಳ ಪ್ರಸ್ತಾಪ ಇದೆ, ಆದರೆ ಕೆಲವನ್ನಷ್ಟೇ ವಿವರಿಸಿದ್ದಾರೆ, ಅಂದರೆ ಉಳಿದವು ಮುಖ್ಯ ಅಲ್ಲ ಅಂತ ಅರ್ಥ.
0: ಹಂಗೆ ನೋಡಿದ್ರೆ ಹಠಯೋಗದ ಗ್ರಂಥಗಳಲ್ಲಿ ನಮಗೆ 84 ಆಸನಗಳು ಸಿಗ್ತವೆ, 84 ಥರದ ಆಸನಗಳು. ತುಂಬ ಹೇಳೋದಾದರೆ ಪ್ರಪಂಚದಲ್ಲಿ ಎಷ್ಟೆಷ್ಟು ಜೀವಿಗಳಿದ್ದಾವೆ ಅಥವಾ ಎಷ್ಟೆಷ್ಟು ರೀತಿ ಪೋಶ್ಚರ್ಸ್ ಇದೆ, ಎಲ್ಲದನ್ನೂ ಆಸನ ಅಂತಲೇ ಹೇಳ್ಬೋದು. ಆದರೆ ಈ ಎಲ್ಲ ಆಸನಗಳಿಗಿಂತಲೂ ಮುಖ್ಯವಾಗಿರೋ 4 ಆಸನ, ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಆಸನ ಅಂದರೆ ಯಾವುದು ಸ್ಥಿರತ್ವ ಮತ್ತು ಸುಖವನ್ನು ಕೊಡುತ್ತೆ, ಸ್ಥಿರ ಸುಖಮ ಆಸನಂ ಅಂತ ಹೇಳ್ತಾರೆ. ಅಂದರೆ ನಾವು ಬಹಳಷ್ಟು ಹೊತ್ತು ಕೂತು ಧ್ಯಾನ ಮಾಡೋಕ್ಕೆ ನಮ್ಮ ಶಾರೀರಿಕ ಸ್ಥಿತಿ ಸರಿ ಇರಬೇಕಲ್ಲ, ಅದಕ್ಕೋಸ್ಕರ ಒಂದು ಪೋಶ್ಚರ್ ಬೇಕು. ಅದಕ್ಕೆ ಬೆಸ್ಟ್ ಪೋಶ್ಚರ್ ಏನು ಅಂದರೆ ಸಿದ್ಧಾಸನ, ಪದ್ಮಾಸನ, ಆ ಥರ ಆಸನಗಳಿರ್ತವೆ. ಅದರಲ್ಲಿ ಶಿವಸಮಿತಿಯಲ್ಲಿ 4 ಆಸನ ಹೇಳಿರೋದು, ಆ 4 ಆಸನನೇ ಸಾಕು ನಿಮಗೆ. ಆದರೆ ನಾವು ಆ ಸ್ಥಿರತ್ವನ ರೀಚ್ ಮಾಡೋಕ್ಕೆ ನಮಗೆ ಬೇರೆ ಎಲ್ಲ ಆಸನಗಳು ಬೇಕು. ಅಂದರೆ ಶಾರೀರಿಕವಾಗಿ ನಮ್ಮ ಶಕ್ತಿ ಚೆನ್ನಾಗಿದ್ದಾಗ ಮಾತ್ರ ನಾವು ಬಹಳಷ್ಟು ಹೊತ್ತು ಧ್ಯಾನ ಕೂರಕ್ಕೆ ಸಾಧ್ಯ, ಇಲ್ಲ ಅಂದರೆ ಕೂರಕ್ಕಾಗಲ್ಲ. ಸೊ ಆ ಕಾರಣದಿಂದ ಏನಾಗುತ್ತೆ ಅಂತಂದರೆ ಮುಖ್ಯವಾಗಿ ಆಸನಗಳು. ಇನ್ನೂ ಹಠಯೋಗ ಪ್ರದೀಪಿಕ ಅನ್ನೋ ಗ್ರಂಥದಲ್ಲಿ ಚತುರಶೀತಿ ಪೀಠೇಶು ಸಿದ್ಧಮೇವ ಸದಾಭ್ಯಸೇತ್ ಅಂತ ಹೇಳ್ತಾನೆ. ಅಂದರೆ ಬರೀ ಸಿದ್ಧಾಸನದಲ್ಲೇ ಒಂದೇ ಸಾಕು, ಇನ್ನೇನು ಬೇಕಾಗಿಲ್ಲ. ಆದರೆ ಅದನ್ನು ರೀಚ್ ಮಾಡೋಕ್ಕೆ ನಮಗೆ ಶಾರೀರಿಕ ಸೌಷ್ಠವ, ಶಾರೀರಿಕ ಸ್ಥಿರತ್ವ ಬರಬೇಕು ಅಂದರೆ ಬೇರೆ ಆಸನಗಳು ಮಾಡಬೇಕು ಅಂತ. ಮುಖ್ಯವಾಗಿ ನೇರವಾಗಿ ಕೂತ್ಕೊಳ್ಳೋಕ್ಕೆ ಏನಾಗುತ್ತೆ ಅಂದರೆ ನಮ್ಮ ವಿವಿಧ ಆಲೋಚನೆಗಳು ಅಥವಾ ನಮ್ಮ ಬಾಡಿ ಪೋಶ್ಚರು ನಮ್ಮ ಬೇರೆ ಬೇರೆ ಎಮೋಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಸೂಕ್ಷ್ಮದಿಂದ ಸ್ಥೂಲದ ಕಡೆಗೆ ಬರುತ್ತೆ. ಅದನ್ನು ನಾವು ರಿವರ್ಸ್ ಆರ್ಡ್ರಲ್ಲಿ ಹೋಗೋದಿಲ್ಲ. ಅಂದರೆ ರಿವರ್ಸ್ ಆರ್ಡರ್ ಅಂದರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗ್ತೀವಿ. ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಬೇಕು ಅಂದರೆ ಮೊದಲು ಶರೀರ ಸ್ಥಿರ ಆಗಬೇಕು. ಆ ಶರೀರ ಸ್ಥಿರ ಆಗೋಕ್ಕೆ, ಶರೀರ ಸ್ಥಿರ ಆಗಲಿಲ್ಲ ಅಂದರೆ ಉಸಿರಾಟ ಸರಿ ಹೋಗಲ್ಲ. ಅದಕ್ಕೋಸ್ಕರ ಆಸನಗಳು ಮುಖ್ಯ. ಅದರಲ್ಲಿ ಯಾವುದಾದ್ರೂ ಒಂದು ನೇರವಾಗಿ ಕೂತ್ಕೊಳ್ಳೋಕೆ ಬೇಕಾಗಿರುವಂಥ ಒಂದು ಆಸನ ಬೇಕು. ಅದರಲ್ಲಿ ಸಿದ್ಧಾಸನದಂಥದ್ದು ಮಾಡ್ಕೋಬೋದು. ಅದರ ಅರ್ಥ ಬೇರೆ ಆಸನಗಳು ಬೇಡ ಅಂತಲ್ಲ, ಇದು ಸಾಕಾಗತ್ತೆ ಅಂತ ಅವರ ಉದ್ದೇಶ.
1: ಯೋಗಿಯ ಆಹಾರ ಹೇಗಿರಬೇಕು ಅಂತೀರಿ? ಈ ಪ್ರಾಚೀನ ಗ್ರಂಥ ಆಹಾರದ ಬಗ್ಗೆ ಏನು ಹೇಳುತ್ತೆ? ಸಸ್ಯಾಹಾರನ, ಜ್ಯೂಸ ಅಥವಾ ಡಯಟ್ ಏನು ಡಾಕ್ಟರ್?
0: ಸರಿ, ಇಲ್ಲಿ ಆಸನದ ಅಂದರೆ ಹಠಯೋಗಕ್ಕೆ ವಿಚಾರಕ್ಕೆ ಬಂದರೆ ಎಲ್ಲ ಹಠಯೋಗದ ಗ್ರಂಥಗಳಲ್ಲೂ ಮತ್ತು ಶಿವಸಂಹಿತೆನಲ್ಲೂ ಅಲ್ಲಿ ಇದೇ ರೀತಿ ಆಹಾರ ಅಂತ ಹೇಳಿಲ್ಲ. ಇದೇ ರೀತಿ ಆಹಾರ ಅಂದರೆ ಈಗ ಹಂಗಿದ್ರೆ ನಾವು ಮಾಂಸಾಹಾರ ಸೇವನೆ ಮಾಡೋರು ಮಾಡಬಾರ್ದಾ ಅಂತ ಪ್ರಶ್ನೆ ಬರುತ್ತೆ. ಮಾಂಸಾಹಾರ ಸೇವನೆ ಮಾಡೋರಿಗೆ ಯೋಗ ಆಗಲ್ವಾ ಅಂಥೇಳಿ. ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಅಂದರೆ ಮೊದಲು ಹೊಟ್ಟೆನ 3 ಭಾಗ ಅಂತ ಮಾಡ್ಕೋಬೇಕು ನಾವು ಆಹಾರ ಸೇವನೆ ಮಾಡೋಕ್ಕೆ ಮೊದಲು. ಅದರಲ್ಲಿ ಒಂದರಲ್ಲಿ ಘನ ಆಹಾರಗಳು, ಇನ್ನೊಂದು ದ್ರವ ಆಹಾರಗಳು, ಮೂರನೇ ಪೋರ್ಷನ್ ಖಾಲಿ ಬಿಡಬೇಕು. ಅಂದರೆ ಇದನ್ನು ಕುಕ್ಷಿ ಶೈಥಿಲ್ಯ ಅಂತ ಹೇಳ್ತಾರೆ. ಅಂದರೆ ಹೊಟ್ಟೆ ಫ್ರೀ ಆಗಿದ್ದಾಗ ನಾವು ನೆಟ್ಟು ಕೂತ್ಕೊಳ್ಳೋಕ್ಕಾಗತ್ತೆ, ನಮ್ಮ ಕೆಲಸಗಳು ಸುಲಭ ಆಗತ್ತೆ ಅಂತ. ಇನ್ನೂ ಕೆಲವರು ಹೇಳೋ ಪ್ರಕಾರ ಏನು, ಒಂದು 2 ಗಂಟೆ ಒಳಗೆ ಜೀರ್ಣ ಆಗೋಷ್ಟು ಮಾತ್ರ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು ಅಂತಲೂ ಕೆಲವು ಅಭಿಪ್ರಾಯಗಳಿವೆ. ಸಾಧ್ಯವಾದಷ್ಟು ಹೆಚ್ಚಿನ ಪಕ್ಷ ಏನು ತಿನ್ನಬೇಕು ಅಂದರೆ ಸಾತ್ವಿಕವಾದ ಆಹಾರಗಳು. ಸಾತ್ವಿಕವಾದ ಆಹಾರಗಳು ಯಾಕೆ ಅಂದರೆ ಇವು ಮನಸ್ಸನ್ನು ಪ್ರಚೋದನೆ ಮಾಡಿಸ್ಬಾರ್ದು ಅಂತ. ಈಗ ಆಧುನಿಕ ವೈದ್ಯಕೀಯ ಪದ್ಧತಿ ಪ್ರಕಾರ ಗಟ್ ಬ್ರೈನ್ ಆಕ್ಸಿಸ್ ಅಂತ ನಾವು ಹೇಳ್ತೀವಿ. ಅಂದರೆ ಇಲ್ಲಿ ಹೇಳೋದೇನು ಅಂದರೆ ನಾವು ಆಹಾರದ ಸೂಕ್ಷ್ಮ ಸ್ವರೂಪ ಮನಸ್ಸಾಗತ್ತೆ ಅಂತ. ಸೊ ಹಾಗಿರಬೇಕಾದ್ರೆ ಈಗ ಹೊಸ ಥಿಯರಿನೂ ಗಟ್ ಬ್ರೈನ್ ಆಕ್ಸಿಸ್, ನಿಮ್ಮ ಕರಳಲ್ಲಿ ಏನು ಇರುತ್ತೆ ಅದ್ರ ಥರ ನಿಮ್ಮ ಬ್ರೈನ್ ಕೆಲಸ ಮಾಡುತ್ತೆ ಅಂತ. ಸೊ ಹಾಗಿರುವಾಗ ಕೂಡ ನಾವು ಇದು ಪ್ರಸ್ತುತ ಆಗತ್ತೆ. ಯಾವುದು ನಮ್ಮ ಮನಸ್ಸಿಗೆ ಮುದ ನೀಡುತ್ತೆ, ಯಾವುದು ನಮ್ಮ ಮನಸ್ಸಲ್ಲಿ ರಜಸ್ಸು ತಮಸ್ಸುಗಳನ್ನು ಹೆಚ್ಚು ಮಾಡಲ್ಲ ಅಂತ ಆಹಾರಗಳನ್ನು ಸೇವಿಸಬೇಕು. ಮತ್ತು ಹಸಿವಾದಾಗ ಮಾತ್ರ ತಿನ್ನಬೇಕು, ಸುಮ್ಮನೆ ತಿನ್ನಬಾರ್ದು ಅಂತ. ಹಸಿವಾದಾಗ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮಾತ್ರ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು ಅನ್ನೋದು ಇಲ್ಲಿ ಹಠಯೋಗದ ವಿಚಾರ. ಇದು ಶಿವಸಮಿತಿಯಲ್ಲೂ ನಮಗೆ ಕಾಣಿಸುತ್ತೆ.
1: ಈ ಪ್ರಾಣ ಅನ್ನೋ ಪದನ ನಾವು ಯಾವಾಗಲೂ ಕೇಳ್ತೀವಿ. ಶಿವಸಂಹಿತೆ ಪ್ರಕಾರ ಈ ಪ್ರಾಣ ಅಂದರೆ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗುವ ಹಾಗೆ.

0: ಹೇಗೆ ವಿವರಿಸ್ತಾರೆ?
1: ಸರ್, ಪ್ರಾಣ ಅಂದರೆ ಜೀವಶಕ್ತಿ ಅಂತ. ಅಂದರೆ ನಮಗೆ ಸುಲಭಕ್ಕೆ ಅರ್ಥ ಆಗಬೇಕು ಅಂದರೆ, ಈಗ ಉದಾಹರಣೆಗೆ ಕರೆಂಟ್ ವೈರ್ ಇದೆ, ಆ ವೈರು ಸುಮ್ಮನೆ ವೈರು, ಆದರೆ ಅದರಲ್ಲಿ ಕರೆಂಟ್ ಇದ್ದರೆ ಮಾತ್ರ ಅದೇನೋ ನಮಗೆ ಆ ಇದು ಸಿಗುತ್ತೆ, ಅದನ್ನೇ ನಾವು ಪ್ರಾಣ ಅಂತ ಕರೆಯೋದು. ಈಗ ಶರೀರದಲ್ಲಿ ಬೇಕಾದಷ್ಟು ನರ, ನಾಡಿ, ಮಾಂಸ, ಮೂಳೆ, ಚರ್ಮ ಎಲ್ಲದೂ ಇದೆ, ಅದರಲ್ಲಿ ಏನೋ ಒಂದು ಶಕ್ತಿ ಇರಬೇಕು. ಈಗ ಸತ್ ಮನುಷ್ಯರಲ್ಲೂ ಮೂಳೆ ಇರುತ್ತೆ, ರಕ್ತ ಇರುತ್ತೆ, ಮಾಂಸ ಇರುತ್ತೆ, ಅದೇ ಅದಕ್ಕೆ ಜೀವ ಇರಲ್ಲ. ಸೊ ಪ್ರಾಣಶಕ್ತಿ ಅಂದರೆ ಯಾವುದು ನಮ್ಮ ಏನು ಅದಕ್ಕೆ ಜೀವಿಸಿರೋದಕ್ಕೆ ಬೇಕಾಗಿದೆ ಅದನ್ನು ಇದರಲ್ಲಿ ಪ್ರಾಣಶಕ್ತಿ ಅಂತ ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಶಿವಸಂಹಿತೆಯಲ್ಲಿ 10 ರೀತಿಯಾದಂಥ ಪ್ರಾಣಗಳನ್ನು ಹೇಳಿದ್ದಾರೆ. ಅದರಲ್ಲಿ ಆಯುರ್ವೇದದಲ್ಲೂ ಇದೆ ಇದು, ಅದಕ್ಕೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೀತಿ ಪ್ರಾಣಗಳು, ಇದನ್ನು ಮುಖ್ಯ ಪ್ರಾಣಗಳು ಅಂತ ಹೇಳ್ತಾರೆ. ಇನ್ನು 5 ಉಪಪ್ರಾಣಗಳಿದೆ, ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ ಅಂತ. ಇದ್ರ ಬಗ್ಗೆ ನಮಗೆ ಶಿವಸಂಹಿತನಲ್ಲಿ ಉಲ್ಲೇಖ ಇದೆ. ಈ ಒಂದೊಂದು ಪ್ರಾಣಗಳು ಅಂದರೆ ಇವೆಲ್ಲ ಏನಂದರೆ ಇಡೀ ಶರೀರದೊಳಗಿರುತ್ತೆ. ಇವೆಲ್ಲ ನಾವು ಹೆಂಗೆ ಅನ್ಕೋಬೋದು ಅಂದರೆ ಡಿಸೆಂಟ್ರಲೈಸ್ಡ್ ಪವರ್ ಸ್ಟೇಷನ್ ಅಂತ. ಒಂದೊಂದು ಕಡೆ ಒಂದೊಂದು ಕೆಲಸ ಮಾಡ್ತವೆ. ಅಂದರೆ ಪ್ರಾಣ ಹೃದಯ ಮತ್ತು ಉಸಿರಾಟವನ್ನು ನೋಡ್ಕೊಳ್ಳುತ್ತೆ, ಅಪಾನ ಮಲಮೂತ್ರ ವಿಸರ್ಜನೆಗಳು ಅದಕ್ಕೋಸ್ಕರ ಕೆಲಸ ಮಾಡುತ್ತೆ, ವ್ಯಾನ ಪೂರ್ತಿ ಶರೀರದಲ್ಲಿ ಹರಡಿಕೊಂಡಿರುತ್ತೆ ಮತ್ತು ರಕ್ತ ಸಂಚಾರಕ್ಕೆ ಶಕ್ತಿ ಮೂವ್ ಆಗೋದಕ್ಕೆ ಎಲ್ಲ ಬೇಕಾಗತ್ತೆ. ಉದಾನ ಇದು ಗಂಟ್ಲು ಮತ್ತು ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಮತ್ತು ನಮ್ಮ ನೆನಪಿನ ಶಕ್ತಿಯ ಬಗ್ಗೆ ಉದಾನ ಕೆಲಸ ಮಾಡುತ್ತೆ. ಸಮಾನ ಅನ್ನೋದೇನಿದೆ ಅದು ನಮ್ಮ ಜೀರ್ಣಶಕ್ತಿಗೆ ಹೆಲ್ಪ್ ಮಾಡುತ್ತೆ. ಅದೇ ಥರ ಈ ನಾಗಕೂರ್ಮ, ಕ್ರಕರ, ದೇವದ, ಧನಂಜಯ ಏನು ಉಪಪ್ರಾಣಗಳಿವೆ ಅವಕ್ಕೂ ಅದರದೇ ಆದಂತಹ ಕೆಲಸಗಳನ್ನ ಹೇಳಿದ್ದಾರೆ. ಈ ಒಂದು ಒಟ್ಟಿನಲ್ಲಿ ಹೇಳೋದು ಅಂತಂದರೆ ಚೈತನ್ಯ ಹರಿಯುವಂತೆ ಮಾಡೋ ಶಕ್ತಿಗೆ ನಾವು ಪ್ರಾಣ ಅಂತ ಕರಿತೀವಿ. ಪ್ರಾಣ ಅಂದರೆ ಬರೀ ಉಸಿರಲ್ಲ, ಅದು ಇಡೀ ಬ್ರಹ್ಮಾಂಡದ ಸ್ಪಂದನ.
0: ಶಿವಸಂಹಿತೆ ಗ್ರಂಥ ಸುಮಾರು 72,000 ನಾಡಿಗಳ ಬಗ್ಗೆ ಪ್ರಸ್ತಾಪ ಮಾಡುತ್ತೆ. ಇದು ಪುರಾಣದ ಮಾತು ಅಥವಾ ವಿಜ್ಞಾನಿಗಳು ಈ ವಿಚಾರವನ್ನು ಒಪ್ತಾರೆ?
1: ಸರ್, ಒಂದೊಂದು ಶಾಸ್ತ್ರಕ್ಕೂ ಶರೀರನ ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರದ್ದೇ ಆದಂತಹ ಟೆಕ್ನಿಕಲ್ ಟರ್ಮ್ಸ್ ಇದೆ. ಈಗ ಆಯುರ್ವೇದ ದೋಷ ಧಾತು ಮಲ ಮೂಲಂ ಹಿ ಶರೀರಂ ಅಂತ ಹೇಳುತ್ತೆ. ಅಂದರೆ ಇದು ಶರೀರ ಅಂತಂದರೆ ದೋಷಗಳು ಮತ್ತು ಸ್ಟ್ರಕ್ಚರಲ್ ಫಂಕ್ಷನಲ್ ಎಂಟಿಟೀಸ್ ಸೇರಿರೋದು ಅಂತ. ಅದೇ ಥರ ಮಾಡರ್ನ್ ಪ್ರಕಾರನೂ ನಾವು ಶರೀರನ ಅರ್ಥ ಮಾಡ್ಕೊಳ್ತೀವಿ. ಅಲ್ಲಿ ಟಿಶ್ಯೂ ಅಂತ ಹೇಳ್ತೀವಿ, ಸೆಲ್ ಅಂತ ಹೇಳ್ತೀವಿ, ಡಿಫ್ರೆಂಟ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಅದೇ ಥರ ಯೋಗನೂ ಶರೀರನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಅದರ ಪ್ರಕಾರ 72,000 ನಾಡಿ ಇದೆ ಅಂತ. 72,000 ಅಂದರೆ ನಾವು ಕೌಂಟ್ ಮಾಡೋಕ್ಕಾಗಲ್ಲ, ಇಟ್ ಈಸ್ ಎಕ್ಸಿಸ್ಟಿಂಗ್. 72,000 ಅಂತ ಯಾಕೆ ಹೇಳ್ತಾರೆ ಅಂದರೆ ಒಂದು ಸಂಖ್ಯೆ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಹೇಳಿರ್ತಾರೆ ಬಿಟ್ಟರೆ, ಅದಕ್ಕೆ 72,000 ಇದೆ ಅಂತ ನಾವು ಎಣಿಸೋದು ತುಂಬ ಕಷ್ಟ. ಯೋಗದ ರೀತಿಯಲ್ಲಿ ಶರೀರನ ಅರ್ಥ ಮಾಡ್ಕೊಳ್ಬೇಕು, ಯೋಗದ ತತ್ವಗಳ ಪ್ರಕಾರ ಅಥವಾ ಅದರ ಫಂಕ್ಷನಿಂಗ್ ಅಲ್ಲಿ ಹೇಳಿರೋದ್ರ ಪ್ರಕಾರ ಅರ್ಥ ಮಾಡ್ಕೋಬೇಕು ಅಂದರೆ ಅದು 72,000. ಅದರಲ್ಲಿ ಮುಖ್ಯ 3 ನಾಡಿ ಹೇಳ್ತಾರೆ ಸರ್, ಒಂದು ಇಡ, ಇನ್ನೊಂದು ಪಿಂಗಳ, ಮತ್ತೊಂದು ಸುಷುಮ್ನ ಅಂತ. ಈ ಇಡ ಅಂದರೆ ಇದು ಲೆಫ್ಟ್ ಸೈಡಲ್ಲಿ ಇರುತ್ತೆ ಶರೀರದ ಎಡಗಡೆ ಭಾಗದಲ್ಲಿ, ಅದು ತಂಪನ್ನು ಕೊಡುವಂಥದ್ದು, ಅಂದರೆ ಚಂದ್ರನ ಅಥವಾ ಸೋಮನ ಪ್ರಭಾವ ಇರುವಂಥದ್ದು ಅಥವಾ ಸ್ತ್ರೀ ಸಂಬಂಧಪಟ್ಟಂಥದ್ದು, ಅದು ಮನಸ್ಸಿಗೆ ಮತ್ತು ಕಲ್ಪನಾ ಶಕ್ತಿಗೆಲ್ಲ ಸೇರಿದೆ. ಪಿಂಗಳ ಅನ್ನೋದು ಇದು ಸೂರ್ಯ, ಅದು ಉಷ್ಣ, ಅದು ಪುಂ ಶಕ್ತಿ ಮತ್ತು ಬೌದ್ಧಿಕ ಸ್ಥೈರ್ಯಕ್ಕೆ ಸಂಬಂಧಪಟ್ಟಿರೋದು. ಮೂರನೇದು ಸುಷುಮ್ನ ಅಂತ, ಇದು ಮಧ್ಯದಲ್ಲಿರುತ್ತೆ ಇಡ ಮತ್ತು ಪಿಂಗಳದ ನಡುವೆ. ಈ ಶಿವಸಂಹಿತೆಯ ಪ್ರಾಮುಖ್ಯತೆ ಏನಂತಂದರೆ ಈ ಸುಷುಮ್ನಾದೊಳಗೆ ಒಂದು ಚಿತ್ರನಾಡಿ ಅಂತ ಹೇಳ್ತಾನೆ, ಅದರಲ್ಲಿ ಪ್ರಾಣ ಹರಿಯುತ್ತೆ ಅಂತ. ಯಾವಾಗ ನಮ್ಮ ಉಸಿರಾಟ ಒಂದು ಸಮತೋಲನಕ್ಕೆ ಬಂದು ಪ್ರಾಣಶಕ್ತಿ ಸುಷುಮ್ನಾದಲ್ಲಿ ಹರಿಯುತ್ತಲ್ಲ, ಆಗ ಸಮಾಧಿ ಸ್ಥಿತಿ ಪ್ರಾಪ್ತಿ ಆಗುತ್ತೆ ಅಂತ. ಅದನ್ನು ಈ ಶಿವಸಂಹಿತೆಯಲ್ಲಿ ಏನು ಅಂದರೆ ಶಿವ ಮತ್ತು ಅದಕ್ಕೆ ಹೆಸರು ಅದಕ್ಕೆ ಯಾಕೆ ಇಟ್ಟಿದ್ದಾರೆ ಹಾಗೆ ಅಂತಂದರೆ ಶಿವ ಮತ್ತು ಪಾರ್ವತಿಯರ ಸಂಭಾಷಣೆ ರೂಪದಲ್ಲಿ ಇದೆ ಇದು. ಆ ಕಾರಣದಿಂದಾಗಿ ಅದಕ್ಕೆ ಶಿವಸಂಹಿತೆ ಅಂತ ಹೆಸರು ಬಂತು. ಅದರೊಳಗೆ ಶಿವ ಹೇಳುವಾಗ ಈ ಚಿತ್ರ ನನಗೆ ಬಹಳ ಇಷ್ಟವಾದಂಥ ನಾಡಿ, ಅದರೊಳಗೆ ಪ್ರಾಣಶಕ್ತಿ ಹರಿಯುತ್ತೆ ಅಂತ ಅವನ ಕನ್ವರ್ಸೇಷನಲ್ಲಿ ಇದರಲ್ಲಿ ಬರುತ್ತೆ ಸರ್.
0: ಸಾಮಾನ್ಯವಾಗಿ 6 ಚಕ್ರಗಳನ್ನು ಯೋಗ ಹೆಸರಿಸುತ್ತೆ, ಶಿವಸಂಹಿತೆನೂ ಕೂಡ ಅದೇ ಹೇಳುತ್ತಾ ಅಥವಾ ಅದರಲ್ಲೇನಾದರೂ ವ್ಯತ್ಯಾಸ ಇದೆಯಾ?
1: ಆಧುನಿಕ ಯೋಗಶಾಸ್ತ್ರದಲ್ಲಿ ಅಂದರೆ ಇತ್ತೀಚಿನವರು ಏನು ಮಾಡ್ತಾರೆ ಅದಕ್ಕೆ 7 ಅಂತ ಹೇಳ್ತಾರೆ ಸರ್, 7 ಚಕ್ರ ಇದೆ ಅಂತ. ಆದರೆ ಶಿವಸಂಹಿತೆ ಪ್ರಕಾರ 6 ಚಕ್ರಗಳು ಹೇಳುತ್ತೆ, ಅದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ ಮತ್ತು ಆಜ್ಞಾ ಅಂತ. ಇಲ್ಲೂ ನಾವು ನೋಡ್ಬೋದು ನೋಡಿ ಸರ್, ಇದರಲ್ಲಿ ಮೂಲಾಧಾರದಲ್ಲಿ ಪೃಥ್ವಿ ತತ್ವ ಪ್ರಧಾನ, ಸ್ವಾಧಿಷ್ಠಾನದಲ್ಲಿ ಜಲತತ್ವ ಪ್ರಧಾನ, ಆಮೇಲೆ ಮಣಿಪೂರದಲ್ಲಿ ಅಗ್ನಿತತ್ವ ಪ್ರಧಾನ, ಅನಾಹತದಲ್ಲಿ ವಾಯುತತ್ವ ಪ್ರಧಾನ, ವಿಶುದ್ಧದಲ್ಲಿ ಆಕಾಶ ತತ್ವ ಪ್ರಧಾನ. ಅಂದರೆ ನಾವು ಸ್ಥೂಲದಿಂದ ಸೂಕ್ಷ್ಮದ ಕಡೆ ಹೋಗ್ತಾ ಇದ್ದೀವಿ, ಇಟ್ ಈಸ್ ಇನ್ ಪ್ರೋಗ್ರೆಸಿವ್ ಆರ್ಡರ್. ಆದರೆ ಆಜ್ಞಾಕ್ಕೆ ಬರೋ ಹೊತ್ತಿಗೆ ಏನಾಗುತ್ತೆ ಅಂತಂದರೆ ಅಲ್ಲಿ ಮನಸ್ಸು ಪ್ರಧಾನ ಆಗುತ್ತೆ, ಅದು ಅತ್ಯಂತ ಸೂಕ್ಷ್ಮ. ಸೊ ನಾವು ಸ್ಥೂಲದಿಂದ ಸೂಕ್ಷ್ಮಕ್ಕೆ, ನಾನು ಆಗಲೇ ಹೇಳಿದೆ ಈ ಹಠಯೋಗ ಏನು ಮಾಡುತ್ತೆ ನಮಗೆ ಅಂತಂದರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಶಿವಸಂಹಿತೆಯಲ್ಲಿ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ಬೀಜಾಕ್ಷರ, ಒಂದೊಂದು ದೇವತೆ, ನಾವು ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸಬೇಕು ಅಂತ. ಈ ಉದಾಹರಣೆಗೆ ಮೂಲಾಧಾರ ಚಕ್ರಕ್ಕೆ ಒಂದು ದೇವತೆ, ಅದಕ್ಕೆ ಒಂದು ಬೀಜಾಕ್ಷರ, ನಾವು ಆ ದೇವತೆಯನ್ನು ಕಲ್ಪಿಸ್ಕೋಬೇಕು, ಆ ಬೀಜಾಕ್ಷರವನ್ನು ಹೇಳಬೇಕು, ಆವಾಗ ಆ ಚಕ್ರ ಜಾಗೃತ ಆಗುತ್ತೆ.

0: ಅಂತ. ಇದು ಆ ಜಾಗೃತ ಆದಾಗ ಬೇರೆ ಬೇರೆ ಸಿದ್ಧಿಗಳು ಬರುತ್ತೆ ಅಂತ ಹೇಳ್ತಾರೆ. ಆದರೆ ಆ ಸಿದ್ಧಿಗಳೆಲ್ಲ ಯೋಗದ ಉದ್ದೇಶ ಅಲ್ಲ. ಯೋಗದ ಪೂರ್ತಿ ಉದ್ದೇಶ ಶರೀರನ ಸ್ಥಿರವಾಗಿಡೋದು ಅಂತ ಅರ್ಥ ಅಲ್ಲ. ಅದನ್ನು ನಾವು ಥೆರಪ್ಯೂಟಿಕ್ ಲೆವೆಲ್ಗೆ ಇವತ್ತು ತೊಗೊಂಡೋಗಿದ್ವಿ. ಅದರ ಮುಖ್ಯ ಉದ್ದೇಶ ಮೋಕ್ಷ. ಯೋಗದ ಮುಖ್ಯ ಉದ್ದೇಶನೇ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ಅಥವಾ ನಾವು ಈ ಕರ್ಮದ ಬಂಧನಗಳಲ್ಲಿ ಏನು ಇದಾಗಿದ್ದೀವಿ ಅಂದರೆ ಪುನರಪಿ ಜನನಂ, ಪುನರಪಿ ಮರಣಂ, ಪುನರಪಿ ಜನನಿ ಜಠರೇಶ ಎನ್ನಂ ಅಂತ ಏನು ಹೇಳ್ತೀವಿ, ಆ ಚಕ್ರದಿಂದ ನಾವು ಹೊರಗೆ ಬರಬೇಕು ಅಂದರೆ ಮೋಕ್ಷವನ್ನು ಪಡಿಬೇಕು. ಆ ಮೋಕ್ಷದ ಕಡೆ ಕರ್ಕೊಂಡು ಹೋಗುವಂತಹ ಇದು ಯೋಗ. ಅದಕ್ಕೆ ಸಹಾಯ ಮಾಡೋದು ಹಠಯೋಗ. ಈ ರಾಜಯೋಗವನ್ನು ರೀಚ್ ಮಾಡೋಕ್ಕೆ ಯಾವುದು ಏಣಿ ಇದೆ ಅದನ್ನು ಹಠಯೋಗ ಅಂತ ಕರೆದಿದ್ದಾರೆ.
1: ಸಾಮಾನ್ಯವಾಗಿ ಇವತ್ತು ಯೋಗವನ್ನು ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ಕಲಿಯುವಂಥದ್ದು ಜಾಸ್ತಿ ಅಲ್ವೇ?
0: ಹೌದು.
1: ಆದರೆ ಗುರು ಬೇಕೇ ಬೇಕು ಅಂತ ಶಿವ ಸಂಹಿತೆ ಯಾಕೆ ಹೇಳುತ್ತೆ?
0: ಸರ್, ಈಗ ಎಲ್ಲಿ ಬೇಕಾದ್ರೂ ಕಲಿಬೋದು, ಯೂಟ್ಯೂಬಲ್ಲಿ ಕಲಿಬೋದು, ಆನ್ಲೈನಲ್ಲಿ ಕಲಿಬೋದು, ಎಲ್ಲದೂ ಅವಕಾಶ ಇದೆ. ಆದರೆ ಅವರು ನಿಮಗೆ ಮಾಹಿತಿ ಕೊಡ್ಬೋದೇ ಹೊರತು ಅವ್ರ ಅನುಭವ ಹೇಳೋಕ್ಕಾಗಲ್ಲ. ಅಂದರೆ ಈಗಂತೂ ಹೇಳೋದೇನಂದರೆ ಕಸ್ಟಮೈಸ್ಡ್ ಟ್ರೀಟ್ಮೆಂಟಿನ ಯುಗ ಇವಾಗ. ಅಂದರೆ ಈ ವ್ಯಕ್ತಿಗೆ ಏನು ಬೇಕು, ಅದಕ್ಕೆ ಏನು ಇದಾಗತ್ತೆ ಅಂತ, ಅವ್ರಿಗೆ ಯಾವುದು ಸೂಟ್ ಆಗುತ್ತೆ ಅಂತ ಹೇಳಿ. ಆಯುರ್ವೇದದಲ್ಲಿ ಅದನ್ನು ನಾವು ಪ್ರಕೃತಿ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ, ಈ ಗುರು ಒಬ್ಬ ಇದ್ದಾನೆ ಅಂದರೆ ಅವನು ಸಾಕಷ್ಟು ಸಿದ್ಧಿಗಳನ್ನು ಪಡೆದಿರ್ತಾನೆ, ಅವನು ಒಂದು ಹಂತಕ್ಕೆ ಹೋಗಿರ್ತಾನೆ. ಯಾವ ಹಂತದಲ್ಲಿ ಶಿಷ್ಯ ಏನು ತಪ್ಪು ಮಾಡಬಹುದು ಗುರು ಹೇಳ್ಕೊಟ್ಟಾಗ ಅದ್ರ ಜೊತೆಗೆ ಮಾಹಿತಿ ಜೊತೆಗೆ ಅನುಭವನೂ ಸೇರಿಕೊಳ್ಳುತ್ತೆ. ಅನುಭವನೇ ಇರಲಿಲ್ಲ ಅಂತಂದಾಗ ಶಿಷ್ಯ ಮಾಡೋದ್ ಗುರು ಮಾಡಿದ ತಪ್ಪನ್ನೇ ಶಿಷ್ಯನೂ ಮಾಡ್ಬೋದು, ಅವನು ಮುಂದಿನ ಹಂತಕ್ಕೆ ಹೋಗೋದು ಕಷ್ಟ ಆಗ್ಬೋದು. ಆ ಕಾರಣದಿಂದ ಗುರು ಬೇಕಾಗತ್ತೆ. ಈಗ ನಾವೇನಾದ್ರು ಪುಸ್ತಕ ಓದ್ಕೊಂಡು ಸರ್ಜರಿ ಮಾಡಿದ್ರೆ ಸರಿ ಹೋಗುತ್ತಾ? ಅದಾಗಲ್ವಲ್ಲ, ಆ ಪ್ರಾಕ್ಟಿಕಲ್ ಟ್ರೈನಿಂಗ್ ಬೇಕಲ್ಲ. ಅದಕ್ಕೋಸ್ಕರನಾದರೂ ಗುರು ನಾನು ಆಶ್ರಯಿಸಲೇಬೇಕು ಸರ್.
1: ಸಾಮಾನ್ಯವಾಗಿ ಕೈ ಮುದ್ರೆಗಳು ಇರ್ತವೆ ಅಲ್ವಾ?
0: ಹೌದು.
1: ಈಗ ವಿಶಿಷ್ಟವಾದ ಮುದ್ರೆಗಳ ಬಗ್ಗೆನೂ ಕೂಡ ಶಿವ ಸಂಹಿತೆ ಹೇಳುತ್ತೆ. ಆದರೆ ಈ ಗ್ರಂಥ ರಾಜಮುದ್ರೆ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡುತ್ತೆ.
0: ಹೌದು ಸರ್.
1: ಈ ಮುದ್ರೆ, ರಾಜಮುದ್ರೆ ಇದರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್.
0: ಸರ್, ಶಿವ ಸಂಹಿತೆಯಲ್ಲಿ ಒಟ್ಟು 5 ಅಧ್ಯಾಯ ಇದೆ. ಅದರಲ್ಲಿ 1 ಅಧ್ಯಾಯ ಈ ಮುದ್ರೆಗೇನೆ ಅವರು ಮೀಸಲಿಟ್ಟಿದ್ದಾರೆ. ಅದರೊಳಗೆ ಮಹಾಮುದ್ರಾ, ಮಹಾಬಂಧ, ಮಹಾವೇದ, ಖೇಚರಿ, ಉಡ್ಯಾಣ, ಮೂಲಬಂಧ, ಜಾಲಂಧರ ಬಂಧ, ವಿಪರೀತಕರಣಿ, ವಜ್ರೋಲಿ, ಶಕ್ತಿ ಚಾಲನ, ಇವಷ್ಟು 10 ಮುದ್ರೆಗಳನ್ನು ಇದರಲ್ಲಿ ಹೇಳ್ತಾರೆ. ಅಂದರೆ ಈ ಮಹಾಮುದ್ರ ಏನಿದೆಯಲ್ಲ, ಆ ಮಹಾಮುದ್ರ ಎಲ್ಲ ಮುದ್ರೆಗಳಲ್ಲಿ ಶ್ರೇಷ್ಠ ಅಂಥೇಳಿ ಅದನ್ನು ರಾಜಮುದ್ರೆ ಅಂತ ಕರೀತಾರೆ ಸರ್. ಮತ್ತು ಈ ಎಲ್ಲ ಮುದ್ರೆಗಳನ್ನು ಅವರು ಸ್ವಂತ ಪುಸ್ತಕ ಓದ್ಕೊಂಡು ಪ್ರಾಕ್ಟೀಸ್ ಮಾಡಬಾರ್ದು. ಈ ಖೇಚರಿ ಮುದ್ರ ಅಂತೆಲ್ಲ ಇದೆಯಲ್ಲ, ಈ ಖೇಚರಿ ಮುದ್ರದಲ್ಲಿ ನಾಲಿಗೆ ಅಂಗಳಿನ ಮೇಲೆ ಭಾಗಕ್ಕೆ ಅಲ್ಲಿಗೆ ತಗಲಬೇಕು. ಅಲ್ಲಿ ಒಂದು ಪಿಯೂಷ ಅಂತ ಸ್ರವಸ್ತಿರುತ್ತೆ, ಅದನ್ನು ತಗೋಬೇಕು ಯೋಗಿ ಅಂತ ಹೇಳ್ತಾರೆ. ಅಂದರೆ ಈ ಹಠಯೋಗಿಗಳಿಗೆ ಮಾತ್ರ ಇವೆಲ್ಲ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ಆ ನಾಲಿಗೆ ಅಲ್ಲಿಗೆ ರೀಚ್ ಮಾಡಿಸ್ಬೇಕು ಅಂದರೆ ಇಲ್ಲಿ ಕೆಳಗಡೆ ಇರೋ ಇದನ್ನು ಕಟ್ ಮಾಡ್ತಾರೆ. ಆ ಸಂಪ್ರದಾಯದಲ್ಲಿ ಫ್ರೆನುಲಮ್ ಅಂತ ಏನಿದೆ, ಟಂಗ್ ಟೈ ಇದೆಯಲ್ಲ, ಅದನ್ನು ಕಟ್ ಮಾಡಿ ಅದನ್ನ ರೀಚ್ ಮಾಡಿಸ್ತಾರೆ. ಅದಕ್ಕೆ ದೋಹನ ಅಂತೆಲ್ಲ ಮಾಡ್ತಾರೆ. ಅದೆಲ್ಲ ತುಂಬ ಸ್ಪೆಷಲೈಸ್ಡ್ ಟೆಕ್ನಿಕ್ಸ್, ಅದನ್ನೆಲ್ಲ ಇವರೇ ಸ್ವಂತ ಮಾಡ್ಕೊಳ್ಳೋಕೆ ಹೋದರೆ ಬಹಳ ಕಷ್ಟ. ಅದಕ್ಕೋಸ್ಕರ ಬೇಕು. ಮತ್ತು ಈ ಮುದ್ರೆಗಳೆಲ್ಲ ಅಂದರೆ ಇಟ್ ಈಸ್ ಲಾಕ್ಗಳು, ಲಾಕ್ ಇದ್ದಂಗೆ. ಅಂದರೆ ಪ್ರಾಣಶಕ್ತಿನ ಹೆಂಗೆ ಮೂವ್ ಮಾಡಬೇಕು ಎಲ್ಲಿಂದ ಎಲ್ಲಿಗೆ ಅಂತ. ಈಗ ನಾವು ಬರೀ ಉಸಿರಾಟದಿಂದ ಹೆಂಗೆ ನಾವು ಅದನ್ನು ಮಾಡಬೇಕು ಅಂದರೆ ಅದಕ್ಕೆ ಈ ಮುದ್ರೆಗಳನ್ನ, ಬಂಧಗಳನ್ನು ಉಪಯೋಗಿಸ್ಬೇಕು. ಈ ಪ್ರಾಣಶಕ್ತಿನ ನಾವು ತಗೊಳ್ತೀವಿ ಅಂದರೆ ಬ್ರಹ್ಮಾಂಡದಲ್ಲಿರೋ ಪ್ರಾಣಶಕ್ತಿನ ನಾವು ನಮ್ಮೊಳಗೆ ತಗೊಂಡು ಅದನ್ನು ಸುಷುಮ್ನಾದಲ್ಲಿ ಪ್ರವಹಣ ಮಾಡೋಕ್ಕೆ ಏನು ಬೇಕು ಅದಕ್ಕೆ ಈ ಬಂಧಗಳು, ಮುದ್ರೆಗಳು ಹೆಲ್ಪ್ ಮಾಡ್ತವೆ. ಸೊ ಆ ದೃಷ್ಟಿಯಿಂದ ಈ 10 ಮುದ್ರೆಗಳು, ಅದರೊಳಗೆ ಈ ಏನು ಮಹಾಮುದ್ರೆ ಇದೆ ಅದನ್ನು ರಾಜಮುದ್ರೆ ಅಂತ ಶಿವ ಸಂಹಿತೆಯಲ್ಲಿ ಹೇಳಿದ್ದಾರೆ.
1: ಕುಂಡಲಿನಿ ಜಾಗೃತಿ ಅನ್ನೋ ಒಂದು ವಿಚಾರ ಬರುತ್ತೆ. ಇದಕ್ಕೆ ಸರ್ಪಶಕ್ತಿ ಅಂತಲೂ ಕೂಡ ಹೇಳಲಾಗುತ್ತೆ. ಅಂದರೆ ಇದು ನಿಜವಾಗ್ಲೂ ಹಾವ ಅಥವಾ ಸಾಂಕೇತಿಕವಾಗಿ ಇದನ್ನು ಬಳಸಲಾಗಿದೆಯಾ?
0: ಖಂಡಿತ ಇದು ಹಾವಲ್ಲ ಸರ್. ಅಂದರೆ ಇಲ್ಲಿ ಅದನ್ನೊಂದು ಏನು ಸಾಂಕೇತಿಕ ಅಂತ ಹೇಳ್ಬೋದು. ಅದನ್ನು ಎಲ್ಲಿರುತ್ತೆ ಅಂತಂದರೆ ಮೂಲಧಾರ ಚಕ್ರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇದು 3.5 ಸುತ್ತಕೊಂಡು ಕುಂಡಲಿನಿ ಮೂಲಧಾರ ಚಕ್ರದಲ್ಲಿರುತ್ತೆ, ಅದನ್ನು ಮೇಲಕ್ಕೆ ಏರಿಸಬೇಕು ಅಂತ. ಈ 3.5 ಅನ್ನೋದಕ್ಕೆ ಒಂದು ಬಹಳ ಮಹತ್ವ ಇದೆ ಅಧ್ಯಾತ್ಮದಲ್ಲಿ. ಯಾರು ತ್ರಿಗುಣಗಳನ್ನು ದಾಟ್ತಾರೆ ಅವರು 4ನೇ ಅವಸ್ಥೆಗೆ ಹೋಗ್ತಾರೆ. ಅದಕ್ಕೆ 3.5 ಸತ್ವರಜ ತಮಗಳನ್ನು ದಾಟಿದ ಅದಕ್ಕೆ ತ್ರಿಗುಣಾತೀತ ಅವಸ್ಥೆ ಅಂತಲೂ ಕರೀತಾರೆ. ಸೊ ಈ 3.5 ಅನ್ನೋದು ಆ ಸಂಕೇತ. ಅಂದರೆ ನಾವು ಸತ್ವರಜ ತಮಗಳಿಂದ ಸತ್ವಗುಣನೂ ಸಾಕಷ್ಟು ತೊಂದರೆ ಮಾಡುತ್ತೆ. ಇದರಲ್ಲಿ ಯಾವುದು ಯೋಗಾಭ್ಯಾಸಕ್ಕೆ ವಿಘ್ನಗಳು ಅಂತ ಹೇಳ್ತಾನೆ ಶಿವ ಸಂಹಿತೆಯಲ್ಲಿ. ಅದರಲ್ಲಿ ಧರ್ಮರೂಪಿ ವಿಘ್ನ, ಆಮೇಲೆ ಭೋಗರೂಪಿ ವಿಘ್ನ, ಜ್ಞಾನರೂಪಿ ವಿಘ್ನಗಳು ಇದ್ದಾವೆ ಅಂತ. ಅಂದರೆ ಜ್ಞಾನನೇ ನಮಗೆ ಬಾಧಕ ಆಗ್ಬೋದು, ನಮಗೆ ಸಮಾಧಿ ಸಿದ್ಧಿಸಲಿಕ್ಕೆ ತೊಂದರೆ ಆಗ್ಬೋದು. ಕರ್ಮರೂಪಿ ವಿಘ್ನಗಳು, ನಾವು ಬಹಳಷ್ಟು ಕರ್ಮದಲ್ಲಿ ಇದ್ದುಬಿಟ್ಟಾಗ ನಾವು ಅದರೊಳಗೆ ಮುಳುಗಿ ಹೋಗ್ತೀವಿ. ಏನು ನಮ್ಮ ಮುಖ್ಯ ಉದ್ದೇಶ ಅದನ್ನು ಮರೆತು ಬಿಡೋ ಸಾಧ್ಯತೆ ಇದೆ ಅಂದರೆ ಅದನ್ನು ವಿಘ್ನ ಅಂತ ಹೇಳ್ತಾರೆ. ಸೊ ಈ 3.5 ಅನ್ನೋದು ಏನು ತೋರಿಸುತ್ತೆ ಅಂತಂದರೆ ಅದು

0: ದಾಟಿರುವಂತಹ ಅವಸ್ಥೆ ಅಂತ. ಆ ಶಕ್ತಿನ ಅದರಲ್ಲಿ ಪ್ರವಹಿಸಿ ಅದನ್ನು ಮೇಲಕ್ಕೆ ಏರಿಸ್ಕೊಳ್ಬೇಕು ಅಂದರೆ ಸಹಸ್ರಾರಕ್ಕೆ ತಲುಪೋದಕ್ಕೆ ಏನಿದೆಯಲ್ಲ ಅದಕ್ಕೆ ನಾವು ಕುಂಡಲಿನಿ ಜಾಗರಣ ಅಂತ ಹೇಳ್ತೀವಿ. ಇದು ಖಂಡಿತ ಹಾವಲ್ಲ, ಆ ಹಾವು ಅನ್ನೋದು ಒಂದು ಶಕ್ತಿ ಸಂಕೇತ, ಅದು ಸಾಂಕೇತಿಕವಾಗಿ ಹೇಳಿದಾರೆ ಅಷ್ಟೇ. ಮತ್ತು ಇದರೊಳಗೆ ಏನು ಅದಕ್ಕೆ ಈ ಜಾಗರಣಕ್ಕೆ ಮೂರು ಥರ ಟೆಕ್ನಿಕ್ಸ್ ಹೇಳ್ತಾರೆ. ಒಂದು ಮಂತ್ರಗಳ ಮೂಲಕ, ನಾನು ಹೇಳಿದೆ ಪ್ರತಿಯೊಂದು ಚಕ್ರಕ್ಕೂ ಒಂದೊಂದು ಬೀಜಾಕ್ಷರ ಇದೆ ಅಂಥೇಳಿ, ಆ ಮಂತ್ರಗಳ ಮೂಲಕ ಜಾಗೃತಿ ಮಾಡಿಕೊಳ್ಳೋದು. ಎರಡನೇದು ಕೆಲವು ಔಷಧಿಗಳಿದೆ, ಆ ಔಷಧಿಗಳ ಪ್ರಭಾವದಿಂದ ಆ ಕುಂಡಲಿನಿ ಜಾಗರಣ ಮಾಡ್ಬೋದು. ಇನ್ನೂ ಒಂದು ಟೆಕ್ನಿಕ್ ಇದೆ, ಅದನ್ನು ಯೋಗಾಭ್ಯಾಸ ಅಥವಾ ಆಸನ ಪ್ರಾಣಾಯಾಮಗಳು. ತುಂಬ ಸೇಫೆಸ್ಟ್ ಆಸನ ಪ್ರಾಣಾಯಾಮಗಳು ಮಾಡಿದಾಗ ಸರಿಯಾಗಿರುವಂತಹ ರೀತಿನಲ್ಲಿ ಈ ಕುಂಡಲಿನಿ ಜಾಗರಣ ಆಗುತ್ತೆ. ಎಷ್ಟೊಂದು ಸರಿ ನಿಮಗೆ ಹೋದ ತಕ್ಷಣ ಕುಂಡಲಿನಿ ಜಾಗರಣ ಮಾಡಿಸ್ತಾರೆ ಅಂತೆಲ್ಲ ಹೇಳ್ತಾರೆ, ಆ ಥರ ಯಾವ್ದಾವುದೋ ಇದಕ್ಕೆ ಮೋಸ ಹೋಗಬಾರ್ದು, ಅದೆಲ್ಲ ಬೇರೆ ಏನೋ ರೀತಿಯಾದಂಥ ಟೆಕ್ನಿಕ್ಸ್ ಇರುತ್ತೆ. ಇದು ಬರೀ ಧಾರ್ಮಿಕ ನಂಬಿಕೆ ಅಲ್ಲ, ಇದೊಂದು ಪ್ರಜ್ಞೆಯನ್ನು ಬದಲಾಯಿಸುವಂಥ ಅವಸ್ಥೆ ಹಂಗಂತ ನಾವು ತಿಳ್ಕೊಂಡ್ರೆ ಒಳ್ಳೇದಾಗತ್ತೆ.
1: ಈ ಪ್ರಾಣಾಯಾಮದ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರೆ, ಪ್ರಾಣಾಯಾಮ ಮತ್ತು ಕೇವಲ ಕುಂಭಕ ಇದರ ಬಗ್ಗೆ ಹೇಳುವಾಗ ಉಸಿರಾಟವನ್ನು ನಿಯಂತ್ರಿಸ

0: ಜಾಗರಣ ಮಾಡಿಸ್ತಾರೆ ಅಂತೆಲ್ಲ ಹೇಳ್ತಾರೆ. ಆ ಥರ ಯಾವ್ದಾವುದೋ ಇದಕ್ಕೆ ಮೋಸ ಹೋಗಬಾರ್ದು, ಅದೆಲ್ಲ ಬೇರೆ ಏನೋ ರೀತಿಯಾದಂಥ ಟೆಕ್ನಿಕ್ಸ್ ಇರುತ್ತೆ. ಇದು ಬರೀ ಧಾರ್ಮಿಕ ನಂಬಿಕೆ ಅಲ್ಲ, ಇದೊಂದು ಪ್ರಜ್ಞೆಯನ್ನು ಬದಲಾಯಿಸುವಂಥ ಅವಸ್ಥೆ ಹಂಗಂತ ನಾವು ತಿಳ್ಕೊಂಡ್ರೆ ಒಳ್ಳೆಯದಾಗತ್ತೆ.
1: ಈ ಪ್ರಾಣಾಯಾಮದ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರೆ, ಪ್ರಾಣಾಯಾಮ ಮತ್ತು ಕೇವಲ ಕುಂಭಕ ಇದ್ರ ಬಗ್ಗೆ ಹೇಳುವಾಗ ಉಸಿರಾಟವನ್ನು ನಿಯಂತ್ರಿಸಬೇಕು ಅಂತ ಹೇಳ್ತಾರೆ. ಆದರೆ ಕೇವಲ ಕುಂಭಕ ಅಂದರೆ ಉಸಿರು ತಾನಾಗೇ ನಿಲ್ಲೋದು ಅಂತಾರಲ್ವಾ, ಇದು ಸುರಕ್ಷಿತ ಅಂತ ಅನ್ಸುತ್ತಾ ತಮಗೆ?
0: ಸರ್, ಅದಕ್ಕೆ ಮೊದಲನೇದಾಗಿ ನಾನು ಯಾವಾಗಲೂ ಅದು ಹೇಳೋದನ್ನೇ, ಗುರುವಿನ ಮಾರ್ಗದರ್ಶನ ನಿರ್ದೇಶ ಬೇಕು, ಅದಿಲ್ಲ ಅಂದರೆ ಸರಿ ಹೋಗಲ್ಲ ಅಂತ. ಪ್ರಾಣಾಯಾಮ ಮತ್ತು ಕೇವಲ ಕುಂಭಕ ಪ್ರಾಕ್ಟೀಸ್ ಮಾಡೋರು ಈಗಲೂ ಇದ್ದಾರೆ. ಎಲ್ಲ ಪ್ರಾಣಾಯಾಮಗಳು ಎಲ್ಲರೂ ಸುಮಾರಷ್ಟು ಮಾಡ್ತಾರೆ. 8 ಥರ ಕುಂಭಕಗಳಿದೆ ಅಂತ, ಅಥವಾ 8 ಅದನ್ನೇ 8 ಥರ ಪ್ರಾಣಾಯಾಮ ಅಂತ ಹೇಳ್ತಾರೆ. ಉಸಿರಾಟನ ತಡೆ ಹಿಡಿಯೋದು ಸುಲಭ ಸರ್, ಆದರೆ ಈ ಕೇವಲ ಕುಂಭಕ ಅಂತ ಏನಿದೆಯಲ್ಲ ಅದು ಅದಾಗಿ ನಿಲ್ಲಬೇಕು. ಅಂದರೆ ನಾವು 3 ಥರ, ಒಂದು ಉಸಿರನ್ನು ಒಳಗೆ ತಗೊಳ್ಳೋದು, ಅದಕ್ಕೆ ಪೂರಕ ಅಂತ ಹೇಳ್ತಾರೆ. ಉಸಿರನ್ನು ಒಳಗಡೆ ನಿಲ್ಲಿಸ್ಕೊಳ್ಳೋದು ಶರೀರದೊಳಗಡೆ, ಅದನ್ನು ಕುಂಭಕ ಅಂತ ಹೇಳ್ತೀವಿ. ಅದನ್ನು ಉಸಿರನ್ನು ಹೊರಗೆ ಬಿಡೋದು, ಅದಕ್ಕೆ ರೇಚಕ ಅಂತ ಹೇಳ್ತೀವಿ. ಎಲ್ಲಿ ತನಕ ನಮಗೆ ಈ ಕೇವಲ ಕುಂಭಕದ ಸಿದ್ಧಿ ಆಗಲ್ವಾ ಅಲ್ಲಿ ತನಕ ಈ ಥರನೇ ಮಾಡ್ತಾ ಇರಬೇಕು. ಒಂದು ಹಂತ ಬರುತ್ತೆ, ಒಂದು ಹಂತ ಬಂದಾಗ ಉಸಿರಾಟದ ಅಗತ್ಯನೇ ಬರಲ್ಲ, ಅದಕ್ಕೆ ಕೇವಲ ಕುಂಭಕ ಅಂತ ಹೇಳಿದ್ರೆ. ಅಂದರೆ ಆ ಸ್ಥಿತಿನ ಮುಟ್ಟಬೇಕು. ಆ ಸ್ಥಿತಿನ ಮುಟ್ಟಕ್ಕೆ ಮೊದಲೇ ಏನಾರು ಮಾಡೋಕ್ಕೆ ಹೋದರೆ ಅದು ಖಂಡಿತವಾಗ್ಲೂ ಮಾರಕನೇ ಆಗತ್ತೆ. ಯಾಕೆ ಹಿಂಗಾಗತ್ತೆ ಅಂತಂದರೆ, ಈಗ ನೋಡಿ, ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಉಸಿರಾಟದ ಕಂಟ್ರೋಲ್ ಭಾಳ ಮುಖ್ಯ. ಈಗ ನಾವು ಉದ್ವೇಗದಲ್ಲಿದ್ದಾಗ ನಮ್ಮ ಉಸಿರಾಟ ನಾರ್ಮಲ್ ಆಗಿರಲ್ಲ, ಅಥವಾ ಸಿಟ್ಟಲ್ಲಿದ್ದಾಗ ನಾರ್ಮಲ್ ಇರಲ್ಲ, ಶಾಂತವಾಗಿದ್ದಾಗ ನಮ್ಮ ಬ್ರೀತಿಂಗ್ ತುಂಬ ಸ್ಲೋ ಇರುತ್ತೆ. ಸೊ ನಾವು ಮನಸ್ಸಿನ ಕಂಟ್ರೋಲ್ ಮಾಡೋಕ್ಕೆ ಪ್ರಾಣಾಯಾಮನೇ ರೂಟ್. ಸೊ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು ಅಂದರೆ ಪೂರಕ ಕುಂಭಕ ರೇಚಕಗಳು, ಅದರಲ್ಲಿ ಯಾವ್ಯಾವ್ದನ್ನು ಮಾಡಬೇಕು ಅದು ನಿಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಗುರುಗಳು ಹೇಳ್ತಾರೆ. ಎಲ್ಲಿ ತನಕ ನಿಮಗೆ ಕೇವಲ ಕುಂಭಕ ಸಿದ್ಧಿ ಆಗಲ್ಲ ಅಲ್ಲಿ ತನಕ ನಾವು ಇದೇ ರೀತಿ ಪ್ರಾಣಾಯಾಮ ಮಾಡಬೇಕು. ಮತ್ತು ಇಲ್ಲೂ ಕೂಡ ಆಹಾರದ ನಿಯಮ ಇದೆ. ಪ್ರಾಣಾಯಾಮದ ಮೊದಲನೇ ಹಂತದಲ್ಲಿ ನೀವು ಏನೇನೋ ತಿನ್ನೋ ಹಾಗಿಲ್ಲ, ಶುರುವಿನಲ್ಲಿ ಬರೀ ಹಾಲು ತುಪ್ಪ ಅನ್ನ ಇದನ್ನೇ ತಿನ್ನಬೇಕು. ಎಲ್ಲಿ ತನಕ ಪ್ರಾಣಾಯಾಮ ಸಿದ್ಧಿ ಆಗಲ್ಲ ಅಲ್ಲಿ ತನಕ, ಅದಾದಮೇಲೆ ನಿಮಗೆ ಯಾವ್ದಾದ್ರು ನಿಯಮ ಇರಲ್ಲ. ನಾವು ಎಷ್ಟೊಂದು ಜನ ಹಠಯೋಗಿಗಳು ನೋಡಿರ್ತೀವಿ, ಅವ್ರು ಏನೇನೋ ತಿಂತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, ಆದರೆ ಅವರು ಈ ಹಂತಗಳನ್ನ ದಾಟಿ ಅಲ್ಲಿಗೆ ಹೋಗಿರ್ತಾರೆ. ಸೊ ಆ ಹಂತಗಳು ದಾಟೋ ತನಕ ನಮಗೆ ಆಹಾರದ ನಿಯಮಗಳು ಇರುತ್ತೆ. ಯಾರು ಇದನ್ನ ಫುಲ್ ಟೈಮ್ ಪ್ರಾಕ್ಟೀಸಿಗೆ ತಗೊಳ್ತಾರೆ ಅವರಿಗೆ, ಅವಾಗ ಮಾತ್ರ ಇದು ಸಿದ್ಧಿ ಆಗತ್ತೆ, ಅಲ್ಲಿ ತನಕ ಆಗಲ್ಲ ಸರ್.
1: ಸರ್, ನೀವು ಹೇಳೋದೆಲ್ಲ ಕೇಳ್ತಾ ಇದ್ರೆ ಇದು ಕೇವಲ ಯೋಗಿಗಳು ಅಥವಾ ಸನ್ಯಾಸಿಗಳು ಮಾತ್ರ ಮಾಡಬಹುದೇನೋ ಅಂತ ಅನ್ಸುತ್ತೆ. ಸಂಸಾರದಲ್ಲಿರೋರು ಇದನ್ ಮಾಡಬಹುದೇ, ನಮ್ಮಂತ ಸಾಮಾನ್ಯರಿಗೂ ಇದು ಆಗುತ್ತಾ, ಏನಂತೀರಿ?
0: ಖಂಡಿತ ಸಾಧ್ಯ ಸರ್. ಶಿವಸಂಹಿತೆಯಲ್ಲೇ ಬರೆದಿದ್ದಾರೆ, ಇದು ಹಠಯೋಗದ ಗ್ರಂಥಗಳ ಇದೊಂದು ಕ್ರಾಂತಿಕಾರಿ ವಿಚಾರ. ಯಾರದು? ಶಿವಸಂಹಿತೆಯಲ್ಲಿ ಹೇಳಿರೋದು. ಗೃಹಸ್ಥ ಕೂಡ ಇದನ್ನು ಸಿದ್ಧಿಪಡಿಬಹುದು, ಸಂಸಾರದಲ್ಲಿದ್ದೂ ಕೂಡ ಸಂಸಾರಕ್ಕೆ ಅಂಟ್ಕಂಡು ಇಲ್ದಲೇ ಇರುವಂಥದ್ದು. ಈಗ ವೈರಾಗ್ಯ ಅಂತ ಮಾಡಿದ್ರೆ, ವೈರಾಗ್ಯ ಅಂದರೆ ದ್ವೇಷ ಅಲ್ಲ, ವೈರಾಗ್ಯ ಅಂದರೆ ಅದಕ್ಕೆ ಅಂಟ್ಕೊಳ್ದಲೇ ಇರೋದು. ನೀವು ಹಾಗಿದ್ರೆ ಕೆಲಸಕ್ಕೆ ಹೋಗಬಾರ್ದ, ಹೆಂಡತಿ ಮಕ್ಕಳು ಇರಬಾರ್ದ, ಮಕ್ಕಳನ್ನ ಸಾಕಬಾರ್ದ, ಅವ್ರ ಎಜುಕೇಷನ್ ಕೊಡ್ತೀವಿ, ಎಲ್ಲ ಮಾಡಬೇಕು, ಆದರೆ ಯಾವುದಕ್ಕೂ ನಾವು ಅಂಟ್ಕೊಂಡಿರಬಾರ್ದು. ಆ ಥರ ಅಂಟ್ಕೊಂಡು ಇಲ್ದಲೆ ನಾವು ಈ ಎಲ್ಲ ಪ್ರಾಣಾಯಾಮಾದಿ ಅಭ್ಯಾಸಗಳನ್ನ ನಾವು ಕರೆಕ್ಟಾಗಿ ಮಾಡ್ಕೊಳ್ತಾ ಬಂದರೆ ಅದನ್ನು ನಮಗೆ ಸ್ಥಿರ ಬುದ್ಧಿನ ನಮಗೆ ಕಾಯ್ಕೊಳ್ಳೋಕ್ಕಾಗತ್ತೆ, ಇದಕ್ಕೆ ಸಂಸಾರ ಅಡ್ಡಿನೂ ಆಗಲ್ಲ. ಅದನ್ನು ಶಿವಸಂಹಿತೆ ಮುಖ್ಯವಾಗಿ ಹೇಳುತ್ತೆ, ನೀವು ಸಂಸಾರದಲ್ಲಿದ್ದೂ ಕೂಡ ನೀವು ಸಿದ್ಧಿ ಪಡಿಬಹುದು ಅನ್ನೋದನ್ನು ಇದೊಂದು ಸ್ಪೆಷಲ್ ಆಗಿ ಹೇಳಿದೆ, ಬೇರೆ ಯಾವ ಗ್ರಂಥದಲ್ಲೂ ಈ ಥರದ್ದು ಬಂದಿಲ್ಲ.
1: ಯೋಗ ಮಾಡುವಾಗ ಕೆಲವೊಂದಷ್ಟು ಅಪಾಯಗಳು ಮತ್ತು ಅಡ್ಡಿಗಳು ಉಂಟಾಗೋದ್ರ ಬಗ್ಗೆ ಈ ಗ್ರಂಥ ಎಚ್ಚರಿಸುತ್ತ.
0: ಎಸ್ ಸರ್, ಅದಕ್ಕೆ ಅಂತರಾಯಗಳು ಅಂತ ಹೇಳಿದೆ ಸರ್ ಈ ಪುಸ್ತಕದಲ್ಲಿ, ಕೊನೆ ಅಧ್ಯಾಯದಲ್ಲಿ ಬರುತ್ತೆ. ಒಟ್ಟು 10 ರೀತಿಯಾದಂಥ ಅಡ್ಡಿಗಳಿದೆ. ಅವು ಯಾವ್ಯಾವ ಅಂದರೆ, ಮೊದಲನೇದು ಅನಾರೋಗ್ಯ ವ್ಯಾಧಿ, ಎರಡನೇದು ಸೋಂಬೇರಿತನ ಆಲಸ್ಯ, ಮೂರನೇದು ಸಂಶಯ, ನನಗೆ ಇದು ಮಾಡೋಕ್ಕೆ ಸಾಧ್ಯನಾ ಅನ್ನೋ ಸಂಶಯ, ನಾಲ್ಕನೇದು ಅದ್ರಲ್ಲಿ ಮಾಡೋಕ್ಕೆ ಬೇಕಾಗಿರುವಂತಹ ಜಾಗರೂಕತೆ ಇಲ್ದಲೇ ಇರೋದು, ಆಮೇಲೆ 5ನೇದು ಮನಸ್ಸಿನ ಚಂಚಲತೆ, 6ನೇದು ಈಗ ತಪ್ಪು ತಪ್ಪು ತಿಳ್ಕೊಂಡು ನನಗೆಲ್ಲ ಗೊತ್ತಾಗಿ ಹೋಗಿಬಿಟ್ಟಿದೆ, ನಾನು ಬ್ರಹ್ಮಜ್ಞಾನ ಪಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಮಿಥ್ಯಾ ಜ್ಞಾನ ಹೊಂತಾರಲ್ಲ ಅದು, ಆಮೇಲೆ ದುರ್ಬಲವಾದಂಥ ಇಚ್ಛಾಶಕ್ತಿ, ಆಮೇಲೆ ಯಾವಾಗಲೂ ಎಲ್ಲದ್ರ ಬಗ್ಗೆನೂ ಅದು ನಂದು ಅದು ನನಗೆ ಬೇಕು ಅನ್ನೋ ಭಾವ. ಇನ್ನೊಂದು ಮುಖ್ಯ ಅಂದರೆ, ಯಾರಿಗೆ ಲೋ ಎಸ್ಟೀಮ್ ಅಥವಾ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಅವರಿಗೂ ಸಿದ್ಧಿಸಲ್ಲ, ಮತ್ತು ಯಾವುದೇ ನಿಯಮಕ್ಕೆ ಒಳಗಾಗದೇ ಇದ್ದವರಿಗೂ ಯಾವುದೂ ಸಿದ್ಧಿಸಲ್ಲ. ಅದಕ್ಕೆ ಒಂದು ಯಾವ್ದಾರ ಒಂದು ನಿಯಮಕ್ಕೆ ಫಾಲೋ ಮಾಡಬೇಕು. ಈ 10 ರೀತಿಯಾದಂತಹ ವಿಘ್ನಗಳಿದೆ ಅಂತೇಳಿ ಶಿವಸಂಹಿತೆ ಹೇಳುತ್ತೆ. ಇದು ಎಲ್ಲದಕ್ಕೆ ಒಂದೇ ಔಷಧಿ ಏನಂತಂದರೆ, ಸರಿಯಾಗಿ ಪ್ರಾಣಾಯಾಮ ಮಾಡೋದು. ಪ್ರಾಣಾಯಾಮ ಕರೆಕ್ಟಾಗಿ ಮಾಡಿದ್ರೆ ಶರೀರದಲ್ಲಿರೋ ದೋಷಗಳೆಲ್ಲ ಸಮಸ್ಥಿತಿಯಲ್ಲಿ ಇರ್ತವೆ, ಮನಸ್ಸಿನ ಆಲಸ್ಯ ದೂರ ಆಗುತ್ತೆ, ಸಂಶಯ ಹೋಗುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಯಾವುದೇ ಅಡ್ಡಿ ಎದುರಾದರೂ ನಾವು ಅದನ್ನು ಎದುರಿಸ್ತೀವಿ ಅನ್ನೋ ಶಕ್ತಿ ಬರುತ್ತೆ. ಆದ್ದರಿಂದ ಇದ್ರ ಪ್ರಕಾರ ಪ್ರಾಣಾಯಾಮ ಬಹಳ ಮುಖ್ಯ. ಅದರಲ್ಲೂ ಈ ಕುಂಡಲಿನಿ ಜಾಗರಣಕ್ಕೆ ಮೊದಲನೇ ಹಂತ ಪ್ರಾಣಾಯಾಮನೇ.

0: ಶಿವಸಮಿತಿ ಅದ್ರ ಬಗ್ಗೆ ಬಹಳಷ್ಟು ಹೇಳಿದೆ ಸರ್.
1: ಹಠಯೋಗ ದೈಹಿಕ ಅಂತ ಭಾವಿಸಿದವ್ರಿಗೆ ಈ ಪುಸ್ತಕ ತುಂಬಾ ತಾತ್ವಿಕವಾಗಿ ಕಾಣುತ್ತೆ. ಹಾಗಾದ್ರೆ ಇದರ ಅಂತಿಮ ಗುರಿಯಾದರೂ ಏನು ಅಂತೀರಿ?
0: ಹಠಯೋಗ ಅನ್ನೋದು ದೇಹದ ವ್ಯಾಯಾಮ ಅನ್ನೋದು ಸಂಪೂರ್ಣ ಅದು ತಪ್ಪು ಕಲ್ಪನೆ ಸರ್. ಮತ್ತೆ ಈ ಇಡಾ ಪಿಂಗಳ ನಾನು ಆಗಲೇ ಹೇಳಿದೆ, ಹ ಮತ್ತೆ ಠ ಅಂತ ಹೇಳಿ, ಇದನ್ನ ಮಿಲನನೇ ಹಠಯೋಗ. ಈ ಎರಡು ವಿರುದ್ಧ ಧ್ರುವಗಳು ಅಂದ್ರೆ ಒಂದು ಉಷ್ಣ ಇನ್ನೊಂದು ಶೀತ, ಅಥವಾ ಶಿವ ಮತ್ತೆ ಶಕ್ತಿ, ಅಥವಾ ಸ್ತ್ರೀ ಅಥವಾ ಪುಂ, ಅದೆರಡನ್ನು ಏನು ಯಾವಾಗ ಸೇರಿಸ್ತೀವಿ ಅವಾಗ ಆ ನಮಗೆ ಆ ಬ್ರಹ್ಮತತ್ವದ ಅನುಭವ ಆಗತ್ತೆ. ಈ ಹಠಯೋಗ ಏನಿದೆಯಲ್ಲ ಇದು ರಾಜಯೋಗನ ರೀಚ್ ಮಾಡೋಕ್ಕೆ ಅಥವಾ ಸಮಾಧಿನ ತಲುಪಕ್ಕೆ ದೇಹನ ಸ್ಥಿರ ಮಾಡೋದಕ್ಕೆ ಏನಿದೆ ಇದು ಬಹಳ ಸಹಾಯ ಮಾಡುತ್ತೆ. ಮತ್ತೆ ಇದರದ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಶಾರೀರಿಕ ಆರೋಗ್ಯ ಚೆನ್ನಾಗಾಗತ್ತೆ. ಶಾರೀರಿಕ ಆರೋಗ್ಯ ಚೆನ್ನಾಗೋದು ಇದ್ರ ಉದ್ದೇಶ ಅಲ್ಲ. ನಾವು ಈ ಮಾರ್ಗದಲ್ಲಿ ಹೋಗ್ಬೇಕಾಗ ಸಿಕ್ಕಿರುವಂತಹ ಈಗ ಏನೋ ಇಲ್ಲ ಆಟ ಆಡ್ಬೇಕಾರೆಲ್ಲ ಒಂದಿಷ್ಟು ಇದು ಪುರಸ್ಕಾರಗಳು ಮಧ್ಯ ಮಧ್ಯ ಸಿಗುತ್ತಲ್ಲ, ಆ ರೀತಿ ನಮಗೆ ಇದು ಉಪಫಲಗಳು ಅಂತ ಹೇಳ್ತಾರೆ ಇದು. ಸೊ ಇದು ಮುಖ್ಯ ಫಲ ಅಲ್ಲ, ಇದು ಶರೀರದ ಆರೋಗ್ಯ ಇದರಿಂದ ಸಿದ್ಧಿಸುತ್ತೆ ಅನ್ನೋದು ಇದು ಅಂತಿಮ ಗುರಿ ಅಲ್ಲ. ಇದು ಮೋಕ್ಷದ ಕಡೆ ಕರ್ಕೊಂಡು ಹೋಗೋದು ಅಥವಾ ರಾಜಯೋಗಕ್ಕೆ ರೀಚ್ ಮಾಡ್ಸಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಮಾಡಿಸುತ್ತೆ.
1: ಒಳ್ಳೆಯದು ಡಾಕ್ಟರ್ ವೆಂಕಟಕೃಷ್ಣ ಅವರ, ಇದುವರೆಗೂ ಶಿವಸಂಹಿತೆ ಹಾಗೂ ಹಠಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಶಿವಸಂಹಿತ ಹಾಗೂ ಹಠಯೋಗ ಈ ಕುರಿತು ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
5: ಸ್ಥಳೀಯ ಮಟ್ಟದಲ್ಲಿ ಜನರ ಒಳಗೊಳ್ಳುವಿಕೆಯೊಂದಿಗೆ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನು ಸುಧಾರಿಸಲು ಒತ್ತು ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಕೇಂದ್ರ ವಲಯ ಯೋಜನೆಯಾಗಿದ್ದು ಕೇಂದ್ರ ಮತ್ತು ವಿಶ್ವ ಬ್ಯಾಂಕ್ಗಳ ನಡುವೆ ಶೇಕಡ 50-50 ಹಂಚಿಕೆ ಅನುಪಾತದಲ್ಲಿ ಅನುದಾನವನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ 41 ತಾಲೂಕುಗಳಲ್ಲಿ 1199 ಅಂತರ್ಜಲ ಶೋಷಿತ ಗ್ರಾಮ ಪಂಚಾಯಿತಿಗಳಲ್ಲಿ ಅಂತರ್ಜಲ ನಿರ್ವಹಣೆಯನ್ನು ಉತ್ತೇಜಿಸಲು 2024-25 ಸಾಲಿಗೆ ಒಟ್ಟು ರು 30 ಕೋಟಿ ವೆಚ್ಚದಲ್ಲಿ 662 ಸಂಖ್ಯೆಯ ನೀರು ಸಂಗ್ರಹಣಾ ರಚನೆಗಳನ್ನು ಕೈಗೊಳ್ಳುವ ಗುರಿ ಹೊಂದಲಾಗಿದೆ. ಅಟಲ್ ಭೂಜಲ್ ಯೋಜನೆಯು 6,000 ಕೋಟಿ ಮೌಲ್ಯದ ಕೇಂದ್ರ ವಲಯದ ಯೋಜನೆಯಾಗಿದ್ದು ಸಮುದಾಯದ ಭಾಗವಹಿಸುವಿಕೆಯೊಂದಿಗೆ ಅಂತರ್ಜಲದ ಸುಸ್ಥಿರ ನಿರ್ವಹಣೆಯನ್ನು ಗುರಿಯಾಗಿಸಿಕೊಂಡಿದೆ. ಇದು ನೀರಿನ ಬಜೆಟ್ ರಚನೆ, ಗ್ರಾಮ ಪಂಚಾಯತ್ವಾರ್ ನೀರಿನ ಭದ್ರತೆ ಯೋಜನೆಗಳ ಸಿದ್ಧತೆ ಮತ್ತು ಅನುಷ್ಠಾನ ಇತ್ಯಾದಿಗಳ ಮೂಲಕ ಜನರ ಭಾಗವಹಿಸುವಿಕೆಯನ್ನು ರೂಪಿಸುತ್ತದೆ. ಹಿಂದೆ ಜಲಸಂಪನ್ಮೂಲ ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರ್ಜೀವನ ಸಚಿವಾಲಯ ಎಂದು ಕರೆಯಲಾಗುತ್ತಿತ್ತು, ಈಗ ಜಲಶಕ್ತಿ ಸಚಿವಾಲಯ ಎಂದು ಕರೆಯಲಾಗುತ್ತಿದೆ. ಈ ಯೋಜನೆಗೆ ಭಾರತ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ 50-50 ಆಧಾರದ ಮೇಲೆ ಹಣಕಾಸು ಒದಗಿಸುತ್ತಿವೆ. ಯೋಜನೆಯ ಅನುಷ್ಠಾನಕ್ಕಾಗಿ ಗುರುತಿಸಲಾದ ಅತಿಯಾದ ಶೋಷಣೆ ಮತ್ತು ನೀರಿನ ಕೊರತೆ ಇರುವ ಪ್ರದೇಶಗಳು ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಾಗಿವೆ. ಅಂತರ್ಜಲ ವೃದ್ಧಿಯನ್ನು ಉತ್ತೇಜಿಸುವುದು ಯೋಜನೆಯ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ಅಟಲ್ ಭೂಜಲ ಯೋಜನೆಯಡಿ ಗುರುತಿಸಲಾದ ನೀರಿನ ಶೋಷಿತ ಪ್ರದೇಶಗಳಲ್ಲಿ ಅಂತರ್ಜಲ ನೀರಿನ ಬೇಡಿಕೆ ಮತ್ತು ಸರಬರಾಜು ನಿರ್ವಹಣೆಗೆ ಸಮುದಾಯ ಸಹಭಾಗಿತ್ವದಲ್ಲಿ ಒತ್ತು ನೀಡಲು ರೂಪಿಸಿರುವ ಕಾರ್ಯಕ್ರಮವಾಗಿದೆ. ರಾಜ್ಯದಲ್ಲಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಗುರುತಿಸಲಾಗಿರುವ ಪಾಲುದಾರ ಇಲಾಖೆಗಳ ಪೈಕಿ ಜಲಾನಯನ ಅಭಿವೃದ್ಧಿ ಇಲಾಖೆಯು ಒಂದಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯ ಮಾರ್ಗಸೂಚಿಗಳಲ್ಲಿ ತಿಳಿಸಿರುವಂತೆ ಪೂರೈಕೆ ಬದಿ ನಿರ್ವಹಣೆ, ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಅಡಿ ಪ್ರಸ್ತಾಪಿಸಿರುವ ದಿಬ್ಬದಿಂದ ಕಣಿವೆ ಆಧಾರದಲ್ಲಿ ಯೋಜಿಸಿ ಅನುಷ್ಠಾನಗೊಳಿಸಬೇಕಾಗಿರುವ ನೀರು ಸಂಗ್ರಹಣಾ ರಚನೆಗಳು ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳ ಅನುಷ್ಠಾನ ಕಾರ್ಯಕ್ರಮವನ್ನು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ನೀಡಲಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ 2022-23 ರಿಂದ 2024-25

ಸಾಲಿನವರೆಗೆ 3 ವರ್ಷಗಳ ಅವಧಿಗೆ ಒಟ್ಟು 14 ಜಿಲ್ಲೆಗಳ 41 ತಾಲೂಕುಗಳ 1119 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದೆ. 2024-25 ಸಾಲಿಗೆ ಒಟ್ಟು 30 ಕೋಟಿಗಳ ಅನುದಾನದಲ್ಲಿ ನೀರಿನ ಸಂರಕ್ಷಣೆ ಚಟುವಟಿಕೆಗಳನ್ನು ತಡೆ, ಕಿಂಡಿ ಆಣೆ, ಬಹುಕಮಾನು ತಡೆ ಆಣೆ, ನಾಲಾಬದು, ಗೋಕಟ್ಟೆ, ಕೃಷಿ ಹೊಂಡ, ಚಿನುಗುಕೆರೆ, LRS ರಚನೆಗಳು ಕೈಗೊಳ್ಳಲು ಯೋಜಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಭದ್ರತಾ ಯೋಜನೆಗಳಲ್ಲಿ ಪ್ರಸ್ತಾಪಿಸಿರುವ ನೀರಿನ ಪೂರೈಕೆ ಕಾಮಗಾರಿಗಳಿಗೆ ಯೋಜನೆಯ ಪ್ರೋತ್ಸಾಹಧನದಡಿಯಲ್ಲಿ ಕಾಮಗಾರಿಗಳನ್ನು ಅಂತರ್ಜಲ ಮರುಪೂರೈಕೆಗಾಗಿ ನೀರು ಸಂಗ್ರಹವಾಗುವ ಪ್ರದೇಶಗಳಲ್ಲಿ ಮಾತ್ರ ನಿರ್ಮಿಸತಕ್ಕದ್ದು. ಕೈಗೊಳ್ಳಬಹುದಾದ ನೀರಿನ ಸಂರಕ್ಷಣೆ ಹಾಗೂ ಮರುಪೂರೈಕೆಯ ರಚನೆಗಳನ್ನು ನಿರ್ಮಿಸಲು ಸದರಿ ಪ್ರದೇಶದಲ್ಲಿ ಲಭ್ಯವಾಗುವ ಮಣ್ಣಿನ ವಿಧ, ಶಿಲೆಗಳ ಸಚ್ಛಿದ್ರತೆ, ನೀರಿನ ಲಭ್ಯತೆ ಇತ್ಯಾದಿಗಳ ಲಭ್ಯತೆಯನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ಸ್ಥಳಾಯ್ಕೆಯನ್ನು ಮಾಡಬೇಕಾಗಿರುತ್ತದೆ. ಸದರಿ ಪ್ರದೇಶಗಳನ್ನು ರಾಷ್ಟ್ರೀಯ ಕಾರ್ಯಕ್ರಮ ನಿರ್ವಹಣಾ ಘಟಕ, ವಿಶ್ವಬ್ಯಾಂಕ್ ಮಹಾಲೇಖಪಾಲರ ಸಂಸ್ಥೆಯ ಪ್ರತಿನಿಧಿಗಳು ಪರಿಶೀಲಿಸಲಾಗುವುದರಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ವಾಟರ್ ಕನ್ವರ್ಜೇಷನ್ ಅಂಡ್ ವಾಟರ್ ಹಾರ್ವೆಸ್ಟಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳುವ ಮುನ್ನ ಜಿಲ್ಲಾ ಹಿರಿಯ ಭೂವಿಜ್ಞಾನಿಗಳಿಂದ ಸ್ಥಳ ಪರಿಶೀಲನೆ ಮಾಡಿಸಿ ಕಾಮಗಾರಿ ಕೈಗೊಳ್ಳುವುದರಿಂದ ಅಂತರ್ಜಲ ವೃದ್ಧಿಸುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಕಾಮಗಾರಿಯನ್ನು ಕೈಗೊಳ್ಳಬೇಕಾಗಿರುತ್ತದೆ. ನಿರ್ಮಿಸಲು ಉದ್ದೇಶಿಸಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಯನ್ನು ಸ್ಥಳ ಆಯ್ಕೆ ಪಟ್ಟಿಯೊಂದಿಗೆ ಜಿಲ್ಲಾ ಉಸ್ತುವಾರಿ ಘಟಕರವರಿಗೆ ಕಳುಹಿಸಿ ಸ್ಥಳ ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವುದು. ಅಟಲ್ ಭೂಜಲ ಯೋಜನೆ ಪ್ರೋತ್ಸಾಹದಡಿ ಚಟುವಟಿಕೆಗಳನ್ನು ಅಟಲ್ ಭೂಜಲ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ತಾಲೂಕುಗಳಲ್ಲಿ ಮಾತ್ರ ಕೈಗೊಳ್ಳುವುದು ಹಾಗೂ ತೀವ್ರ ಅಂತರ್ಜಲ ಕೊರತೆ ಎದುರಿಸುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸದರಿ ಚಟುವಟಿಕೆಗಳನ್ನು ಆದ್ಯತೆ ಮರೆಗೆ ಕೈಗೊಳ್ಳುವುದು. ಅವಶ್ಯಕತೆಗೆ ಅನುಗುಣವಾಗಿ ಅಂತರ್ಜಲ ಬಳಕೆಯನ್ನು ಕಡಿಮೆಗೊಳಿಸುವಂತಹ ಅಥವಾ ನೀರು ಸಂರಕ್ಷಣೆ ಮರುಪೂರಣಕ್ಕಾಗಿ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವಂತಹ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳತಕ್ಕದ್ದು. ಚಾಲ್ತಿಯಲ್ಲಿರುವ ಮುಂದುವರೆದ ಪುನರ್ಚೇತನ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶವಿರುವುದಿಲ್ಲ. ಹೊಸ ಕಾಮಗಾರಿಗಳನ್ನು ಮಾತ್ರ ಕೈಗೊಳ್ಳುವುದು. ಕ್ಷೇತ್ರ ಮಟ್ಟದಲ್ಲಿ ಕೈಗೊಳ್ಳಲಿರುವ ಕಾಮಗಾರಿಗಳ ವಿವರಗಳನ್ನು ಮಾನ್ಯ ಶಾಸಕರೇ ಗಮನಕ್ಕೆ ತರುವುದು. ಕಾಮಗಾರಿ ಪೂರ್ಣಗೊಂಡ ನಂತರ SPMU ನೀಡಲಾಗಿರುವ ನಿಗದಿತ ನಮೂನೆಯೊಂದಿಗೆ ಸಂಪೂರ್ಣ ದಾಖಲಾತಿಗಳನ್ನು ಜಿಲ್ಲಾ ಮಟ್ಟದ DPMU ಕಚೇರಿಗೆ ಸಲ್ಲಿಸಿದ ನಂತರ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ಕಾಮಗಾರಿ ಪೂರ್ಣಗೊಂಡ ನಂತರ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿಯ ವಿವರವಾದ ನಾಮಫಲಕವನ್ನು ಅಳವಡಿಸುವುದು. ಕಾಮಗಾರಿ ಪ್ರಾರಂಭದಿಂದ ಮುಗಿಯುವ ಹಂತದವರೆಗಿನ 3 ಹಂತಗಳ ಬಿಫೋರ್, ಡ್ಯೂರಿಂಗ್, ಆಫ್ಟರ್ ಭಾವಚಿತ್ರ ಸಮೇತ ಸಂಪೂರ್ಣ ದಾಖಲಾತಿಯನ್ನು ವರದಿ ಮಾಡಬೇಕಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಿಂದ ಬಿಡುಗಡೆಯಾದ ಅನುದಾನವನ್ನು ಅಟಲ್ ಭೂಜಲ ಯೋಜನೆ ರಾಜ್ಯ ಕಾರ್ಯಕ್ರಮ ನಿರ್ವಹಣಾ ಘಟಕದಿಂದ ಅನುಮೋದನೆಯಾದ ಕ್ರಿಯಾ ಯೋಜನೆಯಂತೆ ಮಾತ್ರ ವೆಚ್ಚ ಭರಿಸುವುದು. ಎಲ್ಲ ಸರಕು ಸೇವೆ ಕಾಮಗಾರಿಗಳಿಗೆ KTTP ನಿಯಮಾನುಸಾರ ಟೆಂಡರ್ ಕರೆಯುವುದು. ಅನುದಾನವನ್ನು ತಮ್ಮ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳ ಒಗ್ಗೂಡಿಸುವಿಕೆಯೊಂದಿಗೆ ಗ್ಯಾಪ್ ಫಂಡಿಂಗ್ನಂತೆ ವೆಚ್ಚ ಭರಿಸುವುದು. ಅನುದಾನವನ್ನು ಅನುಮೋದಿತ ಕ್ರಿಯಾ ಯೋಜನೆಯನ್ನು ಹೊರತುಪಡಿಸಿ ಇತರೆ ಕಾರ್ಯಕ್ರಮಗಳಿಗೆ ಭರಿಸಲು ಅವಕಾಶ ಇರುವುದಿಲ್ಲ. ಸಂಬಂಧಪಟ್ಟ ವೆಚ್ಚದ ಬಿಲ್ಲಿನ ಪ್ರತಿಯನ್ನು ಪ್ರತಿ ತಿಂಗಳು ಅಂತ್ಯಕ್ಕೆ ಆಯಾ ಜಿಲ್ಲೆಯ DPMU ಸಲ್ಲಿಸುವುದು. ಬಿಡುಗಡೆ ಮಾಡಲಾದ ಅನುದಾನದ ವೆಚ್ಚ ಭರಿಸಿದ ನಂತರ ಬಳಕೆ ಪ್ರಮಾಣ ಪತ್ರ, ಯುಟಿಲೈಜೇಷನ್ ಸರ್ಟಿಫಿಕೇಟ್ Form 12C ಅನ್ನು ಸಲ್ಲಿಸುವುದು. ಕೇಂದ್ರ ಸರ್ಕಾರ ಮಾರ್ಗಸೂಚಿಯಂತೆ ಬ್ಯಾಂಕ್ ಖಾತೆಯಲ್ಲಿ ಬಂದಂತಹ ಬಡ್ಡಿಯನ್ನು ಭಾರತ್ ಕೋಶ್ಗೆ ಜಮಾ ಮಾಡಿ ತ್ರೈಮಾಸಿಕ ವರದಿಯನ್ನು SPMU ಸಲ್ಲಿಸುವುದು. ಮಾಹೆವಾರು ಬ್ಯಾಂಕ್ ರೆಕಗ್ನೈಜೇಷನ್ ಸ್ಟೇಟ್ಮೆಂಟನ್ನು SPMU ಸಲ್ಲಿಸುವುದು. ಪ್ರತಿ ಮಾಹೆ ಅಂತ್ಯಕ್ಕೆ ಭೌತಿಕ ಮತ್ತು ಆರ್ಥಿಕ ವರದಿಯನ್ನು ನಮೂನೆಯಲ್ಲಿ ಸಲ್ಲಿಸುವುದು. ಅಟಲ್ ಭೂಜಲ್ ಯೋಜನೆಯ ಲೆಕ್ಕಪತ್ರಗಳು ಮತ್ತು ದಾಖಲಾತಿಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನ. ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಸಮುದಾಯ ಸಹಭಾಗಿತ್ವದೊಂದಿಗೆ ಜಲಭದ್ರತಾ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಸದರಿ ಯೋಜನೆ ಅನುಗುಣವಾಗಿ ಅಂತರ್ಜಲ ಅಭಿವೃದ್ಧಿಪಡಿಸಲು ಪೂರಕ ಕಾಮಗಾರಿಗಳನ್ನು ಕೈಗೊಳ್ಳುವುದು ಹಾಗೂ ಆಧುನಿಕ ವ್ಯವಸಾಯ ಪದ್ಧತಿಗಳಿಂದ ನೀರಿನ ಮಿತವ್ಯಯ ಸಾಧಿಸುವುದರೊಂದಿಗೆ ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು. ಮೊದಲನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಮಾಹಿತಿ ಸಂಗ್ರಹಿಸಿ ಗ್ರಾಮ ಸಭೆಯಲ್ಲಿ ಚರ್ಚಿಸುವುದು. ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಗೆ 3 ಬೋರ್ವೆಲ್ಗಳಿಗೆ ಮೀಟರ್ ಅಳವಡಿಸಿ ಅದರ ದತ್ತಾಂಶವನ್ನು ಪ್ರತಿ ತಿಂಗಳು ಇಲಾಖೆಗೆ ವರದಿ ಸಲ್ಲಿಸುವುದು. ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿ ರಚಿಸುವುದು. ಸರ್ಕಾರಿ ಮತ್ತು ಖಾಸಗಿ ಬೋರ್ವೆಲ್ಗಳ ವೆಲ್ ಇನ್ವೆಂಟರಿ ಮಾಡುವುದು. ನೀರು ಸಂಗ್ರಹಣಾ ವಿನ್ಯಾಸಗಳ ಜಿಯೋಟ್ಯಾಗ್ ಮಾಡುವುದು. ಜಲಭದ್ರತೆ ಕ್ರಿಯಾ ಯೋಜನೆ ತಯಾರಿಸುವ ಪೂರ್ವದಲ್ಲಿ ಅಧೀನ ಇಲಾಖೆಗಳಿಂದ ಮಾಹಿತಿ ಸಂಗ್ರಹಿಸಿ ಸಭೆಯಲ್ಲಿ ಚರ್ಚಿಸುವುದು. ಅಂತರ್ಜಲ ನಿರ್ವಹಣೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದು. ಅಂತರ್ಜಲ ಬಳಕೆಯ ವಿಧಾನದಲ್ಲಿ ಸಮುದಾಯದ ವರ್ತನೆಯನ್ನು ಬದಲಿಸುವುದು.
ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಮೂಲಗಳನ್ನು ಸುಸ್ಥಿರಗೊಳಿಸುವುದು, ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅಂತರ್ಜಲ ಅತಿ

0: ಬಳಕೆಯನ್ನು ಕಡಿಮೆ ಮಾಡುವುದು, ಅಂತರ್ಜಲ ಮರುಪೂರೈಕೆಗಾಗಿ ಸೂಕ್ತವಾದ ಕೃತಕ ಅಂತರ್ಜಲ ಮರುಪೂರೈಕೆಯ ರಚನೆಗಳನ್ನು ನಿರ್ವಹಿಸುವುದು. ಈ ಎಲ್ಲ ಗುರಿಗಳನ್ನು ಸಾಧಿಸಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಚುನಾಯಿತ ಸದಸ್ಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಮಹಿಳೆಯರು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗುತ್ತದೆ.
1: ಅಟಲ್ ಭೋಜನ ಯೋಜನೆ ಕುರಿತು ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಆಂಧ್ರಪ್ರದೇಶದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ ಕೆವಲಿದ ಕನಿಟ್ಸ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ವಾರ್ತೆಗಳ ವಿವರ. ಆಂಧ್ರಪ್ರದೇಶದ ಯಲೂರು ಜಿಲ್ಲೆಯ ಮುಸುನೂರು ಗ್ರಾಮದಲ್ಲಿ ಇಂದು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸಿದ ಸಸಿಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು ರೈತರನ್ನು ಸನ್ಮಾನಿಸಿದರು. ಇದಕ್ಕೂ ಮುನ್ನ ಮುಸುನೂರು ಗ್ರಾಮಕ್ಕೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಆತ್ಮೀಯವಾಗಿ ಬರಮಾಡಿಕೊಂಡರು. ಜಪಾನ್ನ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ವಿಸ್ತರಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಜಪಾನ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಜಪಾನ್ ಭಾರತ ವ್ಯವಹಾರ ಸಮಾಲೋಚನಾ ಸಮಿತಿ ಮತ್ತು ಭಾರತದ ರಾಯಭಾರ ಕಚೇರಿಯೊಂದಿಗೆ ನಡೆದ ದುಂಡುಮೇಜಿನ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಯುವ ಕಾರ್ಯಪಡೆಯು ವಿಸ್ತರಿಸುತ್ತಿರುವ ಆರ್ಥಿಕತೆ ಮತ್ತು ದೀರ್ಘಾವಧಿಯ ಬೆಳವಣಿಗೆಯು ಜಪಾನ್ನ ವ್ಯವಹಾರಗಳಿಗೆ ಗಮನಾರ್ಹ ಅವಕಾಶ ಒದಗಿಸುತ್ತದೆ ಎಂದು ಹೇಳಿದರು. ಭಾರತ ಜಪಾನ್ ರಾಜತಾಂತ್ರಿಕ ಸಂಬಂಧಗಳ 75ನೇ ವಾರ್ಷಿಕೋತ್ಸವವನ್ನು ಉಭಯ ದೇಶಗಳ ನಡುವೆ ವ್ಯಾಪಾರ ಸಹಯೋಗ ಬಲಪಡಿಸಲು ಮತ್ತು ಮುಂಬರುವ ದಶಕದಲ್ಲಿ ತಮ್ಮ ಆರ್ಥಿಕ ಪಾಲುದಾರಿಕೆಯನ್ನು ರೂಪಿಸಲು ಬಳಸಿಕೊಳ್ಳಬೇಕು ಎಂದು ಸಚಿವ ಪಿಯೂಷ್ ಗೋಯಲ್ ಒತ್ತಾಯಿಸಿದರು. ಜಪಾನ್ ಪ್ರವಾಸದಲ್ಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಉತ್ಪಾದನೆ, ಅರೆವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಾಸ್ಕೋದಲ್ಲಿ ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋ ಅವರೊಂದಿಗೆ 27ನೇ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಳಿಕ ಅವರು ರಷ್ಯಾ ವಿದೇಶಾಂಗ ಸಚಿವ ಸರ್ಗೆಯ್ ಲಾವ್ರೋವ್ ಅವರನ್ನು ಭೇಟಿಯಾಗಲಿದ್ದು, ಈ ವೇಳೆ ಉಭಯ ನಾಯಕರು ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋವ್ ಅವರ ಆಹ್ವಾನದ ಮೇರೆಗೆ 2 ದಿನಗಳ ಅಧಿಕೃತ ಭೇಟಿಗಾಗಿ ಡಾ ಎಸ್ ಜೈಶಂಕರ್ ನಿನ್ನೆ ಮಾಸ್ಕೋಗೆ ಆಗಮಿಸಿದರು. ಭಾರತ

0: ರಷ್ಯಾ ದೀರ್ಘಕಾಲದ ಪಾಲುದಾರಿಕೆ ಹೊಂದಿವೆ. 2000 ಇಸವಿಯ ಅಕ್ಟೋಬರ್ನಲ್ಲಿ ಭಾರತ ರಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಯ ಘೋಷಣೆಗೆ ಸಹಿ ಹಾಕಿದ ನಂತರ ಭಾರತ ರಷ್ಯಾ ಸಂಬಂಧಗಳು ರಾಜಕೀಯ, ಭದ್ರತೆ, ರಕ್ಷಣೆ, ವ್ಯಾಪಾರ ಮತ್ತು ಆರ್ಥಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಸಂಬಂಧಗಳೂ ಸೇರಿದಂತೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ಬಲಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ನಡೆಯಲಿರುವ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಸಮ್ಮೇಳನ ಭೌತಿಕ ಮತ್ತು ವರ್ಚುವಲ್ ವಿಧಾನ ಸೇರಿದಂತೆ ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಲಿದೆ. ದೇಶಾದ್ಯಂತದ ವಿವಿಧ ಭದ್ರತಾ ಪಡೆಗಳು ಮತ್ತು ಪೊಲೀಸ್ ಪಡೆಗಳ 850ಕ್ಕೂ ಹೆಚ್ಚು ಅಧಿಕಾರಿಗಳು ಸಮ್ಮೇಳನದ ಸಮಯದಲ್ಲಿ ವಿವಿಧ ಸಮಕಾಲೀನ ವಿಷಯಗಳು ಮತ್ತು ರಾಷ್ಟೀಯ ಭದ್ರತೆಗೆ ಇರುವ ಸವಾಲುಗಳ ಕುರಿತು ಚರ್ಚಿಸಲಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ ಬುಧವಾರದವರೆಗೆ ಕರ್ನಾಟಕದ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತು 3 ದಿನಗಳ ರಾಷ್ಟೀಯ ಸಮಾವೇಶ ಆಯೋಜನೆಗೊಂಡಿದೆ. ಈ ಸಮಾವೇಶವು ದೇಶಾದ್ಯಂತ ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳನ್ನು ಬಲಪಡಿಸುತ್ತದೆ. ರಾಷ್ಟೀಯ ಸಮಾವೇಶವು ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ 2047 ಮಾರ್ಗಸೂಚಿಯನ್ನು ಮುನ್ನಡೆಸುತ್ತದೆ. ಇದರ ಅಡಿಯಲ್ಲಿ ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಯಾವುದೇ ಸಮುದಾಯವು ಹಿಂದೆ ಉಳಿಯದಂತೆ ನೋಡಿಕೊಳ್ಳುವುದು ಸಮಗ್ರ ರಾಷ್ಟೀಯ ಅಭಿವೃದ್ಧಿಯ ಪ್ರಮುಖ ಸ್ತಂಭಗಳಾಗಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಇಂದು ಬಿಜೆಪಿಯಿಂದ ವಿಧಾನಸೌಧ ಮುತ್ತಿಗೆ ಯತ್ನ ನಡೆಯಿತು. ಪೊಲೀಸರು ಮಾರ್ಗ ಮಧ್ಯೆಯೇ ಬಿಜೆಪಿ ನಾಯಕರನ್ನು ತಡೆದು ವಶಕ್ಕೆ ಪಡೆದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಎಂದು ಆರೋಪಿಸಲಾಗಿದೆ. ಈ ನಿಧಿಯನ್ನು ಇತರೆ ರಾಜ್ಯಗಳ ಚುನಾವಣೆಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಿ ನಾಗೇಂದ್ರ ವರ್ಗಾಯಿಸಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ಈ ಸಂಬಂಧ ವಿಧಾನಮಂಡಲದ ಒಳಗೆ ಹಾಗೂ ಹೊರಗೆ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಅಲ್ಲಿಯವರೆಗೂ ಬಿಜೆಪಿಯಿಂದ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಅವರು ಶಾಂತಿಯುತ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂದು ಆರೋಪಿಸಿದರು. ನೀಲ್ಸನ್ ಐಕ್ಯೂ ಮತ್ತು ವರ್ಲ್ಡ್ ಡೇಟಾ ಲ್ಯಾಬ್ನ ಇತ್ತೀಚಿನ ವರದಿಯ ಪ್ರಕಾರ 2036 ವೇಳೆಗೆ ಭಾರತವು 10.8 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದುವ ನಿರೀಕ್ಷೆ ಇದೆ. ಇದು ಚೀನಾದ 10.3 ಕೋಟಿ ಶ್ರೀಮಂತ ಗ್ರಾಹಕರನ್ನು ಮೀರಿಸುತ್ತದೆ. ವರದಿಯು ಶ್ರೀಮಂತ ಗ್ರಾಹಕರನ್ನು ದಿನಕ್ಕೆ $90 ಹೆಚ್ಚು ಖರ್ಚು ಮಾಡುವ ಜನರು ಎಂದು ವ್ಯಾಖ್ಯಾನಿಸುತ್ತದೆ. 2026 ಭಾರತ ಸುಮಾರು 2.6 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದಿರುತ್ತದೆ ಮತ್ತು ಮುಂದಿನ ದಶಕದಲ್ಲಿ 8.2 ಕೋಟಿ ಶ್ರೀಮಂತ ಗ್ರಾಹಕರು ಹೊಂದುವ ನಿರೀಕ್ಷೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತೀಯ ರೈಲ್ವೆಯು ತನ್ನ ಜಾಲದಾದ್ಯಂತ ವಿಶೇಷ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭಿಸಿದೆ. ಕುಡಿಯುವ ನೀರಿನ ಟ್ಯಾಂಕ್ಗಳು ಮತ್ತು ನೀರು ಶುದ್ಧೀಕರಣ ಘಟಕಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಸೋಂಕುರಹಿತಗೊಳಿಸುವುದರ ಮೇಲೆ ಈ ಅಭಿಯಾನ ಕೇಂದ್ರೀಕರಿಸುತ್ತದೆ. ಇದರಿಂದಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಸುರಕ್ಷಿತ ಮತ್ತು ಶುದ್ಧ ಕುಡಿಯುವ ನೀರಿನ ನಿರಂತರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಈ ಅಭಿಯಾನದ ಸಮಯದಲ್ಲಿ ವಲಯ ರೈಲ್ವೆಗಳ ನೀರಿನ ಮೂಲಗಳು, ಸಂಸ್ಕರಣಾ ಮತ್ತು ಶೋಧನಾ ಘಟಕಗಳು, ಓವರ್ಹೆಡ್ ಟ್ಯಾಂಕ್ಗಳು, ಟಿವಿಸಿ ಟ್ಯಾಂಕ್ಗಳು, ನೀರಿನ ಬೂತ್ಗಳು, ನಲ್ಲಿಗಳು ಮತ್ತು ನೀರು ವಿತರಣಾ ಕೇಂದ್ರಗಳ ಸಮಗ್ರ ಪರಿಶೀಲನೆ ಕೈಗೊಳ್ಳಲಾಗುತ್ತದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಬಿಹಾರದಲ್ಲಿ ಗಂಗಾ ನದಿಯ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಇದರಿಂದಾಗಿ ಪಾಟ್ನಾ, ವೈಶಾಲಿ, ಭೋಜ್ಪುರ, ಬಕ್ಸಾರ್, ಬಾಗಲ್ಪುರ್, ಮುಂಗೇರ್, ಸಮಸ್ತಿಪುರ್ ಮತ್ತು ಬೇಗುಸರಾಯ್ ಜಿಲ್ಲೆಗಳ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ. 100 ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆದಿರುವ ಬೆಳೆಗಳು ಹಾನಿಯಾಗಿವೆ. ಕೇಂದ್ರ ಜಲ ಆಯೋಗದ ಪ್ರಕಾರ ಪಾಟ್ನಾದ ಎಲ್ಲಾ ಪ್ರಮುಖ ಘಾಟ್ಗಳಲ್ಲಿ ನದಿಯ ನೀರಿನ

0: ಮಟ್ಟ ಅಪಾಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಪ್ರವಾಹ ಪರಿಸ್ಥಿತಿ ಹದಗೆಡುತ್ತಿರುವುದರಿಂದ ಫರಕ್ಕ ಬ್ಯಾರೇಜ್ನ ಎಲ್ಲಾ ಗೇಟ್ಗಳನ್ನು ತೆರೆಯುವಂತೆ ಬಿಹಾರ ಸರ್ಕಾರ ಪಶ್ಚಿಮ ಬಂಗಾಳ ಸರ್ಕಾರವನ್ನು ಒತ್ತಾಯಿಸಿದೆ. ಭಾರತದ 19 ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ ಎಂ ಹಂಗೇರಿಯ ನಾಗೈ ಕನಿತ್ಸಾದಲ್ಲಿ ನಡೆದ ಪ್ರತಿಷ್ಠಿತ ಕನಿತ್ಸಾ ಓಪನ್ ಚೆಸ್ 2026ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಎ ಗುಂಪಿನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಪಂದ್ಯಾವಳಿಯ 9ನೇ ಮತ್ತು ಅಂತಿಮ ಸುತ್ತಿನಲ್ಲಿ ಪ್ರಾಣೇಶ್ ಜರ್ಮನಿಯ ವಾಡಿಮ್ ಪೆಟ್ರೋವ್ಸ್ಕಿ ಅವರನ್ನು ಸೋಲಿಸಿದರು. ಕೊಲಂಬೋದ ಸಿನ್ಹಳಿಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ 2ನೇ ದಿನದಾಟ ಮುಂದುವರಿಸುತ್ತಿರುವ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 7 ವಿಕೆಟ್ಗಳಿಗೆ 446 ರನ್ ಮಾಡಿ ಆಡುತ್ತಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿನ್ನಲ್ಲಿ ಇತ್ತೀಚೆಗೆ ನಡೆದ ಗುಂಡಿನ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಭಾರತೀಯ ಪ್ರಜೆಯ ಅಕಾಲಿಕ ಮರಣಕ್ಕೆ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತೀವ್ರ ದುಃಖ ವ್ಯಕ್ತಪಡಿಸಿದೆ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದೆ. ಮೃತರ ಕುಟುಂಬದೊಂದಿಗೆ ರಾಯಭಾರ ಕಚೇರಿ ಸಂಪರ್ಕದಲ್ಲಿದ್ದು ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ನೀಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಧ್ರಪ್ರದೇಶದಲ್ಲಿ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ಗೆ ಒಲಿದ ಕನಿತ್ಸಾ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು

ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಪಕ್ಕಾ ಚುಕ್ಕ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ನಾರಾಯಣ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹೇಮಂತ್ ಹಾಗೂ ಪಲ್ಲವಿ ಅವರ ಕಂಠದಲ್ಲಿ ನನಗೆ ನೀನು ನಿನಗೆ ನಾನು ಈ ಚಿತ್ರದ ಹಾಡು. ಗೀತೆಯನ್ನು ಬರೆದಿದ್ದಾರೆ ನಾಗರಾಜ್ ರಾವ್, ಸಂಗೀತ ಪ್ರವೀಣ್ ಡಿ ರಾವ್.

0: ಮನದ ಮಾತು ಮಾತು ಮಾತು ಮಾತು
1: ಚಿತ್ರಗೀತೆಗಳನ್ನ ಕೇಳಿದ್ರಿ.
2: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ
3: ಅಂದಿಗೂ ಇಂದಿಗೂ ಎಂದೆಂದಿಗೂ
4: ಮಾಹಿತಿಗೆ ಮಿತಿಯಿಲ್ಲ,
3: ಮನರಂಜನೆಗೆ ಕೊನೆಯಿಲ್ಲ.
5: ನೆನಪೆ ನಿತ್ಯ ಮಲ್ಲಿಗೆ
3: ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 33ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ಶ್ರೀಧರ್.

ಎಲ್ಲ ರಾಜ ಮಹಾರಾಜರುಗಳಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂತಹ, ಸಕಲ ಜಗತ್ತನ್ನು ಕೂಡ ಗೆದ್ದು ಬಂದಿರತಕ್ಕಂತಹ ಧರ್ಮರಾಜ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಭರತ, ನಳ, ನಹುಷ ಯಾರೂ ಕೂಡ ಇವನಷ್ಟು ಚೆನ್ನಾಗಿ ಯೋಗ್ಯವಾಗಿ ಅಶ್ವಮೇಧ ಯಾಗವನ್ನು ಮಾಡಿರಲಿಲ್ಲ. ಈ ಧರ್ಮರಾಜ ಅವರಿಗಿಂತ ಮಿಗಿಲಾಗಿ ಒಳ್ಳೆಯ ದಾನ ದಕ್ಷಿಣಾದಿಗಳನ್ನು ಕೊಟ್ಟು ಯಜ್ಞವನ್ನು ಮಾಡ್ತಾನೆ ಎನ್ನುವಂಥದ್ದು ಇಂದಿನ ಕಥಾಭಾಗ.

0: ಜನಮೇಜಯ ಮಹಾರಾಜ,
1: ಕೃಷ್ಣ ಮುಂದೆ ಬರ್ತಾ ಇದ್ದಾನೆ ನಾಗಪುರಕ್ಕೆ, ಹಸ್ತಿನಾವತಿಗೆ ಬರ್ತಾ ಇದ್ದಾನೆ. ಅಲ್ಲಿ ಬರ್ತಾ ಇರತಕ್ಕಂತಹ ಎಲ್ಲ ರಾಜ ಮಹಾರಾಜರು, ಅವರ ಸೈನಿಕರು ಎಲ್ಲರನ್ನೂ ಕೂಡ ಹಸ್ತಿನಾಪುರದಿಂದ ಒಂದು ಯೋಜನೆ ದೂರದಲ್ಲಿ ನಿಲ್ಲಿಸಿಬಿಟ್ಟು ಬೇರೆ ಬೇರೆಯಾಗಿರ್ತಕ್ಕಂತಹ ಪಡೆಗಳನ್ನು ಮಾಡಿಬಿಟ್ಟು ಸಾಲಾಗಿ ನಿಲ್ಲಿಸಿದ್ದಾನೆ. ನಾನು ಈಗ ಹೋಗಿ ಧರ್ಮರಾಜನನ್ನು ಕಾಣ್ತೇನೆ ಅಂತ ಹೇಳಿ ಲವಲವಿಕೆಯಿಂದ ಬರ್ತಾ ಇದ್ದಾನಂತೆ ಕೃಷ್ಣ. ಜೊತೆಗೆ ಆ ರಾಜ ಮಹಾರಾಜರುಗಳಿಗೆ ಎಲ್ಲರಿಗೂ ಕೂಡ ಅಲಂಕಾರವನ್ನು ಮಾಡಿಕೊಳ್ಳಿ, ಒಳ್ಳೆಯ ಗಂಧವನ್ನು ಪೂಸ್ಕೊಳ್ಳಿ, ವಿಭವದಿಂದ ಬಂದುಬಿಟ್ಟು ಆ ಧರ್ಮರಾಜನನ್ನು ನೀವು ಕಾಣಬೇಕು, ಆಭರಣಗಳನ್ನು ತೊಟ್ಟುಕೊಳ್ಳಿ ಅಂತ ಹೇಳಿ ಕೃಷ್ಣ ಮುಂದೆ ಮುಂದಕ್ಕೆ ಬಂದಿದ್ದಾನೆ, ಹಸ್ತಿನಾಪುರವನ್ನು ಹೊಕ್ಕಿದ್ದಾನೆ.
2: ಸುರ ನದಿಯ ತಣಿಯ ಪುಣ್ಯಕ್ಷೇ

ಗಂಗಾ ನದಿಯ ತೀರದಲ್ಲಿ ವಿಸ್ತಾರವಾಗಿರ್ತಕ್ಕಂತಹ ಮಣಿಖಚಿತವಾದಂತಹ ಯಾಗ ಮಂಟಪವನ್ನು ರಚಿಸಿದ್ದಾನೆ ಧರ್ಮರಾಜ. ಅವನು ಸುತ್ತಲೂ ಕೂಡ ಕುಳಿತಿರ್ತಕ್ಕಂತಹ ಋಷಿ ಮುನಿಗಳ ಗಡನದಲ್ಲಿ ಗುಂಪಿನಲ್ಲಿ ಕುಳಿತು ಬಿಟ್ಟು ಅವನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ದೇಹವನ್ನು ಒಂದು ವರ್ಷದಿಂದಲೂ ಕೂಡ ದಂಡಿಸಿದ್ದಾನೆ. ನೆಲದ ಮೇಲೆ ಕುಳಿತು ನೆಲದ ಮೇಲೆ ಮಲಗುವುದು ಎಲ್ಲವನ್ನೂ ಮಾಡಿ ಯಾವ ಸಿಂಹಾಸನ ಆಗಲಿ ಅಥವಾ ಸುಪ್ಪತ್ತಿಗೆ ಆಗಲಿ ಯಾವುದನ್ನು ಕೂಡ ಉಪಯೋಗಿಸದೆ ತಾನು ಯೋಗದಿಂದ ಅಲ್ಲಿ ಕಾಲವನ್ನು ಕಳೆದಿದ್ದಾನೆ ಒಂದು ವರ್ಷ. ಜೊತೆಗೆ ಅಲ್ಲಿ ಸಾಧ್ವಿಯರು ಅಂದರೆ ಆ ಋಷಿಮುನಿಗಳ ಹೆಂಡತಿಯರು ಮಡದಿಯರು ಅವರೆಲ್ಲರ ಮಧ್ಯದಲ್ಲಿ ದ್ರೌಪದಾ ದೇವಿ ಕುಳಿತಿದ್ದಾಳೆ. ಅಂತಹ ಯಾಗ ಮಂಟಪಕ್ಕೆ ಕೃಷ್ಣ ಬಂದಿದ್ದಾನೆ. ಸಭೆ ನೋಡ್ತಾ ಇದೆ. ಕೃಷ್ಣನನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ.

ಯಾಗ ಮಂಟಪಕ್ಕೆ ಬಂದಿರತಕ್ಕಂತಹ ಶ್ರೀಕೃಷ್ಣ ಭೀಮನನ್ನ ಆಲಂಘಿಸ್ಬಿಟ್ಟು ತಬ್ಬಿಕೊಂಡಿದ್ದಾನಂತೆ. ವಿದುರ, ಧೃತರಾಷ್ಟ್ರ, ನಕುಲ, ಸಹದೇವ ಎಲ್ಲರನ್ನು ಕೂಡ ಒಪ್ಪಿಕೊಂಡು ಬಿಟ್ಟು ಅವರನ್ನ ಮಾತನಾಡಿಸಿದ್ದಾನೆ. ಯಶೋದೆ ಕುಂತಿ ಅವರಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಜೊತೆಗೆ ಗಾಂಧಾರಿಯ ಯೋಗಕ್ಷೇಮವನ್ನು ವಿಚಾರಿಸಿದ್ದಾನೆ. ದ್ರೌಪದಿ, ಸುಭದ್ರೆಯರು ಬಂದು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದ್ದಾರಂತೆ. ಆಗ ಅವರನ್ನ ಮೇಲಕ್ಕೆ ಎತ್ತಿಬಿಟ್ಟು ಸಮಸ್ತ ಮುನಿಗಳು ಕೂಡ ಇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಧರ್ಮರಾಜನಿಗೆ ಕೃಷ್ಣ ನಗುನಗುತ್ತಾ ಮಾತನ್ನ ಹೇಳ್ತಾ ಇದ್ದಾನೆ.

ರಾಜ, ನಿನ್ನ ಯಜ್ಞಾಶ್ವ ವರ್ಷಕಾಲದಲ್ಲಿ ಭೂಮಿಯ ಎಲ್ಲ ಕಡೆ ತಿರುಗಿ ಬಂದಿದೆ. ಅರ್ಜುನನ ಪ್ರತಾಪ ಅಂಥದ್ದು, ಎಲ್ಲರನ್ನೂ ಕೂಡ ಗೆದ್ದು ಬಂದಿದ್ದಾನೆ. ಭೂಮಿಯ ಎಲ್ಲ ದೊರೆಗಳು ಕೂಡ ಇವನ ಜೊತೆಯಲ್ಲಿ, ಪಾರ್ಥನ ಜೊತೆಯಲ್ಲಿ ಬಂದಿದ್ದಾರೆ. ಭೂಮಿಯ ಮೇಲೆ ಈ ಅರ್ಜುನನ ಪ್ರತಾಪಕ್ಕೆ ಸಾಕಾಗಲಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಜೊತೆಗೆ ಸಕಲ ಐಶ್ವರ್ಯವನ್ನು ಕೂಡ ತಂದಿದ್ದಾನೆ. ಇದು ಮೇರು ಪರ್ವತದಷ್ಟು ಎತ್ತರವಾಗಿ ಬೆಳೆದಿದೆ. ಅಷ್ಟು ಸಂಪತ್ತನ್ನು ಸಂಪಾದಿಸಿಕೊಂಡು ಬಂದಿದ್ದಾನೆ. ಯಜ್ಞಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ ತಂದಿದ್ದಾನೆ, ಎಲ್ಲ ಸಂಪತ್ತನ್ನು ಕೂಡ ತಂದಿದ್ದಾನೆ. ಜೊತೆಗೆ ಭಗದಾಲಭ್ಯರಂತಹ ಆ ಋಷಿಮುನಿಗಳನ್ನು ಕರೆದುಕೊಂಡು ಬಂದಿದ್ದಾನೆ. ಇನ್ನು ಯಜ್ಞ ಯಶಸ್ವಿಯಾಗಿ ನಡೆಯುತ್ತೆ, ನೀನು ಯೋಚನೆಯನ್ನು ಮಾಡಬೇಡ, ಯಜ್ಞಕ್ಕೆ ಸಿದ್ಧನಾಗುವಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ.

ಕೃಷ್ಣನ ಮಾತನ್ನ ಕೇಳಿಬಿಟ್ಟು ಧರ್ಮರಾಜನಿಗೆ ತುಂಬಾ ಸಂತೋಷವಾಗ್ತಾ ಇದೆ. ಸಂತೋಷದಿಂದ ಹೇಳ್ತಾ ಇದ್ದಾನೆ, ದೇವಾ ನಿಮ್ಮ ಕರುಣೆಯ ಒಂದು ಮೋಡ ಅನ್ನತಕ್ಕಂತಹದ್ದು ಮಳೆ ಸುರಿಸಿದರೆ ಅರ್ಜುನನ ಪ್ರತಾಪ ಅನ್ನತಕ್ಕಂತಹ ಬೆಳೆ ಬೆಳೆಯದೇ ಇರುತ್ತೆ. ಖಂಡಿತವಾಗಿ ಅವನ ಪ್ರತಾಪ ಹೆಚ್ಚಾಗುತ್ತೆ. ಆ ಪ್ರತಾಪದಿಂದ ಎಲ್ಲವನ್ನೂ ಕೂಡ ಗೆದ್ದಿದ್ದಾನೆ. ನಿನ್ನ ರೋಮ ರೋಮದಲ್ಲೂ ಕೂಡ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ನೀನು ತುಂಬಿಕೊಂಡಿದ್ದೀಯ. ಅಂತಹ ಮಹಾಮಹಿಮ ನೀನು, ಅಂತಹ ದೇವೆಯಲ್ಲಿ ಇಲ್ಲಿ ಮನುಷ್ಯ ರೂಪದಲ್ಲಿ ಬಂದು ಅರ್ಜುನನ ರಥದ ಸಾರಥಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೀಯಲ್ಲ, ಆ ಮನುಷ್ಯತ್ವ ಎಲ್ಲಿ ಅಂತ ಹೇಳಿ ಅವನನ್ನು ಹೊಗಳ್ತಾ ಇದ್ದಾನೆ. ಜೊತೆಗೆ ನೀನು ನಮ್ಮನ್ನು ಬೆಳೆಸ್ತಾ ಇದ್ದೀಯ, ಎಲ್ಲ ಭಕ್ತರನ್ನ ನೀನು ಜೀವ ಅಂತ ಹೇಳಿ ಅನ್ಕೊಂಡಿದ್ದೀಯ ಅಂತ ಹೇಳಿ ಆ ಕೃಷ್ಣನನ್ನು ಧರ್ಮರಾಜ ಹೊಗಳ್ತಾ ಇದ್ದಾರೆ.

0: ಆಗ ಧರ್ಮರಾಜ ಹೇಳ್ತಾ ಇದ್ದಾನೆ, ಕೃಷ್ಣ ಈ ನಾಟಕದ ಮಾತುಗಳನ್ನ ಹೇಳ್ತಾ ಇದ್ದೀಯಾ, ಪಾರ್ಥ ದೊಡ್ಡವನು, ಪಾರ್ಥ ಪ್ರತಾಪಿ ಅಂತ ಹೇಳಿ ಹೇಳ್ತಾ ಇದ್ದೀಯಾ, ಅರ್ಜುನ ಯುದ್ಧವನ್ನು ಮಾಡ್ದ ಅಂತ ಹೇಳಿ ಹೇಳ್ತಾ ಇದ್ದೀಯಾ, ಈ ಹೊರಗಿನ ಮಾತುಗಳು ಯಾತಕ್ಕೆ ಬೇಕು, ನೀನು ಮಮ ಪ್ರಾಣಾಹಿ ಪಾಂಡವಾಹ ಅಂತೇಳಿ ಹೇಳ್ಕೊಂಡಿದ್ದೀಯಾ, ಇನ್ನು ಮಾತು ಸಾಕು, ಈಗ ನನಗೆ ಯಾವ ಯಾವ ರಾಜರನ್ನು ಹೇಗೆ ಗೆದ್ರಿ, ಯಾರ ಮೇಲೆ ಹೇಗೆ ಯುದ್ಧ ಆಯಿತು ಅಂಥೇಳಿ ಅನ್ನುವಂತಹ ವಿಸ್ತಾರವಾದಂತಹ ಕಥೆಯನ್ನು ಹೇಳು, ಈ ಭೂಮಂಡಲವನ್ನು ಗೆದ್ದು ಬಂದಿರತಕ್ಕಂತಹ ಕಥೆಯನ್ನು ಹೇಳು ಅಂಥೇಳಿ ಧರ್ಮರಾಜ ಹೇಳಿದಾಗ ಕೃಷ್ಣ ಹೇಳೋದಕ್ಕೆ ಆರಂಭ ಮಾಡ್ದ, ಯಜ್ಞಾಶ್ವ ಹಸ್ತಿನಾಪುರವನ್ನು ಬಿಟ್ಟು ಇಲ್ಲಿಯವರೆಗೆ ಒಂದು ವರ್ಷ ಕಾಲ ಎಲ್ಲೆಲ್ಲಿ ಹೋಗಿತ್ತು, ಯಾವ ದೇಶಕ್ಕೆ ಹೋಗಿತ್ತು, ಯಾವ ಮಹಾರಾಜರು ತಾವಾಗಿಯೇ ಕಪ್ಪಕಾಣಿಕೆಯನ್ನು ತಂದುಕೊಟ್ರು, ಯಾವ ಮಹಾರಾಜರ ಮೇಲೆ ಯುದ್ಧವನ್ನು ಮಾಡಬೇಕಾಯಿತು ಅನ್ನುವಂತಹ ಕಥೆಯನ್ನು ವಿಸ್ತಾರ ವಾಗಿ ಕೃಷ್ಣ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ.
1: ವಾಜಿ ಸಹಿತ ಅರ್ಜುನಂ ಬೊರಮಟ್ಟನು ಅಂದು ವಿಭ್ರ

ಧರ್ಮರಾಜ, ಯಜ್ಞಾಶ್ವ ಚೈತ್ರ ಮಾಸದಲ್ಲಿ ಹಸ್ತಿನಾವತಿಯನ್ನು ಬಿಟ್ಟು ಎಲ್ಲ ಜೈತ್ರ ಯಾತ್ರೆಯನ್ನು ಹೊರಟಿತು. ಮಾಹಿಷ್ಮತಿಯ ರಾಜನಾದ ನೀಲಧ್ವಜ ಅಗ್ನಿಯ ಬಲದಿಂದ ಕುದುರೆಯನ್ನು ಕಟ್ಟಿಹಾಕಿದ. ಅವನನ್ನು ಗೆದ್ದುಬಿಟ್ಟು ಕುದುರೆಯನ್ನು ಬಿಡಿಸ್ಕೊಂಡ್ವಿ. ಅವನನ್ನು ಜಯಿಸಿದ್ದರಿಂದ ಗಂಗಾದೇವಿಯ ಶಾಪ ಬಂತು ಅರ್ಜುನನಿಗೆ. ಕುದುರೆ ಅಲ್ಲಿಂದ ಮುಂದುವರೆದು ಬಿಟ್ಟು ವಿಂಧ್ಯಾಚಲವನ್ನು ಪ್ರವೇಶ ಮಾಡ್ತು ಅಂತ ಹೇಳಿ ಕಥೆಯನ್ನು ಹೇಳ್ತಾ ಇದ್ದಾನೆ.

0: ஜெய்சிதம் சலதிந்த பலதிந்த ஹம்சத்வஜன சுதரனூ.
1: தர்மராஜா, ஆ விந்தியாச்சல ಅನ್ನತಕ್ಕಂತಹ ಪರ್ವತದಲ್ಲಿ ಅನೇಕ ವನಗಳು, ಆ ವನಗಳಲ್ಲಿ ಕಾಡಿನಲ್ಲಿ ಇರತಕ್ಕಂತಹ ಹಣ್ಣು ಹಂಪಲುಗಳು, ಝರಿ ನದಿ ಹರಿತಾ ಇರತಕ್ಕಂತಹ ಒಳ್ಳೆಯ ನೀರಿನ ತೊರೆಗಳು, ಸುಗಂಧವಾಗಿರ್ತಕ್ಕಂತಹ ಹೂವು, ತಂಪಾದ ಗಾಳಿ, ಇದೆಲ್ಲವೂ ಕೂಡ ಆ ಎಲ್ಲ ಸೈನಿಕರನ್ನು ಕೂಡ ನಮ್ಮನ್ನು ಸಂತೋಷಪಡಿಸ್ತು. ಅಲ್ಲಿ ಕುದುರೆಯ ಕಾಲು ಒಂದು ಕಲ್ಲಿನಲ್ಲಿ ಸಿಗಾಕೊಂಡ್ಬಿಡ್ತು. ಆಗ ಆ ಚಂಡಿಗೆ ಬಂದಂತಹ ಶಾಪ ಏನಿದೆ ಅದು ಪರಿಹಾರವಾಗಿ ಚಂಡಿ ಆ ಸ್ತ್ರೀ ರೂಪವನ್ನು ತಾಳಿಬಿಟ್ಟು ನಮಸ್ಕಾರವನ್ನು ಮಾಡಿ ಹೊರಟು ಹೋದ್ಲು. ಆದರೆ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಮುಂದಕ್ಕೆ ಹೋದ್ವಿ, ಆ ಹಂಸಧ್ವಜನ ಮಕ್ಕಳು, ಹಂಸಧ್ವಜ ಕುದುರೆಗಳನ್ನು ಕಟ್ಟಿಹಾಕಿದ್ರು. ಅರ್ಜುನ ಅವರೆಲ್ಲರನ್ನೂ ಕೂಡ ಯುದ್ಧದಲ್ಲಿ ಸೋಲಿಸಿಬಿಟ್ಟು ಅವರನ್ನು ಜಯಿಸಿದ್ದಾನೆ.

ಧರ್ಮರಾಜ, ಅಷ್ಟು ಹೊತ್ತಿಗಾಗಲೇ ಚಳಿಗಾಲ ಆರಂಭವಾಗಿದೆ. ಪಾರ್ವತಿಯ ತಪೋವನವನ್ನು ನಮ್ಮ ಸೈನಿಕರು ನಾವೆಲ್ಲರೂ ಕೂಡ ಆ ತಪೋವನಕ್ಕೆ ಹೋದ್ವಿ. ಅಲ್ಲಿರ್ತಕ್ಕಂತಹ ರಾಜರನ್ನು, ಅಲ್ಲಿಯ ವಿಘ್ನಗಳನ್ನು ಕಳೆದುಬಿಟ್ಟು ಶ್ರೀರಾಜ್ಯವಾಗಿರ್ತಕ್ಕಂತಹ ಪ್ರಮಿಳೆಯ ರಾಜ್ಯಕ್ಕೆ ಹೋದ್ವಿ. ಅಲ್ಲಿ ಪ್ರಮಿಳೆಯನ್ನು ಒಪ್ಪಿಸಿಬಿಟ್ಟು ಅವಳಿಂದ ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಅದನ್ನು ಹಸ್ತಿನಾಪುರಕ್ಕೆ ಕಳಿಸಿದ್ವಿ. ಭೀಕರವಾಗಿರ್ತಕ್ಕಂತಹ, ಭೀಷಣವಾಗಿರ್ತಕ್ಕಂತಹ ದೈತ್ಯೊಬ್ಬ ರಾಕ್ಷಸ, ಅವನನ್ನು ಕೂಡ ಸಂಹರಿಸಿಬಿಟ್ಟು ವರ್ಷ ಋತುವಿನಲ್ಲಿ ಮಳೆಗಾಲ ಆರಂಭವಾಯಿತು. ಬಬ್ರುವಾಹನ ಅವನ ಪಟ್ಟಣಕ್ಕೆ ನಾವು ಬಂದ್ವಿ.

0: அரச கேள் கௌதுகவனு.
1: தர்மராஜா, யஜ்ஞாஸ்வ மணிபுரக்கு பந்தோ. ಮಣಿಪುರದಲ್ಲಿ ಬಬ್ರುವಾಹನ ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ, ಯುದ್ಧವನ್ನು ಮಾಡ್ದ. ಅಲ್ಲಿ ಅರ್ಜುನ ತನ್ನ ಮಗನಾಗಿರ್ತಕ್ಕಂತಹ ಬಬ್ರುವಾಹನನಿಂದ ಹತನಾಗ್ತಾನೆ. ಇದು ಗಂಗೆಯ ಶಾಪ. ನನ್ನ ಮಗನನ್ನು ಕೊಂದಿರ್ತಕ್ಕಂತಹ ನಿನಗೆ, ಭೀಷ್ಮರನ್ನು ಕೊಂದಿರ್ತಕ್ಕಂತಹ ನಿನಗೆ, ನಿನ್ನ ಮಗನಿಂದಲೇ ಸಾವು ಬರಲಿ ಅಂತ ಹೇಳಿ ಗಂಗೆ ಶಾಪವನ್ನು ಕೊಟ್ಟಿದ್ದಾಳೆ. ಆದ್ದರಿಂದ ಅವನು ಸಾವನ್ನು ತನ್ನ ಮಗನಿಂದಲೇ ಹತನಾದ. ಆಗ ಉಲೂಚಿ ಎನ್ನತಕ್ಕಂತಹ ಹೆಂಗಸು, ಪಾರ್ಥನ ಹೆಂಡತಿ, ಅವಳು ಮಣಿಯಿಂದ ತಂದುಬಿಟ್ಟು ಅವನನ್ನು ಬದುಕಿಸಿದ್ಲು ಅಂಥೇಳಿ ಕಥೆಯನ್ನು ಹೇಳ್ತಾ ಇದ್ದಾನೆ. ಹೀಗೆ ಮುಂದೆ ತಾಮ್ರಧ್ವಜನ ಪಟ್ಟಣಕ್ಕೆ ಹೋದ್ವಿ, ಕುದುರೆಗಳನ್ನು ಕಟ್ಟಿದ್ರು, ನಮ್ಮೆಲ್ಲರನ್ನು ಕೂಡ ಅವರು ಗೆದ್ದುಬಿಟ್ರು. ಅವನು ಅವನ ತಂದೆ ಮಹಾಗುಣಶಾಲಿಯಾಗಿದ್ದ ಮಯೂರಧ್ವಜ ಅವನು ಕುದುರೆಯ ಜೊತೆಗೆ ಅಶ್ವಮೇಧದ ಕುದುರೆಯನ್ನು ಕೊಟ್ಟುಬಿಟ್ಟು ತನ್ನ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿಬಿಟ್ಟು ಯಜ್ಞಕ್ಕೋಸ್ಕರ ನಮ್ಮೊಡನೆ ಅವನೂ ಕೂಡ ಬಂದಿದ್ದಾನೆ.

ಮಯೂರ ಧ್ವಜನನ್ನ ಗೆದ್ದುಬಿಟ್ಟು ಅವನು ಸೈನಿಕ ಸಮೇತನಾಗಿ ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ. ಈ ನಮ್ಮ ನಗರದ ಹೊರಭಾಗದಲ್ಲಿ ಅವರು ಬೀಡು ಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಜೊತೆಗೆ ಬಂದಿದ್ದಾರೆ. ನಂತರ ವೀರವರ್ಮ ಅನ್ನತಕ್ಕಂಥ ಅವನು ಕುದುರೆಯನ್ನು ಕಟ್ಟದ, ಅವನಿಂದ ಆ ಕುದುರೆಯನ್ನು ಬಿಡಿಸ್ಕೊಂಡ್ಬಿಟ್ಟು ಚಂದ್ರಹಾಸನ ನಗರಕ್ಕೆ ಹೋದ್ವಿ. ಅಲ್ಲಿ ವಿಷ್ಣು ಭಕ್ತನಾಗಿರ್ತಕ್ಕಂತಹ ಆ ಚಂದ್ರಹಾಸನ ಕಥೆಯನ್ನು ವಿಸ್ತಾರವಾಗಿ ಆ ನಾರದರಿಂದ ತಿಳಿದುಬಿಟ್ಟು ತುಂಬ ಸಂತೋಷವಾಯಿತು. ಅವನ ಪಟ್ಟಣದಲ್ಲಿ ನಾವು 5 ದಿವಸಗಳ ಕಾಲ ಅಲ್ಲಿ ಇದ್ವಿ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ.

ಚಂದ್ರ ಆತನಿಂದ ಆತಿಥ್ಯವನ್ನ ಸ್ವೀಕರಿಸಿಬಿಟ್ಟು 5 ದಿವಸಗಳ ಕಾಲ ಅವನಲ್ಲಿ ಇದ್ದುಬಿಟ್ಟು ನಾವು ಹೊರಟ್ವಿ. ಅಲ್ಲಿಗೆ ಶಿಶಿರ ಋತು ಆರಂಭವಾಗಿತ್ತು. ಚಂದ್ರಹಾಸನ ಮೊಡನೆ ಬಂದಿದ್ದಾನೆ. ಮುಂದೆ ಆ ಬಗದಾಲಭ್ಯರು ಸಮುದ್ರದ ಮಧ್ಯದಲ್ಲಿರ್ತಕ್ಕಂತಹ ದ್ವೀಪದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು. ಅಲ್ಲಿಗೆ ಹೋಗ್ಬಿಟ್ಟು ಅವರನ್ನು ಕೂಡ ಯಜ್ಞಕ್ಕೆ ನೀವು ಬರಬೇಕು, ಯಜ್ಞವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಂಡ್ವಿ. ಬಗದಾಲಭ್ಯರು ಕೂಡ ನಮ್ಮೊಡನೆ ಬಂದಿದ್ದಾರೆ. ಅಲ್ಲಿಂದ ಮುಂದೆ ಸಿಂಧು ದೇಶಕ್ಕೆ ಹೋದ್ವಿ. ಅಲ್ಲಿ ನಮ್ಮ ತಂಗಿಯಾಗಿರ್ತಕ್ಕಂತಹ ದುಶ್ಯಳೆ ಅಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ಲು. ಅವಳನ್ನು ಕೂಡ ಕರೆದುಕೊಂಡು ಎಲ್ಲ ಕಪಕಾಣಿಕೆಗಳನ್ನು ತೆಗೆದುಕೊಂಡ್ಬಿಟ್ಟು ಬಂದಿದ್ದೇವೆ. ಧರ್ಮರಾಜ, ನೀನು ಹೇಳಿದಂತೆ ನಮ್ಮ ಸೈನ್ಯದಲ್ಲಿ ಸ್ವಲ್ಪವೂ ಕೂಡ ಮುಕ್ಕಾಗಲಿಲ್ಲ. ನಾವು ಜೊತೆಯಲ್ಲಿ ಕರೆದುಕೊಂಡು ಹೋಗಿರ್ತಕ್ಕಂತಹ ಹೋದಂತಹ ವೀರರೆಲ್ಲರೂ ಕೂಡ ಹಿಂದಿರುಗಿದ್ದಾರೆ, ಸುಖವಾಗಿ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಜೊತೆಗೆ ಅಗಣಿತವಾಗಿರ್ತಕ್ಕಂತಹ ಒಂದು ಸಂಪತ್ತನ್ನು ಕೂಡ ನಾವು ತಂದಿದ್ದೇವೆ.

ಭೂಮಿಯ ಮೇಲೆ ಯಾಗದ ಕುದುರೆ ತಿರುಗಿ ತಿರುಗಿ ಅನೇಕ ರಾಜರು ಕೂಡ ಬಂದಿದ್ದಾರೆ, ಜೊತೆಗೆ ಅವರನ್ನು ಗೆದ್ದುವಿ ಎನ್ನುವಂತಹ ಎಲ್ಲ ವೃತ್ತಾಂತವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಜೊತೆಗೆ ಭೀಮನನ್ನು ಕರೆದುಕೊಂಡ್ಬಿಟ್ಟು ತನ್ನ ಅರಮನೆಗೆ ಬಂದಿದ್ದಾನೆ. ಅಲ್ಲಿ ಸತ್ಯಭಾಮಾದೇವಿ ಮೊದಲಾದ ಎಲ್ಲ ರಾಣಿವಾಸದವರು ತುಂಬ ಸಂತೋಷದಿಂದ ಕೃಷ್ಣನನ್ನು ಕಾಣ್ತೇವೆ ಇವತ್ತು, ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಪ್ರೇಮದಿಂದ ನಗುತ್ತಾ ಆರತಿಯನ್ನು ಬೆಳಗ್ತಾ ಇದ್ದಾರೆ, ಕೃಷ್ಣನನ್ನು ಸ್ವಾಗತಿಸ್ತಾ ಇದ್ದಾರೆ.

ಮನ್ನನ್ನು ಕರೆದುಕೊಂಡ್ಬಿಟ್ಟು ತನ್ನ ಅರಮನೆಗೆ ಬಂದಿದ್ದಾನೆ. ಅಲ್ಲಿ ಸತ್ಯಭಾಮಾದೇವಿ ಮೊದಲಾದ ಎಲ್ಲ ರಾಣಿವಾಸದವರು ತುಂಬ ಸಂತೋಷದಿಂದ ಕೃಷ್ಣನನ್ನು ಕಾಣ್ತೇವೆ ಇವತ್ತು, ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಪ್ರೇಮದಿಂದ ನಗುತ್ತಾ ಆರತಿಯನ್ನು ಬೆಳಗ್ತಾ ಇದ್ದಾರೆ, ಕೃಷ್ಣನನ್ನು ಸ್ವಾಗತಿಸ್ತಾ ಇದ್ದಾರೆ.

ಕೃಷ್ಣ ಪತ್ನಿಯರ ನಡುವೆ ಕುಳಿತುಕೊಂಡಿದ್ದಾನೆ. ಸತ್ಯಭಾಮಾದೇವಿ ಹೇಳ್ತಾ ಇದ್ದಾಳೆ, ಕೃಷ್ಣ ಆ ಕುಬ್ಜೆ ನಿನಗೆ ಗಂಧವನ್ನ ತಂದುಕೊಡ್ತಾ ಇದ್ದಂತಹ ಕುಬ್ಜೆಯನ್ನ ಸುಂದರಿಯನ್ನಾಗಿ ಮಾಡಿ ಮದುವೆ ಮಾಡಿಕೊಂಡಿಯಲ್ಲ, ಹಾಗಲ್ಲ, ಈಗ ಬಂದಿರತಕ್ಕಂತಹ ಆ ಪ್ರಮಿಳೆ ನಮ್ಮ ಸೋದರಿ ಆಗಬೇಕು. ಯಾಕೆ ಅಂತ ಹೇಳಿದರೆ ಅರ್ಜುನ ಅವಳನ್ನು ಮದುವೆಯಾಗಿದ್ದಾನೆ, ನೀನು ಅವಳ ಕಡೆ ಗಮನವನ್ನು ಹರಿಸಬಾರ್ದು, ಅವಳು ನಿನಗೆ ತಂಗಿ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ದಾಳಂತೆ. ಆಗ ಕೃಷ್ಣ ಭೀಮನ ಮುಖವನ್ನು ನೋಡಿ ಹೇಳ್ತಾ ಇದ್ದಾನೆ,

ಕೃಷ್ಣ ಭೀಮನ ಮುಖವನ್ನ ನೋಡ್ತಾ ಹೇಳ್ತಾ ಇದ್ದಾನೆ. ಭೀಮ ಕಟಕಿಯನ್ನ ಹೇಳ್ತಾ ಇದ್ದಾಳೆ, ನನಗೆ ಅಪಹಾಸ್ಯವನ್ನ ಮಾಡ್ತಾ ಇದ್ದಾಳೆ, ಎಲ್ಲಿ ಹೋದ್ರೆ ಅಲ್ಲಿ ಒಂದು ಮದುವೆಯನ್ನು ಮಾಡ್ಕೊಂಡ್ ಬರ್ತೀರಿ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾಳೆ. ಭೀಮ, ನನಗೆ ಮಕ್ಕಳಾಯಿತು, ಯೌವನ ಹೊರಟು ಹೋಯ್ತು, ಈಗ ಆ ರೀತಿ ನಾನು ನಡ್ಕೊಳ್ಳೋದಕ್ಕೆ ಸಾಧ್ಯವೇ ಅಂತ ಹೇಳಿ ಈ ಚುಚ್ಚು ಮಾತನ್ನ ನೋಡು ಈ ಸತ್ಯಭಾಮಿ ಹೇಳ್ತಕ್ಕಂಥದ್ದು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಆಗ ಸತ್ಯಭಾಮೆ, ನಿಜ ಈಗ ವಯಸ್ಸು ಹೋಯಿತು, ಸುಳ್ಳಲ್ಲ, ಆದರೂ ಕೂಡ ಈ ಪುರುಷರು ಯೌವನದಲ್ಲಿ ತಮಗೆ ಬೇಕಾದಂತಹ ರೀತಿಯಲ್ಲಿ ನಡೆದುಕೊಳ್ತಾರೆ, ಆದರೆ ಈ ಹಸ್ತಿನಾಪುರದಲ್ಲಿ ಹಾಗೆ ನಡೆದುಕೊಳ್ಳುವಂತಿಲ್ಲ. ಯಾಕೆ ಅಂತ ಹೇಳಿದರೆ ಅದು ಧರ್ಮರಾಜನ ನಗರ, ಅಲ್ಲಿ ಎಲ್ಲರೂ ಕೂಡ ಸನ್ಮಾರ್ಗದಲ್ಲೇ ಇರಬೇಕಾಗತ್ತೆ ಅಂತ ಹೇಳಿ ಅಯ್ಯೋ ಪಾಪವೇ ಅಂತ ಹೇಳಿ ಮತ್ತೆ ತಮಾಷೆಯಾಗಿ ಮಾತನ್ನು ಹೇಳ್ತಾ ಇದ್ದಾಳೆ ಆ ಸತ್ಯಭಾಮೆ. ಹೀಗೆ ಹೇಳ್ತಾ ಇರಬೇಕಾದ್ರೆ

0: ಆ ದಾರುಕ ಹೇಳಿದಾಗ ಕೃಷ್ಣ ಅರಮನೆಯಿಂದ ಹೊರಟಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 33ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಹೀಗೆ ಕೃಷ್ಣ ತನ್ನ ಸತಿಯರ ಜೊತೆಯಲ್ಲಿ ಕುಳಿತು ಬಿಟ್ಟು ತಮಾಷೆಯಾಗಿ ಮಾತನಾಡ್ತಾ ಇದ್ದಾನೆ. ಪ್ರಾಣೇಶ್ವರಿಯಾಗಿರ್ತಕ್ಕಂತಹ ಸತ್ಯಭಾಮಾದೇವಿ ಹೇಳಿದಂತಹ ಮಾತನ್ನ ಕೇಳ್ತಾ ನಗು ನಗುತ್ತಾ ಸರಸೋಕ್ತಿಗಳಿಂದ ಮಾತನ್ನ ಆಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲ ರಾಜರು ಮಹಾರಾಜರನ್ನು ಕೂಡ ಕೂಡಿಕೊಂಡು ಬಿಟ್ಟು ಪಾರ್ಥ ಧರ್ಮರಾಜನನ್ನ ಕಾಣೋದಕ್ಕೋಸ್ಕರ ನಗರದ ಸಮೀಪಕ್ಕೆ ಬಂದಿದ್ದಾನೆ. ವಿಷಯವನ್ನ ದಾರುಕ ಬಂದು ಹೇಳ್ತಾ ಇದ್ದಾನೆ, ಕೃಷ್ಣ ಪಾರ್ಥ ಬಂದಿದ್ದಾನೆ, ಎಲ್ಲ ರಾಜ ಮಹಾರಾಜರು ಕೂಡ ಜೊತೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ಉಯಿಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿಯನ್ನು 1,20,000 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಇದನ್ನು ಹೆಚ್ಚಳ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಿಜ್ವಾನ್ ಅರ್ಷದ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸರ್ಕಾರದ ಯೋಜನೆ ಸಮರ್ಪಕವಾಗಿ ಬಡವರಿಗೆ ತಲುಪುತ್ತಿಲ್ಲ, ಇದನ್ನು ಸರಿಪಡಿಸಬೇಕು ಎಂಬ ಸದಸ್ಯ ನಾರಾಯಣಸ್ವಾಮಿ ಮನವಿಗೆ ಸ್ಪಂದಿಸಿದ ಸಚಿವರು, ಅನರ್ಹರ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಗರ್ ಹುಕುಂ ಸಮಿತಿ ಹಾಗೂ ಆಪ್ನಲ್ಲಿ ಜಮೀನು ಮಂಜೂರು ಮಾಡುವಂತೆ ಕೋರಿ ನಮೂನೆ 50 ಮತ್ತು 53ನೇ ಸಂಬಂಧಿಸಿದಂತೆ 2023ರವರೆಗೆ ಸ್ವೀಕೃತವಾದ ಅರ್ಜಿಯನ್ನು ಬಗರ್ ಹುಕುಂ ತಂತ್ರಾಂಶಕ್ಕೆ ವರ್ಗಾಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಮೂನೆ 50, 53, 57 ಅಡಿಯಲ್ಲಿ ಸಲ್ಲಿಕೆಯಾದ 698,933 ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳು ವಜಾ ಮಾಡಿದ್ದಾರೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಷಯ ಪ್ರಸ್ತಾಪಿಸಿ, ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದ ಸಚಿವರ ರಾಜೀನಾಮೆ ಪಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಬರಗಾಲದಿಂದಾಗಿ ಜನರು ಸಂಕಷ್ಟದಲ್ಲಿದ್ದಾರೆ, ಆದರೆ ವಿರೋಧ ಪಕ್ಷದ ಸದಸ್ಯರು ಸದನದ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ದೂರಿದರು. ಪ್ರತಿಪಕ್ಷಗಳು ಸದನ ನಡೆಯಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಸರ್ಕಾರದ ನಿಲುವು ಖಂಡಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಘೋಷಿಸಿದರು. ಸಚಿವರ ರಾಜೀನಾಮೆ ಪಡೆದ ಬಳಿಕ ಚರ್ಚೆ ನಡೆಸಲು ಸಿದ್ದ ಎಂದು ತಿಳಿಸಿದರು. ಪ್ರತಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು 3:00 ಮುಂದೂಡಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮೇಲ್ಮನೆಯಲ್ಲಿ ಇಂದು ಪ್ರತಿಭಟನೆ ಮುಂದುವರಿಸಿದರು. ಕಲಾಪ ಆರಂಭವಾದ ಕೂಡಲೇ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಘೋಷಣೆ ಕೂಗಿದರು. ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಈ ನಡುವೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ 874 ವಸತಿ ಶಾಲಾ ಕಾಲೇಜುಗಳಲ್ಲಿನ 224,085 ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಸಹಿತ ಆಂಗ್ಲ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಜಿಲ್ಲಾ ಹಂತದಲ್ಲಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನು ವಿದ್ಯಾರ್ಹತೆ ಅನುಸಾರವಾಗಿ ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ

0: ಬಿಜೆಪಿ ನಾಯಕರು ಇಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಬಿಜೆಪಿ ನಾಯಕರು ಕಾರುಗಳು, ಆಟೋರಿಕ್ಷಾಗಳು ಮತ್ತು ಮೆಟ್ರೋಗಳಲ್ಲಿ ಆಗಮಿಸಿ ವಿಧಾನಸೌಧದ 4 ಪ್ರವೇಶ ದ್ವಾರಗಳಲ್ಲಿ ಜಮಾಯಿಸಿದ್ದರು. ಈ ವೇಳೆ ಪೊಲೀಸರು ವ್ಯಾಪಕ ಭದ್ರತಾ ವ್ಯವಸ್ಥೆಗಳ ಮೂಲಕ ಪ್ರತಿಭಟನಾಕಾರರು ವಿಧಾನಸೌಧದ ಆವರಣಕ್ಕೆ ಪ್ರವೇಶಿಸದಂತೆ ತಡೆದರು. ಇನ್ನೊಂದೆಡೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಇತರ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು. ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನಾಕಾರರು ಘೋಷಣೆ ಕೂಗುವ ಮೂಲಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ ವಿಪಕ್ಷ ನಾಯಕರ ಹಾಗೂ ಶಾಸಕರ ಹೇಳಿಕೆ ಹಾಗೂ ವಿಡಿಯೋಗಳನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡದೆ ವಾರ್ತಾ ಇಲಾಖೆ ತಾರತಮ್ಯ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತಂತೆ ಅಧಿಕಾರಿಗಳ ವಿರುದ್ಧ ಹಕ್ಕುಚ್ಯುತಿ ಮಂಡಿಸುವುದಾಗಿ ವಿಧಾನಸಭಾಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ವಿಧಾನಸಭೆ ಕಾರ್ಯಕಲಾಪಗಳಲ್ಲಿ ಹಿಂದೆಂದೂ ಈ ರೀತಿ ನಡೆದಿಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು, ಸಚಿವರು ಹಾಗೂ ಆಡಳಿತ ಪಕ್ಷದ ಶಾಸಕರ ಹೇಳಿಕೆಗಳಿಗೆ ಮಾತ್ರ ಹೆಚ್ಚಿನ ಪ್ರಚಾರ ದೊರೆಯುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತಾದ 3 ದಿನಗಳ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಬುಡಕಟ್ಟು ಸಮುದಾಯವು ಪ್ರಾಚೀನ ಇತಿಹಾಸದ ಅವಿಭಾಜ್ಯ ಅಂಗವಾಗಿದೆ. ರಾಷ್ಟೀಯ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಬುಡಕಟ್ಟು ಜನಾಂಗದ ಗುರುತು ಮತ್ತು ಪರಂಪರೆ, ಇತಿಹಾಸ ಮತ್ತು ಭಾಷೆಗಳನ್ನು ಗೌರವಿಸುವುದು ರಾಷ್ಟೀಯ ಸಂಕಲ್ಪವಾಗಿರಬೇಕು ಎಂದು ಪ್ರತಿಪಾದಿಸಿದ್ದಾರೆ.
4: आजादी के 75वें अमृत महोत्सव के अवसर पर पूरे देश भर में जनजाति समाज के जो योद्धा थे, रणबांकुरे थे, राष्ट्र धर्म और संस्कृति के लिए जिन्होंने प्राण सर किया था, जिन इस गौरवशाली इतिहास
0: ಭಾರತದ ಇತಿಹಾಸದುದ್ದಕ್ಕೂ ಬುಡಕಟ್ಟು ಸಮುದಾಯಗಳು ಮಹತ್ವದ ಕೊಡುಗೆ ನೀಡಿದ್ದು ವಿಕಸಿತ ಭಾರತ ನಿರ್ಮಾಣದಲ್ಲಿಯೂ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ವಿಕಸಿತ ಭಾರತದ ನಿರ್ಮಾಣದಲ್ಲಿ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ಮತ್ತು ಅವರ ಕೊಡುಗೆ ಕುರಿತು ಸಮಗ್ರ ಚರ್ಚೆಯ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ. ಬೆಂಗಳೂರಿನ ಐಎಎಸ್ ಅಧಿಕಾರಿ ನಿವಾಸದಲ್ಲಿ ನಿನ್ನೆ ಸುಮಾರು 9 ಗಂಟೆಗಳ ಕಾಲ ಶೋಧ ನಡೆಸಿದ ಬಳಿಕ ಕಚೇರಿಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಅಕ್ರಮಗಳ ತನಿಖೆಯ ಭಾಗವಾಗಿ ಇಡಿ ಶೋಧ ನಡೆಸಿದೆ. ನೇಮಕಾತಿಗಾಗಿ ಅಭ್ಯರ್ಥಿಗಳಿಂದ 70 ಲಕ್ಷ ರೂಪಾಯಿಯಿಂದ 80 ಲಕ್ಷ ರೂಪಾಯಿಯವರೆಗೆ ಲಂಚ ಕೇಳಲಾಗಿತ್ತು ಎಂಬ ಆರೋಪವಿದೆ. ಈ ಹಿನ್ನೆಲೆಯಲ್ಲಿ ಇಂದು ಜ್ಞಾನೇಂದ್ರ ಕುಮಾರ್ಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ಚಾಮರಾಜನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಶ್ರೀರೂಪ ಪ್ರಕಟಿಸಿದರು. ಎಸ್ಐಆರ್ಗೂ ಮುನ್ನ ಜಿಲ್ಲೆಯಲ್ಲಿ ಒಟ್ಟು 8,80,224 ಮತದಾರರು ಪಟ್ಟಿಯಲ್ಲಿದ್ದರು. ಮತಪಟ್ಟಿ ಪರಿಷ್ಕರಣೆಗೊಂಡ ಬಳಿಕ 7,91,949 ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಎಲ್ಲಾ ಮತಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ 2026ನೇ ಸಾಲಿನ ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು

ಒಟ್ಟು 13,93,163 ಮತದಾರರು ಕರಡು ಪಟ್ಟಿಯಲ್ಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಿಸಿದಂತೆ 4 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಯಶವಂತ ವಿ ಗುರ್ಕರ್ ಇಂದು ಬಿಡುಗಡೆ ಮಾಡಿದರು. ಒಟ್ಟು 8,28,037 ಮತದಾರರಲ್ಲಿ 4,04,863 ಪುರುಷ ಮತದಾರರು, 4,23,136 ಮಹಿಳಾ ಮತದಾರರು ಹಾಗೂ 38 ಮಂದಿ ಇತರೆ ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನರ್ಹ ಬಿಪಿಎಲ್ ಪಡಿತರ ಚೀಟಿಯನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ವೈಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಆಕಾಶವಾಣಿ ಬೆರೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂಎನ್ ನಾಗರತ್ನ.
1: ಸೌಮ್ಯ, ಏನ್ ಬರೀತಿದ್ಯಾ? ಬಾ ಹೊರಗೆ ಶಟ್ಲ್ ಕಾಕಾಡೋಣ, ತುಂಬಾ ಬೋರ್ ಆಗ್ತಾ ಇದೆ.
2: ಇಲ್ಲ ಹೇಮಾ, ನಾನೊಂದು ಎಸೆ ಬರಿಬೇಕಾಗಿದೆ. ಇವತ್ತು ಇದನ್ನೇ ಬರಿತಾ ಇದ್ದೀನಿ ಬೆಳಗ್ಗೆಯಿಂದ.
1: ನಾನು ಹೆಲ್ಪ್ ಮಾಡ್ತೀನಿ, ಹೇಳಿ ಯಾವ್ದ್ರ ಬಗ್ಗೆ ಎಸೆ ಬರಿಬೇಕು?
2: ನಾರಿ ಶಿಕ್ಷಾ, ಹೇಳು ಏನೇನ್ ಗೊತ್ತಿದೆ ನಿನ್ಗೆ?
1: ಸಾರಿ ಸೌಮ್ಯ, ನಾರಿ ಶಿಕ್ಷಾ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ. ಆ ದೀದಿ ಬರ್ತಾರಲ್ಲ, ಅವ್ರನ್ನೇ ಕೇಳು.
2: ಹೌದಲ್ವಾ, ಬೆಳಗ್ಗೆಯಿಂದ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಹೇಮಾ.
3: ದೋನೋ ಲಡ್ಕಿಯಾ, ಕ್ಯಾ ಕರ್ ರಹಿ ಹೈ?
1: ದೀದಿ, ಸೌಮ್ಯ ನಾರಿ ಶಿಕ್ಷಾ ಬಗ್ಗೆ ಎಸೆ ಬರಿಬೇಕಂತೆ.
2: ಹಾ ದೀದಿ, ನಾರಿ ಶಿಕ್ಷಾ ಬಗ್ಗೆ ಕಾಂಪಿಟೇಷನ್ ಇದೆ, ಅದರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀರಾ?
3: ಹಾ ಖಂಡಿತ ಹೇಳ್ತೀನಿ. ಆದ್ರೆ ಎಸ್ಸೆ ಹಿಂದಿಲಿ ಏನ್ ಹೇಳ್ಬೇಕು ಗೊತ್ತಿಲ್ವಾ ನಿಮ್ಗೆ?
1: ಎಸ್ಸೆ ಅಂತಾನೆ ಹೇಳ್ಬೋದಲ್ವಾ?
2: ಪ್ರಬಂಧ ಏನಾ ದೀದಿ?
3: ಹಾ ಹೇಳಿ, ನಾರಿ ಶಿಕ್ಷಾ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆ?
1: ಇವತ್ತಂತೂ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
2: ಹುಡುಗ ಹುಡುಗಿ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
1: ದೀದಿ, ಹಿಂದಿನ ಕಾಲದಲ್ಲಿ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟಾಗಿ ಗಮನ ಕೊಡ್ತಾನೆ ಇರ್ಲಿಲ್ವಂತೆ.
2: ಹೌದು, ನಮ್ಮಅಮ್ಮ ಹೇಳ್ತಾ ಇರ್ತಾರೆ ನೀವೆಲ್ಲ ಕಷ್ಟಪಟ್ಟು ಚೆನ್ನಾಗಿ ಓದಿ, ನನ್ಗೆ ಓದೋಕೆ ತುಂಬಾ ಆಸೆ ಇತ್ತು, ಆದ್ರೆ ಹುಡುಗಿರ್ಗೆ ಯಾಕೆ ಓದು ಬರಹ ಅಂತಿದ್ರಂತೆ ತಾತ.
1: ಹಾ ಸೌಮ್ಯ, ನಮ್ಮ ಅಕ್ಕಂಗೆ ಮೆಡಿಕಲ್ಗೆ ಹೋಗೋ ಆಸೆ, ಆದ್ರೆ ಅಪ್ಪ ಅಮ್ಮ ನೀನು ಓದಿದ್ದು ಸಾಕು, ಮುಂದಿನ ವರ್ಷ ಮದ್ವೆ ಮಾಡ್ತೀವಿ ಅಂತಾರೆ.
3: ಹಾ ಹೇಮಾ, ತುಮ್ ಟೀಕ್ ಕಹತಿ ಹೋ, ಆಜ್ ಬಿ ಇಸ್ ಯುಗ್ ಮೇ ಬಿ ಶಿಕ್ಷಿತ್ ಮಹಿಳಾಂ ಕಿ ಸಂಖ್ಯಾ ಬಹುತ್ ಕಮ್ ಹೈ.
2: ಇವತ್ತು ಈ ಕಂಪ್ಯೂಟರ್ ಯುಗದಲ್ಲಿಯೂ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ನಮ್ ಸಮಾಜ ಅಂದ್ರೆ ಆಶ್ಚರ್ಯ ಆಗುತ್ತೆ.
1: ಹಾ ದೀದಿ, ಇಸ್ಕಾ ಕಾರಣ ಕ್ಯಾ ಹೈ?
3: ನಾರಿ ಶಿಕ್ಷಾ ಕಿ ಕಮ್ಮಿ ಕೆ ಕಾರಣ ತೋ ಅನೇಕ ಹೈ.
2: ಅಡ್ಗೆ ಮಾಡಿ ಮನೆ ಕೆಲಸ ನೋಡ್ಕೊಂಡು ಮಕ್ಕಳನ್ನ ಸುಧಾರಿಸಿದ್ರೆ ಸಾಕು ಹೆಂಗಸಿರ್ಗೆ ಯಾಕೆ ವಿದ್ಯೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡಿದ್ರೇನೋ.
1: ಹೌದು ಸೌಮ್ಯ, ಅದೂ ಒಂದು ಕಾರಣವಿರಬಹುದು.
3: ನಿಜ ಹೇಮಾ, ಹಿಂದೆಲ್ಲ ಅವಿಭಕ್ತ ಕುಟುಂಬವಿತ್ತು, ಸ್ತ್ರೀ ಓದು ಬರಹ ಕಲಿತು ಹೆಚ್ಚು ಹೆಚ್ಚು ಕಲಿತು ಪುರುಷನ್ಗೆ ಸರಿ ಸಮಾನವಾಗಿ ನಿಂತರೆ ಮನೆ ಕಡೆ ಯಾರು ಗಮನ ಹರಿಸ್ತಾರೆ?

0: ಅಂತ ನಮ್ಮ ಹಿರಿಯರ ಭಾವನೆಯಾಗಿತ್ತು.
1: ಆದ್ರೆ ಕೆಲವರೆಲ್ಲ ಅಂತಹ ಸಂದರ್ಭದಲ್ಲಿಯೂ ತಾವು ಮನೆಯಲ್ಲಿಯೇ ಹೆಚ್ಚು ಗಮನ ಹರಿಸಿ ಓದು ಬರಹ ಕಲ್ತಿದ್ರಂತೆ.
0: ಹಾ ಸೌಮ್ಯ, ಸಭ್ಯತಾಕೆ ಪ್ರಾರಂಭಿಕ ದೌರ್ ಮೇ ನಾರಿಕಾ ಸಮಾಜ ಮೇ ಉಂಚ ಸ್ಥಾನ ತಾ ವಹ ಉಚ್ಚ ಶಿಕ್ಷಾ ಪ್ರಾಪ್ತ ಕರ್ತೀತಿ ತಥಾ ಸಭಾ ಮೇ ಶಾಸ್ತ್ರಾಸ್ತ್ರ ಭೀ ಕರ್ತೀತಿ.
1: ಯಹ ತೋ ಆಚರಜ್ ಕಿ ಬಾತ್ ಹೈ ದೀದಿ, ವೈದಿಕ ಯುಗ್ ಮೇ ಭೀ ಇಸ್ಕೆ ಲಿಯೇ ಅನೇಕ ಉದಾಹರಣ ಮಿಲ್ತೆ ಹೈ ನಾ.
0: ಹಾ ಸೌಮ್ಯ, ತುಮ್ ಠೀಕ್ ಕಹತಿ ಹೋ, ವೈದಿಕ ಯುಗ್ ಮೇ ಇಸ್ ಪ್ರಕಾರ ಕೆ ಅನೇಕ ಉದಾಹರಣ ತೋ ಮಿಲ್ತೆ ಹೈ.
2: ಬಹಳ ಹಿಂದೆನೆ ಮೈತ್ರೇಹಿ ಅಂತವರೆಲ್ಲ ಹೆಚ್ಚಿನ ತಿಳುವಳಿಕೆ ಪಾಂಡಿತ್ಯ ಗಳಿಸಿಕೊಂಡಿದ್ರಂತೆ.
0: ಜೀ ಹಾ, ಉಸ್ ಪುರಾಣೆ ಜಮಾನೆ ಮೇ ಭೀ ನಾರಿ ಪುರುಷ ಪೀಚೆ ನಹೀತಿ. ಗಾರ್ಗಿ, ಮೈತ್ರೇಯಿ, ಅರುಂಧತಿ ಉಸ್ ಯುಗಕ್ಕೆ ವಿದ್ವಾನ್ ಮಹಿಳೆಯೇ ವಿಶೇಷ ರೂಪ ಸೆ ವಿಖ್ಯಾತ ಹೈ.
1: ದೀದಿ, ರಾಮಾಯಣ ಔರ್ ಮಹಾಭಾರತ್ ಕೆ ಕಾಲ ಮೇ ಭೀ ನಾರಿ ಕೋ ಗೌರವ ಪೂರ್ಣ ಸ್ಥಾನ ಮಿಲ್ತಾ ತಾನಾ.
0: ಹಾ, ಕಿಂತು ಆಗೇ ಚಲ್ಕರ್ ಜೈಸೆ ಜೈಸೆ ಸಾಮಾಜಿಕ ಸ್ಥಿತಿ ಮೇ ಪರಿವರ್ತನ್ ತಥಾ ಉತಾರ್ ಚಡಾವ್ ಆತೆ ಗಯೇ ವೈಸೆ ವೈಸೆ ನಾರಿ ಕೆ ಸಾಮಾಜಿಕ ನಿಯಮೋ ಕಿ ಸಂಖ್ಯಾ ಕಿ ಜಿಸ್ಸೆ ನಾರಿ ಕ ಸ್ವತಂತ್ರ ಅಸ್ತಿತ್ವ ಹೀ ನಹಿ ರಹ ಗಯ ವಹ ಪಾಲನ್ ಪರಿವರ್ತನ್ ವಾ ಶಿಕ್ಷಾ ಮೇ ಉಪೇಕ್ಷಾ ಕಾ ಶಿಕಾರ್ ಹೋತಿ ಗಯಿ.
1: ಅಬ್ಬಾ, ಸ್ತ್ರೀ ಹಿಂದಿನ ಕಾಲದಲ್ಲಿ ಮನೆ ಕೆಲಸ ಮಾಡ್ತಾ ಮಕ್ಕಳನ್ನ ನೋಡ್ಕೊಳ್ತಾ ನಾಲ್ಕು ಗೋಡೆ ಮಧ್ಯೆ ಹೇಗಿದ್ಲೋ ನೆನೆಸ್ಕೊಂಡ್ರೆ ಅಯ್ಯೋ ಹೆಣ್ಣೆ ಅಂತ ಅನ್ಸುತ್ತೆ.
2: ಲೇಕಿನ್ ಸೌಮ್ಯ, ಆಸ್ಟೋ ಸಮಯ ಬದಲ್ ಗಯಾ ಹೈ.
0: ಹಾ ಹೇಮಾ, ತುಮ್ ಠೀಕ್ ಕೇಹ್ತಿ ಹೋ, ಆತೋ ಸಮಯ ಬಹುತ್ ಬದಲ್ ಗಯಾ ಹೈ ಔರ್ ನಾರಿ ಚಾರೋ ತರಫ್ ಹರ್ ಕ್ಷೇತ್ರ ಮೇ ಆಗೇ ಬಡ್ ರಹಿ ಹೈ.
1: ಹೌದು ದೀದಿ, ಇವತ್ತು ಸ್ತ್ರೀ ಶಿಕ್ಷಕಿಯಾಗಿ, ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ ಸಮಾಜದಲ್ಲಿ ಉತ್ತಮ ಸೇವೆ ಮಾಡ್ತಿದ್ದಾಳೆ.
0: ಹಾ ಸೌಮ್ಯ, ಆದ ನಾರಿ ಅಚ್ಚಿ ಶಿಕ್ಷಕ ಬನ್ಕರ್ ಏಕ್ ಯೋಗ್ಯ ಡಾಕ್ಟರ್ ಬನ್ಕರ್ ಅಪನ ಕಾರ್ಯ ಅಚ್ಚಿ ತರ ನಿಭಾ ರಹಿ ಹೈ ಯಹಾನ್ ತಕ್ ಕಿ ವಹ ಸೇನಾ ಔರ್ ಪುಲಿಸ್ ಮೇ ಭೀ ಭರ್ತಿ ಹೋ ರಹಿ ಹೈ ಔರ್ ಅಪ್ನಿ ಯೋಗ್ಯತಾ ಕಾ ಅಚ್ಚಾ ಪ್ರಮಾಣ ದೇ ರಹಿ ಹೈ.
2: ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನ ದೊರಕಿತಲ್ವಾ?
1: ಹೇಮಾ, ಇದನ್ನೇ ಇಂದಿಲಿ ಹೇಳು ನೋಡೋಣ.
2: ಆಹಾ, ಠೀಕ್ ಹೈ. ಪುರಾಣೆ ಜಮಾನ್.
1: ಹೇಮಾ, ಪ್ರಾಚೀನ ಕಾಲ ಅಂತ ಹೇಳು.
2: ಅಚ್ಚಾ, ಪ್ರಾಚೀನ ಕಾಲ ಮೇ ಮಹಿಳಾ ಕೋ.
0: ಹೇಮಾ, ಮಹಿಳಾ ಓಂಕೋ ಅಂತ ಹೇಳ್ಬೇಕು.
2: ಅಚ್ಚಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ
0: ಪ್ರಾಪ್ತತಾ ಅಂತ ಹೇಳು.
2: ಹಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ.
1: ದೀದಿ ಕಹತೆ ಹೈ ಕಿ ಮಹಿಳಾ ಯಜ್ಞ ಮೇ ಭೀ ಭಾಗ ಲೇತೆ ಥೆ, ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹೇಮಾ, ಈ ವಾಕ್ಯದಲ್ಲಿ ಏನ್ ತಪ್ಪಿದೆ ಹೇಳು ನೋಡೋಣ.
2: ಲೇತೇತೆ ಪುಲ್ಲಿಂಗ, ಅದು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕು.
0: ಹಾ, ಇದನ್ನೇ ಈಗ ಹಿಂದಿಲೇ ಸರಿಯಾಗಿ ಇನ್ನೊಮ್ಮೆ ಹೇಳು.
2: ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತ. ಈಗ ಸರಿಯಾ?
0: ಹಾ, ಹಾಗೆ ಮುಂದಿನ ವಾಕ್ಯವನ್ನು ಪೂರ್ತಿ ಮಾಡು.
2: ಕಹತೆ ಹೇ ಕಿ ಮಹಿಳಾ ಯಜ್ಞ ಮೇ ಭಾಗ ಲೇತೀತಿ.
0: ಯಹಿ ನಹಿ, ಯುದ್ಧೋಮ್ಮೆ ಭೀ ಜಾತೀತಿ ಔರ್ ಶಸ್ತ್ರಾಸ್ತ್ರ ಭೀ ಕರ್ತೀತಿ.
1: ಹಾ ದೀದಿ, ಸ್ತ್ರೀಯೋಂಕಾ ಸ್ಥಾನ ಪುರುಷೋಂಕೆ ಸಮಾನತ.
0: ಹಾ ಹಾ, ಸ್ತ್ರೀ ಕ ಸ್ಥಾನ ಪುರುಷೋಂಕೆ ಸಮಾನತ ಔರ್ ಉಸೆ ಸಹಧರ್ಮಿಣಿ ಭೀ ಕೇಹ್ತೇತೆ ಕಿಂತ ಬಾದ್ ಮೇ ವಹ ಅನುಗಾಮಿನಿ ಹೋ ಗಯಿ ಔರ್ ಉಸ್ಕ ಸ್ಥಾನ ಪುರುಷ್ಕೆ ಬಾತ್ ನಿರ್ಧಾರಿತ ಕಿಯಾ ಗಯಾ.
2: ಪುರುಷರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ನಿರ್ಲಕ್ಷಿಸುತ್ತಿದ್ದಾರೇನೋ.
0: ಹಾ, ಪುರುಷ ಕ ಪ್ರಭುತ್ವ ಬನಾಯೆ ರಕ್ನೆ ಕೆಲಿಯ ಉಸೆ ಮನ್ಮಾನೆ ನೇಮೋನ್ಸೆ ಬಾಂಧ ಲಿಯಾ ಗಯ ತಥಾ ಪಿತಾ ಪತಿ ಪುತ್ರ ಕ ಸಹಾರ ಲೇನೆ ಕ ಪ್ರೇರಣಾ ದಿ ಜಾನೆ ಲೆಗಿ.
1: ದೀದಿ, ಇನ್ನೊಂದ್ ಸಂದೇಹ.
0: ಹಾ ಹೇಳು, ಏನದು ನಿನ್ ಸಂದೇಹ?
1: ಅಲ್ಲ, ಬ್ರಿಟಿಷರು ನಮ್ ದೇಶವನ್ನ ಆಳ್ತಾ ಇದ್ರಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸ್ಲೇ ಇಲ್ವಾ?
0: ಯಾಕಿಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ ನೀಡಿದ್ರು.
2: ರಾಜಾರಾಮ್ ಮೋಹನ್ ರಾಯ್ ಕೂಡ ಆಗಿನ ಕಾಲದಲ್ಲೇ ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಶ್ರಮಿಸಿದ್ರಂತೆ.
0: ಹಾ, ತುಮ್ ಠೀಕ್ ಕಹತಿ ಹೋ ಹೇಮಾ. ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ಹಾ, ಅಂಗ್ರೇಜಿ ಶಾಸನ ಮೇ ಶಿಕ್ಷಾ ಕ ಪ್ರಚಾರ ಪ್ರಸಾರ ಬಹುತ್ ಬಡಾ ಕಿಂತು ಯಹ ಶಿಕ್ಷಾ ಭಾರತ್ ಕೇಲಿಯೇ ಉಪಯೋಗಿ ನಾ ಹೋಕರ್ ಅಂಗ್ರೇಜಂಕು ಶಾಸನ ಕಾರ್ಯ ಚಲಾನೆ ಮೇ ಸಫಲ್ ರಹಿ.
1: ದೀದಿ ಕಹತೆ ಹೈ ಕಿ ಭಾರತ್ ಮೇ ಸ್ವತಂತ್ರತಾ ಆಂದೋಲನ್ ಶುರು ಹೋನೆ ಕೆ ಸಾಥ್ ಹಿ ಕೈ ಸ್ವದೇಶಿ ಸಂಘಟನೋ ನೆ ಮಹಿಳಾ ಓಂಕಿ ಶಿಕ್ಷಾ ಕೆ ಲಿಯೇ ಪ್ರಯಾಸ ಕಿಯಾ, ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹಾ, ಬಿಲ್ಕುಲ್ ಠೀಕ್ ಹೈ.
2: ದೀದಿ, ಮಹಿಳೆಯರಿಗಾಗಿಯೇ ಯಾವುದೋ ಒಂದು ಪರೀಕ್ಷೆ ನಡೆಸುತ್ತಿದ್ದಾರಂತೆ, ಇದು ನಿಜವೇ?
0: ಹಾ, ಯೇ ಬಾತ್ ಸಚ್ ಹೈ. ಪಂಜಾಬ್ ವಿಶ್ವವಿದ್ಯಾಲಯ ದ್ವಾರಾ ರತ್ನ ಭೂಷಣ್ ಪ್ರಭಾಕರ್ ಕಿ ಪರೀಕ್ಷಾ ಯೇ ಕಿ ಗಯಿ ತಥಾ ಹಿಂದಿ ಸಾಹಿತ್ಯ ಸಮ್ಮೇಳನ್ ಪ್ರಯಾಗ ದ್ವಾರಾ ಪ್ರಥಮ, ಮಧ್ಯಮ, ವಿಶಾರದ್, ಸಾಹಿತ್ಯ ರತ್ನ ಆದಿ ಪರೀಕ್ಷಾ

0: लिए जाने लगी। इसके अलावा प्रयाग से विद्या विनोदिनी की परीक्षा में केवल महिलाएं ही बैठ सकती थी।
1: ಮಹಾತ್ಮಾ ಗಾಂಧೀಜಿಯವರು ಸಹ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಮಹತ್ವ ನೀಡಿದ್ರಲ್ವಾ?
2: ಅವರು ಸಹ ಯಾವುದೋ ಒಂದು ಸಂಸ್ಥೆಯ ಮೂಲಕ ಸ್ತ್ರೀ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ನೀಡಿದ್ರು.
0: ಹೌದು, ಅವ್ರಿಗೆ ಗೊತ್ತಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ.
1: ಅಂದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ಲ.
0: ಅಂದ್ರೆ ಸ್ತ್ರೀಯೊಬ್ಳು ಚೆನ್ನಾಗಿ ಕಲಿತರೆ, ವಿದ್ಯಾವಂತಿ ಆದ್ರೆ ಆಕೆಯ ಮಕ್ಕಳು ಸಹ ಸುಶಿಕ್ಷಿತರಾಗೋರು.
2: ಆಹಾ, ಇದರಿಂದ ಒಂದು ಒಳ್ಳೆಯ ಸಮಾಜದ ಬೆಳವಣಿಗೆ ಆಗುತ್ತೆ, ಹೌದಲ್ವಾ?
0: ಇಸ್ಲಿಯೇ ಮಹಾತ್ಮ ಗಾಂಧೀಜಿನೇ ರಾಷ್ಟ್ರ ಭಾಷಾ ಹಿಂದಿ ಕೆ ಪ್ರಚಾರ ಪ್ರಸಾರ ಕೆಲಿಯೇ ಹಿಂದಿ ಪ್ರಚಾರ ಸಭಾ ಜೈಸಿ ಸಂಸ್ಥಾ ಕಾ ಗಠನ್ ಕಿಯಾ ಜೊ ಆಜ್ ಭಿ ಲಡ್ಕೆ ಲಡ್ಕಿಯೋ ಕೋ ಬಿನಾ ಕಿಸಿ ಭೇದ ಭಾವ ಕೆ ವಿಭಿನ್ನ ವಿಷಯೋ ಕಿ ಶಿಕ್ಷಾ ದೇ ರಹೀ ಹೈ.
1: ದೇಶ ವಿದೇಶ ಮೇ ರಹಕರ್ ಆಜ್ ಹಮಾರಿ ಸುಯೋಗ್ಯ ಬಾಲಿಕಾಯೇ ಉಚ್ಚ ಶಿಕ್ಷಾ ಪ್ರಾಪ್ತ ಕರ ರಹೀ ಹೈ.
2: ಹಾ, वे कुशल डॉक्टर, इंजीनियर, आईएएस ऑफिसर तथा पुलिस और सेना की बड़ी बड़ी नौकरियों में कार्य कर रहे हैं।
0: जी हाँ, नर्सिंग शिक्षा, समाज तथा समुदाय सेवा में महिलाएं अच्छी तरह काम कर रही है।
1: ಆಕಾಶವಾಣಿಯಲ್ಲಿಯೂ ಒಳ್ಳೆ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ.
2: ಆಜ್ಕೆ ನಾರಿ ಉತ್ತಮ ಶಿಕ್ಷಣ ಪಾಕರ್ ರೇಡಿಯೋ, ದೂರದರ್ಶನ್, ರಂಗಭೂಮಿ, ಸಿನಿಮಾ ಆದಿ ಕ್ಷೇತ್ರ ಮೇ ಅಚ್ಚಿ ತರ ಕಾಮ್ ಕರ್ ರಹಿ ಹೈ.
1: ದೀದಿ, ಗಗನ ಸಖಿ ಅನ್ನೋಕೆ ಹಿಂದಿಲಿ ಏನ್ ಹೇಳ್ಬೇಕು?
2: ಪರಿಚಾರಿಕಾ ಅಲ್ಲ, ವಿಮಾನ ಪರಿಚಾರಿಕಾ.
0: ಗಗನ ಸಖಿಗೆ ವಿಮಾನ ಪರಿಚಾರಿಕಾ ಅಥವಾ ವ್ಯೋಮ ಬಲ ಅಂತಾನು ಹೇಳ್ಬೋದು.
1: ಪೆಹಲೆಯೇ ಮಹಿಳೆಯೇ.
2: ಸೌಮ್ಯ, ಯಾಕ್ ನಿಲ್ಲಿಸ್ಬಿಟ್ಟೆ ಹೇಳು, ಹೋಗ್ಲಿ ಕನ್ನಡದಲ್ಲಿಯೇ ಹೇಳು.
1: ಈ ಮಹಿಳೆಯರು ಮೊದಲು ಗಗನ ಸಖಿಯರಾಗಿ ಕೆಲಸ ಮಾಡ್ತಿದ್ರು, ಈಗ ವಿಮಾನ ಚಾಲಕಿಯರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರಲ್ವೇ?
0: ಹಾ, ಹೇಮಾ ಇದನ್ನೇ ಹಿಂದಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡು.
2: ಅಚ್ಚಾ ದೀದಿ, ಕೆಲಸ ನಿರ್ವಹಿಸುತ್ತಿದ್ದರು ಅಂತ ಹೇಳೋಕೆ
0: ಕಾರ್ಯ ಕರ್ನೇಲಗಿ ಅಂತ ಹೇಳ್ಬೋದು.
2: ಏ ಮಹಿಳೆಯೇ ವಿಮಾನ ಪರಿಚಾರಿಕಾ.
0: ಸೌಮ್ಯ, ಕ್ಯಾ ತುಮ್ ಇಸೆ ಹಿಂದಿ ಮೇ ಬತಾ ಸಕ್ತಿ ಹೋ?
1: ಹಾ ದೀದಿ, ये महिलाएं व्योम बालाओं के रूप में पहले काम करती थी और अब
0: विमान चालक के रूप में अंत है.
1: हाँ दीदी, ये महिलाएं पहले व्योम बालाओं के रूप में काम करती थी और अब विमान चालक के रूप में भी कुशलता पूर्वक काम करने लगी है.
0: शाबाश सौम्या, ಇದಕ್ಕೆಲ್ಲಾ ಏನ್ ಕಾರಣ ಹೇಳ್ತೀರಾ?
2: ಅವರ ಶ್ರದ್ಧೆ ಮತ್ತು ಪರಿಶ್ರಮ.
1: ಅವರ ಉನ್ನತ ಮಟ್ಟದ ವಿದ್ಯಾಭ್ಯಾಸವೇ ಇದಕ್ಕೆಲ್ಲ ಕಾರಣ ದೀದಿ.
0: ಜಿ ಹಾ, ಯೇ ಸಬ್ ನಾರಿಯೋಂಕೆ ಅಥಕ್ ಪರಿಶ್ರಮ ತಥಾ ಲಗನ್ ಕಾ ಪರಿಣಾಮ ಹೈ. ಆಜ್ ಉನ್ಕಾ ದೇಶ್ ಕಿ ಅಗ್ರಮೀ ಪಂಕ್ತಿ ಮೇ ಸ್ಥಾನ ಹೈ. ಪುಲಿಸ್ ಮೇ ಸಿಪಾಯಿ ಸೇ ಲೇಕರ್ ಉಂಚೆ ಸೇ ಉಂಚೆ ಪದೋಂ ಪರ್ ನಾರಿಯ ಆಜ್ ವಿರಾಜಮಾನ್ ಹೈ.
1: ಅನೇಕ ಸಂಘ ಸಂಸ್ಥೆಗಳು ಸ್ತ್ರೀಯ ವಿದ್ಯಾಭ್ಯಾಸ ಹಾಗೂ ಪ್ರಗತಿಗಾಗಿ ಸೇವೆ ಸಲ್ಲಿಸುತ್ತಿದೆ.
2: ಹಮಾರೆ ದೇಶ್ ಮೇ ಆಜ್ ಕಹಿ ಐಸೆ ಸಂಸ್ಥಾನ್ ಹೈ ಜೋ ನಾರಿಯೋ ಮೇ ಅಪ್ನೆ ಅಧಿಕಾರೋ ಕೆ ಪ್ರತಿ ಜಾಗರೂಕತಾ ಲಾನೆ ಕಾ ಪ್ರಯಾಸ ಕರ್ ರಹೆ ಹೈ.
0: ಜಿ ಹಾ, ಸ್ವಯಂ ಭಿ ನಾರಿಯ ಶಿಕ್ಷಾ ಪ್ರಾಪ್ತಿ ಮೇ ಉನ್ಕಾ ಪ್ರತಿಶತ ಪಡ್ನೆ ಪರ್ ಸಭಿ ಪ್ರಕಾರ ಕಿ ಸೇವಾ ಮೇ ಅಗ್ರಣಿ ಭೂಮಿಕಾ ನಿಭಾ ಸಕೆಂಗಿ.
2: ಮೇರಿ ದಾದಾಜಿ ಕಹತೆ ಹೇ ಕಿ ಗ್ರಾಮ ಸದಸ್ಯ ಔರ್ ಗ್ರಾಮ ಪ್ರಧಾನೋಂಕೆ ರೂಪ ಮೇ ಉನ್ಕಿ ಲೋಕಪ್ರಿಯತಾ ತೋ ಬಢಿ ರಹೆ ಹೈ.
1: ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದ ಆರ್ಯ ಸಮಾಜವು ಹೆಣ್ಣು ಮಕ್ಕಳ ಪ್ರಗತಿಗಾಗಿ ಶ್ರಮಿಸುತ್ತಿದೆಯಲ್ವೇ?
0: ಜಿ ಹಾ, ತುಮ್ನೆ ಸಹಿ ಬತಾಯ. ವರ್ಷೋಂ ಸೆ ಚಲೆ ಆ ರಹೆ ಅಂಧವಿಶ್ವಾಸೋಂಕು ದೂರ್ ಕಿಯಾ ತಥಾ ಡಿಎವಿ ಸ್ಕೂಲೋಂಕೆ ಮಾಧ್ಯಮ ಸೆ ಬಾಲಿಕಾಂ ಕಾ ಶಿಕ್ಷಾ ದೇನೆ ಕಾ ಕಾರ್ಯ ಅಬ ಭಿ ಚಲ್ ರಹಾ ಹೈ.
2: ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಹೆಚ್ಚು ಮಹತ್ವ ನೀಡುತ್ತಿದೆ ಅಲ್ವಾ?
1: ಆಜ್ ಬಹುತ್ ಸಿ ಲಡ್ಕಿಯ ಸ್ಕೂಲ್ ಜಾನೆ ಲಗಿ ಹೈ ಉಂಚೆ ಪಡಾಯಿ ಪಡ್ಕರ್ ಉಂಚೆ ಉಂಚೆ ಪದ ಪ್ರಾಪ್ತ ಕರ್ ರಹಿ ಹೈ.
2: ಲೇಕಿನ್ ಇನ್ ಮಹಿಳಾವೋ ಔರ್ ಬಾಲಿಕಾವೋ ಕಿ ಸಂಖ್ಯೆ ಬಹುತ್ ಕಮ್ ಹೈ.
0: ಅಬ್ ಜರೂರತ್ ನಾರಿ ಶಿಕ್ಷಾ ಕೋ ಸಮಯ ಸಾಪೇಕ್ಷ ಅವರ ವ್ಯಾಪಕ ಬನನೆ ಕಿ ಹೈ.
1: ನಮ್ಮ ಸರ್ಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣ ನೀಡುತ್ತಾ ಎಲ್ಲರೂ ಸುಶಿಕ್ಷಿತರಾಗುವಂತೆ ಉತ್ತೇಜನ ನೀಡುತ್ತಿದೆ.
2: ಹೌದು ಸೌಮ್ಯ, ನಮ್ಮ ಸರ್ಕಾರದ ಉಚಿತ ಶಿಕ್ಷಣದ ನೀತಿಯಿಂದ ಪ್ರತಿಯೊಬ್ಬರೂ ವಿದ್ಯಾವಂತರಾಗಲೇಬೇಕು.
0: ಆಜ್ ಪರಿಸ್ಥಿತಿಯ ಇತ್ನಿ ಬದಲ್ ಚುಕಿ ಹೈ ಕಿ ಸಮಾಜ ಮೇ ಸ್ತ್ರೀಯೋ ಕೋ ಭಿ ಕಾರ್ಯ ಕರ್ನೆ ಕೆ ಲಿಯೆ ತಯಾರ್ ರಹನಾ ಚಾಹಿಯೆ ಔರ್ ಇಸ್ ಕಾರ್ಯ ಕೆ ಲಿಯೆ ಸ್ತ್ರೀಯ ತಬೀ ತಯಾರ್ ಹೋಂಗಿ ಜಬ್ಕಿ ಉನ್ಕೋ ಶಿಕ್ಷಿತ್ ಕಿಯಾ ಜಾಯೇಗಾ.
1: ಶಿಕ್ಷಣ ಸ್ತ್ರೀಯ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿದೆ.
2: ಒಬ್ಬ ಒಳ್ಳೆಯ ತಾಯಿಗೆ ಗೃಹಿಣಿಗೆ ಉತ್ತಮ ಶಿಕ್ಷಣ ಬೇಕೇ ಬೇಕು.
0: ಎ ಕುಶಲ ಗೃಹಿಣಿ ಕೇಳಿಯೇ ಶಿಕ್ಷಿತ್ ಹೋನಾ ಅನಿವಾರ್ಯ ಹೈ.

0: आवश्यक है, इसलिए समाज में नारी शिक्षा को अनिवार्य किया जाना चाहिए।
1: स्त्री विद्यावंते आदरे मात्र नम्म समाज उत्तम समाज वागुते, देश बलिष्ठ वागुते, सुदृढ़ वागुते।
0: हाँ हाँ, नारी शिक्षा के बिना ರಾಷ್ಟ್ರ ಚಕ್ರ ನಹೀಚಲ್ ಪಾಯೇಗ.
2: ಹೌದು, ಸ್ತ್ರೀಯ ಶಿಕ್ಷಣದ ಮಹತ್ವವನ್ನು ನಾವೆಲ್ಲ ತಿಳಿದುಕೊಂಡಿದ್ದೀವಿ. ಸರ್ಕಾರದ ಎಲ್ಲಾ ಯೋಜನೆಗಳಿಗೂ ನಾವು ಕೈ ಜೋಡಿಸಬೇಕು, ಆಗಲೇ ನಾರಿ ಶಿಕ್ಷಣಕ್ಕೆ ಒಂದು ಅರ್ಥ ಉಂಟಾಗುತ್ತೆ.
0: ಹಾ, ಇವತ್ತು ಸರ್ಕಾರ ನಮ್ಗೆ ಏನೆಲ್ಲ ಸವಲತ್ತುಗಳನ್ನ ಅನುಕೂಲಗಳನ್ನ ಎಲ್ಲ ಮಾಡಿಕೊಟ್ಟಿದೆ, ನಾವು ಅದಕ್ಕೆ ಸರ್ಕಾರದ ಜೊತೆ ಸ್ಪಂದಿಸ್ಬೇಕು, ಕೈ ಜೋಡಿಸ್ಬೇಕು. ಆಗ ಮಾತ್ರ ಸರ್ಕಾರ ಕೈಗೊಂಡಿರುವ ಈ ಎಲ್ಲ ಯೋಜನೆಗಳು ಅರ್ಥಪೂರ್ಣ ಆಗುತ್ತೆ, ಮತ್ತೆ ಅದು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಇವತ್ತು ಸ್ತ್ರೀ ಎಲ್ಲ ವಿದ್ಯಾಭ್ಯಾಸದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಷ್ಟೊಂದು ಪ್ರಗತಿ ಸಾಧಿಸಿದಾಳೆ ಅಂದ್ರೆ ಅವಳು ಸಾಧಿಸ್ತಾ ಇರತಕ್ಕಂತ ಯಾವ ಕ್ಷೇತ್ರನೂ ಇಲ್ಲ ಅಂತ ಹೇಳ್ಬೋದು. ಅದರಿಂದ ನಿಮಗೂ ಈ ಒಳ್ಳೆ ಇದನ್ನ ಟಾಪಿಕ್ ಆರಿಸ್ಕೊಂಡಿದ್ಯಾ ನಾರಿ ಶಿಕ್ಷಾ, ಅದ್ರ ಬಗ್ಗೆ ನೀನು ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಮಾಡಿ ಇದ್ರ ಬರೀಬೇಕು. ನೀವು ಬರೀ ಕೇಳಿದ್ರೆ ಮರ್ತು ಹೋಗುತ್ತೆ. ಅರ್ಥ ಆಯ್ತಾ ಸೌಮ್ಯ? ಬರ್ದು ನೀನು.

0: ಭಾಗವಹಿಸಿದಾಗ ಮಾತ್ರ ಇವತ್ತು ಸ್ತ್ರೀ ಎಲ್ಲ ವಿದ್ಯಾಭ್ಯಾಸದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಷ್ಟೊಂದು ಪ್ರಗತಿ ಸಾಧಿಸಿದಾಳೆ ಅಂದರೆ ಅವಳು ಸಾಧಿಸ್ತಾ ಇರತಕ್ಕಂಥ ಯಾವ ಕ್ಷೇತ್ರನೂ ಇಲ್ಲ ಅಂತ ಹೇಳ್ಬೋದು. ಅದರಿಂದ ನಿಮಗೆ ಈ ಒಳ್ಳೆ ಇದನ್ನು ಟಾಪಿಕ್ ಆರಿಸ್ಕೊಂಡಿದ್ಯಾ ನಾರಿ ಶಿಕ್ಷಾ, ಅದ್ರ ಬಗ್ಗೆ ನೀನು ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಮಾಡಿ ಇದನ್ನು ಬರೀಬೇಕು ನೀವು. ಬರೀ ಕೇಳಿದ್ರೆ ಮರ್ತು ಹೋಗುತ್ತೆ. ಅರ್ಥ ಆಯ್ತಾ ಸೌಮ್ಯ? ಇದನ್ನು ಬರೆದು ನೀನು ಖಂಡಿತ ಫಸ್ಟ್ ಪ್ರೈಸ್ ತಗೋಬೇಕು. ಇನ್ನೇನಾದ್ರು ಇದರಲ್ಲಿ ಕೇಳೋದಿದೆಯಾ? ಸಂದೇಹ ನಹಿ. ಅಚ್ಚಾ ಅಬ್ ಸಮಯ ಹೋ ರಹಾ ಹೈ, ಫಿರ್ ಮಿಲೇಂಗೆ.
1: ಬಹುತ್ ಬಹುತ್ ಧನ್ಯವಾದ.
0: ಧನ್ಯವಾದ್ ಬಚ್ಚೋ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
3: ನಡೆಸಿಕೊಟ್ಟವರು ಎಂ ಎನ್ ನಾಗರತ್ನ, ಇವರೊಂದಿಗೆ ಭಾಗವಹಿಸಿದವರು ಹೇಮಾ ಎ ಹಾಗೂ ಸೌಮ್ಯ ಎಂ.

ആകാശവാണി കാരവാര. ചിണ്ണര ചിത്താര മക്കളിഗാഗി കാര്യക്രമം.

0: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭರತನಹಳ್ಳಿ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭರತನಹಳ್ಳಿ ಯಲ್ಲಾಪುರ ತಾಲೂಕು ಶೈಕ್ಷಣಿಕ ಜಿಲ್ಲೆ ಶಿರಸಿ. ನಮ್ಮಲ್ಲಿ ನಾವು ಮಕ್ಕಳಿಗೆ ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಸಂಪತ್ತು, ಶಿಕ್ಷಣವೇ ಸರ್ವರೇಳಿಗೆಯ ಮೂಲ ಹಾಗೂ ಈ ದೇಶದ ಅಭಿವೃದ್ಧಿಯ ಮೂಲ ಅನ್ನುವಂಥ ನಿಟ್ಟಿನಲ್ಲಿ ಪಾಠ ನೀಡ್ತಾ ಇರುವಂತಹ ನಮ್ಮ ಶಾಲೆಗೆ ಇವತ್ತು ನಮ್ಮ ಕಾರವಾರ ಜಿಲ್ಲೆಯ ಕಾರವಾರದ ಬಾನುಲಿ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ವಿವಿಧ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲು ಎಂ ಅನನ್ಯ ಇವಳಿಂದ ಪ್ರಾರ್ಥನೆ.

0: ಕನಕ.
1: ನಾಡಿನ ಏಳಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತವ್ರು ಅಂದ್ರೆ ನಮ್ಮ ನಾಡಿನ ಕವಿಗಳು. ಕವಿ ಚನ್ನವೀರ ಕಣವಿ ಅವರ ಕುರಿತು ಮಾತನಾಡಲಿಕ್ಕಿದ್ದಾಳೆ ಕೀರ್ತಿ ಪರಮೇಶ್ವರ್ ದೇವಡಿಗ.
2: ಚನ್ನವೀರ ಕಣವಿಯವರು ಕಾವ್ಯದ ಹೂಮಳೆ ಸುರಿಸಿದ ಅನನ್ಯ ಕವಿ. ಕನ್ನಡ ಸಾಹಿತ್ಯ ಲೋಕಕ್ಕೆ ಚೆಂಬೆಳಕು ಹರಿಸಿದ ಚನ್ನವೀರ ಕಣವಿಯವರು 94 ವರ್ಷಗಳ ಸಮೃದ್ಧವಾದ ಬದುಕನ್ನು ನಡೆಸಿದ ಹಿರಿಯ ಕವಿ. ಧಾರವಾಡದ ಸಾಂಸ್ಕೃತಿಕ ಲೋಕದಲ್ಲಿ 75 ವರ್ಷಗಳ ಕಾಲ ಕಾವ್ಯದ ಹೂಮಳೆ ಸುರಿಸಿದ ಅನನ್ಯ ಕವಿ ಚನ್ನವೀರ ಕಣವಿಯವರ ಜನನ 1928 ಜೂನ್ 28 ಗದಗ ಜಿಲ್ಲೆಯ ಹಂಬಳ ಎಂಬ ಗ್ರಾಮದಲ್ಲಿ ತಂದೆ ಸಕ್ಕರೆಪ್ಪ, ತಾಯಿ ಪಾರ್ವತಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದರು. ಅವರ ಶಿಕ್ಷಣ ಧಾರವಾಡದಲ್ಲಿ, ಮಾಧ್ಯಮಿಕ ಕಾಲೇಜು ಶಿಕ್ಷಣ 1952 ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿ ಮುಗಿಸಿದರು. ಅವರ ಉದ್ಯೋಗ ಕರ್ನಾಟಕ ವಿವಿ ಪ್ರಸಾರಂಗದ ನಿರ್ದೇಶಕರಾಗಿ 27 ವರ್ಷ ಸೇವೆ ಸಲ್ಲಿಸಿದರು. ಅವರ ಕಾವ್ಯಕೃತಿಗಳು ಭಾವಜೀವಿ, ಆಕಾಶಬುಟ್ಟಿ, ದೀಪದಾಯಿ, ಜೀವಧ್ವನಿ, ಮಧುಚಂದ್ರ, ನೆಲಮುಗಿಲು, ಎರಡು ದಡ ಮೊದಲಾದವು. ಅವರಿಗೆ ದೊರೆತಿರುವ ಪ್ರಶಸ್ತಿಗಳು ಪಂಪಾ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದ ನಾಡೋಜ ಗೌರವಗಳು ಬಂದಿವೆ. ಹಾಸನದಲ್ಲಿ ನಡೆದ 65ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಭಾರತದ ಶ್ರೇಷ್ಠ ಕವಿಯಾಗಿ ಅನನ್ಯ ಕಾವ್ಯ ಮಾಡಿದ್ದಾರೆ. ಇವು ಚನ್ನವೀರ ಕಣವಿಯವರಿಗೆ ದೊರೆತ ಪ್ರಶಸ್ತಿಗಳು. ಕನ್ನಡಿಗರ ಪ್ರೀತಿಯ ಕವಿ ಚನ್ನವೀರ ಕಣವಿಯವರು ಎಂದು ಹೇಳಬಹುದು. ಏಕೆಂದರೆ ವಿಶ್ವದ ಬೇರೆ ಬೇರೆ ಕವಿಗಳ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ, ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ. ಅವರು ಕನ್ನಡ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿದ್ದರು. ಬಸವರಾಜ್ ಕಟ್ಟಿಮಣಿ ವಿಚಾರ ವೇದಿಕೆ ಅಧ್ಯಕ್ಷರಾಗಿದ್ದರು. ಸೃಜನ ಚಿಂತನೆ ಬಳಗದ ನಿರ್ದೇಶಕರಾಗಿ ಕಾಯಕ ಮಾಡಿದ್ದಾರೆ. ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಮಾರ್ಗದರ್ಶಕರಾಗಿದ್ದರು. ಕನ್ನಡ ನಾಡ ನುಡಿಯ ಚಿಂತಕರಾಗಿ ಜನಪರ ಹೋರಾಟ ನಡೆಸಿದರು. ಉತ್ತರ ಕರ್ನಾಟಕದ ಅಭಿವೃದ್ಧಿ, ನೈಋತ್ಯ ಚಳುವಳಿ, ಮಹದಾಯಿ ಯೋಜನೆಗಳ ಹೋರಾಟದಲ್ಲಿ ಭಾಗವಹಿಸಿದ ಕಣವಿಯವರು ಕನ್ನಡದ ಸಾಂಸ್ಕೃತಿಕ ನಾಯಕರಾಗಿದ್ದರು. ಮತ್ತು ಚನ್ನವೀರ ಕಣವಿಯವರು

0: ನಿಸರ್ಗಪ್ರಿಯ ಕಣವಿ. ಕಣವಿಯವರ ಕವಿತೆಗಳಲ್ಲಿ ನಿಸರ್ಗಪ್ರಿಯತೆ, ಅನುಭಾವಿಕ ದೃಷ್ಟಿ, ಮಾನವೀಯತೆ, ಮೌಲ್ಯ ಪ್ರಜ್ಞೆ ಇರುವುದನ್ನು ರಾಷ್ಟ್ರಕವಿ ಬಿ ಎಸ್ ಶಿವರುದ್ರಪ್ಪ ಅವರು ಹೇಳಿದ್ದಾರೆ. ಕನ್ನಡ ಕಾವ್ಯಕ್ಕೆ ಹೊಸ ಕೊಡುಗೆ ಎಂದು ಅವರು ವರ್ಣಿಸಿದ್ದಾರೆ. ಕವಿಯಾಗಿ ಪ್ರಸಿದ್ಧರಾದಂತಹ ಅವರೊಬ್ಬ ಶ್ರೇಷ್ಠ ವಿಮರ್ಶಕರಾಗಿದ್ದರು. ಸಾಹಿತಿ, ಚಿಂತನೆ, ಸಾಮಾಜಿಕ ಸಮತೋಲನ, ವಚನಾಂತರಂಗ, ಅಭಿವಂದನ ಮೊದಲಾದವು ಗದ್ಯ ಸಾಹಿತ್ಯದ ಸಾವಿರಾರು ಪುಟಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ನಾವೆಲ್ಲರೂ ಅವರನ್ನು ಸ್ಮರಣೆ ಮಾಡಬೇಕು.
1: ಈಗೊಂದು ದೇಶಭಕ್ತಿ ಗೀತೆ ಹಾಡಲಿಕ್ಕಿದ್ದಾರೆ ಚೇತನ, ಯಮುನಾ, ಶ್ಲೋಕ, ಪವಿತ್ರ, ರಶ್ಮಿತಾ ಮತ್ತು ದಿಗಂತ್.

0: ಇತ್ತೀಚಿನ ದಿನಗಳಲ್ಲಿ ತಂಬಾಕು ಸೇವನೆಗೆ ಬಲಿಯಾಗಿ ತಮ್ಮ ಗುರಿ ಸಾಧನೆಯನ್ನ ಮರೆತು ತಮ್ಮ ಜೀವನವನ್ನೇ ಕೊನೆಗಾಣಿಸಿಕೊಳ್ತಾ ಇರುವಂತಹ ಯುವಜನತೆಯನ್ನು ನಾವು ನಮ್ಮ ಸುತ್ತಮುತ್ತ ಕಾಣ್ತಾ ಇದ್ದೇವೆ. ಹಾಗಾಗಿ ತಂಬಾಕು ಸೇವನೆಯ ದುಷ್ಪರಿಣಾಮವನ್ನು ಹೇಳಲಿಕ್ಕಿದ್ದಾಳೆ ವನಿತಾ ಗಣಪತಿ ಶೇರುಗರ್.
1: ತಂಬಾಕಿನ ಸೇವನೆಯಿಂದಾಗುವ ತೊಂದರೆಗಳು. ಮನುಷ್ಯನನ್ನು ಸರ್ವನಾಶ ಮಾಡುವ ಕೆಟ್ಟ ಚಟಗಳಲ್ಲಿ ತಂಬಾಕು ಸೇವನೆ ಅತ್ಯಂತ ಅಪಾಯಕಾರಿಯಾದದು. ವಿಶ್ವದಾದ್ಯಂತ 20ನೇ ಶತಮಾನದಲ್ಲಿ ಸುಮಾರು 10 ಕೋಟಿ ಜನ ತಂಬಾಕು ಸೇವನೆಯಿಂದ ಬರುವ ರೋಗಗಳಿಂದ ಸಾವನ್ನಪ್ಪಿದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ 8-9 ಲಕ್ಷ ಜನ ತಂಬಾಕು ಸೇವನೆಗೆ ಸಂಬಂಧಪಟ್ಟ ಕಾಯಿಲೆಗಳಿಂದಾಗಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ತಂಬಾಕಿನಲ್ಲಿ 5,000ಕ್ಕಿಂತಲೂ ಹೆಚ್ಚಿನ ವಿಷಪೂರಿತ ವಸ್ತುಗಳಿವೆ. ಇದಲ್ಲದೆ ಕ್ಯಾನ್ಸರ್ ಉಂಟು ಮಾಡುವ ಸುಮಾರು 60ಕ್ಕಿಂತ ಹೆಚ್ಚಿನ ಕೆಮಿಕಲ್ಸ್ಗಳಿವೆ. ಅದರಲ್ಲಿರುವ ಕೆಮಿಕಲ್ಸ್ಗಳು ದೇಹದಲ್ಲಿ ವಿವಿಧ ಬದಲಾವಣೆಗಳನ್ನು ಉಂಟು ಮಾಡುತ್ತವೆ. ಈ ಬದಲಾವಣೆಯ ಪರಿಣಾಮವಾಗಿ ಕಾಯಿಲೆಗಳು ಉಲ್ಬಣಗೊಳ್ಳುತ್ತವೆ. ಈ ಕಾಯಿಲೆಗಳ ಪರಿಣಾಮಗಳಿಂದಾಗಿ ಅನೇಕರು ಸಾವನ್ನಪ್ಪುತ್ತಾರೆ. ಈ ರೀತಿ ತಂಬಾಕಿನ ಉಪಯೋಗದಿಂದ ಉಂಟಾದ ಕಾಯಿಲೆಗಳಿಂದ ಸಾವನ್ನಪ್ಪುವವರ ಪ್ರಮಾಣ ವರ್ಷಕ್ಕೆ ಅಂದಾಜು 50 ಲಕ್ಷದಷ್ಟಿದೆ. ತಂಬಾಕಿನ ಉಪಯೋಗದಿಂದ ಉಲ್ಬಣಗೊಳ್ಳುವ ಕಾಯಿಲೆಗಳನ್ನು ಸುಲಭವಾಗಿ ಅರಿತುಕೊಳ್ಳದೆ ಇವುಗಳನ್ನು ತಲೆಯಿಂದ ಪಾದದವರೆಗೆ ಯಾವ ರೀತಿಯ ತೊಂದರೆಗಳು ಕಂಡುಬರುತ್ತವೆ ಎಂದು ವಿಂಗಡಿಸಿ ಅರ್ಥ ಮಾಡಿಕೊಳ್ಳಬಹುದು. ಮೆದುಳಿನಲ್ಲಿನ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವುದು, ಇದರಿಂದಾಗಿ ರಕ್ತ ಸಂಚಾರವಾಗದೆ ಮೆದುಳಿನ ಈ ಭಾಗಗಳು ನಿಷ್ಕ್ರಿಯಗೊಳ್ಳುವುದು, ಮೆದುಳಿನ ಆ ಭಾಗಗಳ ಹತೋಟಿಯಲ್ಲಿದ್ದ ಕ್ರಿಯೆಗಳು ನಿಷ್ಕ್ರಿಯಗೊಳ್ಳುತ್ತದೆ, ನೆನಪಿನ ಸಮಸ್ಯೆಗಳು ಉಲ್ಬಣಗೊಳ್ಳುವುದು, ರಕ್ತದ ಮೂಲಕ ಕಣ್ಣಿಗೆ ತಲುಪಿ ಹಾನಿಯುಂಟು ಮಾಡಬಹುದು.
0: ಭಕ್ತಿಯೇ ಮುಕ್ತಿ ಮಾರ್ಗದ ಮೊದಲ ಮೆಟ್ಟಿಲು ಹಾಗೂ ಮುಕ್ತಿಗೆ ಸಾಧನ ಅನ್ನುವಂತ ತತ್ವದಲ್ಲಿ ಇರುವಂತಹ ನಮ್ಮ ದೇಶದಲ್ಲಿ ಈಗೊಂದು ಭಕ್ತಿಗೀತೆಯನ್ನು ಕೇಳಲಿಕ್ಕಿದ್ದೀರಿ ನಂದನ್ ವಸಂತ್ ಪಟ್ಕಾರಿಯವನಿಂದ.

0: ಲಂಬೋದರ ಹೇ ವಿಘ್ನೇಶ್ವರ.
1: ಹುಟ್ಟುಹಬ್ಬ ಅನ್ನುವಂಥದ್ದು ಎಲ್ಲರ ಜೀವನದಲ್ಲಿ ಕೂಡ ತುಂಬ ಮಹತ್ವದ ದಿನ, ಸಂಭ್ರಮದ ದಿನ. ಹುಟ್ಟುಹಬ್ಬದ ಹಾಡನ್ನ ಹಾಡ್ಲಿಕ್ಕಿದ್ದಾಳೆ ಧನ್ಯಾ ಗಜಾನನ್ ನಾಯ್ಕ್.
2: ಹರ

0: ನನ್ನ ಮಾತನ.
1: ಜನಮನದಲ್ಲಿ ಹಿಂದಿನಿಂದ ಇಂದಿನವರೆಗೂ ನೆಲೆಸಿರುವಂತಹ ಜಾನಪದದ ಸೊಗಡು ತುಂಬಾ ಉತ್ತಮವಾದಂಥದ್ದು. ಇಂತಹ ಒಂದು ಜಾನಪದ ಗೀತೆ ರವಿ ಸುಭಾಷ್ ವಾಲೇಕರ್ ಇವರಿಂದ.
0: ಒಳಿತು ಮಾಡು

ಉಸಿರಿರುವ ಕೊನೆ ತನಕ ನಾನು ನಾನು ಎಂದು ನೀ ಮೆರೆಯಬೇಡ ಮೂಢ, ನಾನು ಎಂಬುದು ಮಣ್ಣು ಮರೆತು

0: ಇರುದು 3 ದಿವಸ.
1: ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತಹ ತುಂಬಾ ಹಿಂದಿನಿಂದ ನಡೆದು ಬಂದಂತಹ ಬುಡಕಟ್ಟು ಜನಾಂಗ ಅಂದ್ರೆ ಸಿದ್ದಿ ಜನಾಂಗ. ಈ ಜನಾಂಗದವರು ತಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆದಂತಹ ಒಂದು ಹಾಡಿನ ಮೂಲಕ ನೃತ್ಯ ಮಾಡಿ ಅವರು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾರೆ. ಅಂತಹ ಒಂದು ಹಾಡು ಜಿಯಾ, ತೃಪ್ತಿ ಹಾಗೂ ಚಿತ್ರ ಇವರಿಂದ.

0: ನಮ್ಮ ಮಹಾತ್ಮ ಗಾಂಧೀಜಿಯವರು ಇವರ ಕುರಿತು ಒಂದೆರಡು ಮಾತು ಹೇಳಲಿಕ್ಕಿದ್ದಾನೆ ಲೋಹಿತ್ ಸದಾನಂದ ಪೂಜಾರಿ.
1: ಗಾಂಧೀಜಿ ಭಾರತೀಯರ ಪಾಲಿಗೆ ರಾಷ್ಟ್ರಪಿತರು. ಅವರು ಭಾರತದ ಜನತೆಯ ಸುಖದ ಸಲುವಾಗಿ ನಿಸ್ವಾರ್ಥ ಸೇವೆ ಮಾಡಿದರು. ಅವರು ಪೂರ್ಣ ಹೆಸರು ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ಅವರು ಗುಜರಾತ್ ಪೋರ್ಬಂದರ್ನಲ್ಲಿ 1869 ಅಕ್ಟೋಬರ್ 2 ಜನಿಸಿದರು. ಇವರು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಉಚ್ಚ ಶಿಕ್ಷಣ ಪಡೆದರು. ಗಾಂಧೀಜಿ ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ ಪದವಿ ಪಡೆದರು. ಆಫ್ರಿಕಾ ಖಂಡದಲ್ಲಿ ವರ್ಣಭೇದದ ವಿರುದ್ಧ ಹೋರಾಡಿದರು. ಕಾಂಗ್ರೆಸ್ ಸಂಸ್ಥೆ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಲು ಚಳುವಳಿ ಆರಂಭಿಸಿದರು. ಗಾಂಧೀಜಿಯವರು ಪ್ರಯತ್ನದಿಂದ ಭಾರತಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ದೊರೆಯಿತು. ಪ್ರೀತಿಯಿಂದ ಎಲ್ಲರೂ ಅವರನ್ನು ಬಾಪೂಜಿ ಎಂದು ಕರೆಯುತ್ತಾರೆ.
0: ನೊಂದ ಮನಕ್ಕೆ ತಂಪ ನೆರೆಯುವಂತಹ ಭಾವಗೀತೆ ಬಾನು ಇವಳಿಂದ.

ಬೆಣ್ಣೆಗಡಿಗೆ ನೀನೆ ನೋಡು ಬೆಣ್ಣೆಗಡಿಗೆ ಸೂರಿನ ನಿಲುವಲ್ಲಿ ಹೇಗೆ ತಾನೆ ತೆಗೆಯಲಿ ಅಮ್ಮ ಹೇಗೆ ತಾನೆ ತೆಗೆಯಲಿ ಅಮ್ಮ ನನ್ನ ಪುಟ್ಟ ಕೈಗಳಿಂದ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲಮ್ಮ.

0: ಶ್ರೀಧರಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲಮ್ಮ.
1: ಭರತ್ ಚಂದ್ರಶೇಖರ್ ನಾಯ್ಕ್ ಇವನಿಂದ ಏಕಪಾತ್ರ ಅಭಿನಯ.
2: ಓಹೋ, ಮಿತ್ರನ ಹೇಳಿದ ಮಾತು ಸತ್ಯ. ದೊಡ್ಡಪ್ಪ ಚಿಂತೆಯಲ್ಲಿದ್ದಾರೆ. ದೊಡ್ಡಪ್ಪ ಹೊಂದಿಸಿಕೊಂಡಿದ್ದೇನೆ. ದೊಡ್ಡಪ್ಪ ಬಿಡಿ ಚಿಂತೆ, ದೊಡ್ಡಪ್ಪ ಕೊಡಿ ಅಪ್ಪಣೆ. ದೊಡ್ಡಪ್ಪ ನಿಮ್ಮ ಚಿಂತೆ ಏನೆಂದು ನನಗೆ ತಿಳಿದಿದೆ. ಗುರು ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯವನ್ನು ಭೇದಿಸಲು ತಾಯಿ ಗರ್ಭದಲ್ಲಿರುವಾಗಲೇ ಮಾವ ಶ್ರೀಕೃಷ್ಣ ಹೇಳಿದ ಕಥೆ ನೆನಪಿದೆ. ದೊಡ್ಡಪ್ಪನಿಂದ ಅಪ್ಪಣೆ ಪಡೆದಿದ್ದಾಯ್ತು. ಹೊರಟು ಬಿಡಲೇ? ಆಹಾ, ತಪ್ಪಾದಿತ್ತು. ನವಮಾಸ ಹೊತ್ತು ಹೆತ್ತು ಸಾಕಿ ಸಲುವಿದ ಅಮ್ಮನಿಗೊಂದು ಮಾತು ಹೇಳಬೇಡ ಅಲ್ಲವೇ? ಅಮ್ಮ ಅಮ್ಮ, ದೊಡ್ಡಪ್ಪ ಚಿಂತೆಯಲ್ಲಿದ್ದರು, ನಾನು ಅವರಿಗೆ ಅಭಯ ಕೊಟ್ಟು ಬಂದಿದ್ದೇನೆ. ಅಪ್ಪಣೆ ಕೊಡು ಅಮ್ಮ. ಅಮ್ಮನಿಂದ ಅಪ್ಪಣೆ ಪಡೆದಿದ್ದಾಯ್ತು. ಈಗ ರಣರಂಗಕ್ಕೆ ಬನ್ನಿ ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿರಿ, ತಲೆ ಕಡಿತೇನೆ. ಎಲ್ಲ ಪಾಪಿಗಳ ಯುದ್ಧ ಮಾಡುತ್ತಿರುವಾಗ ಹಿಂದಿನಿಂದ ಬಂದು ಕೈಗಳನ್ನು ಕತ್ತರಿಸಿ ಈ ಮಂಡು ಕೈಗಳಿಂದ ರಥದ ಗಾಲಿಗಳನ್ನು ಸಿಕ್ಕಿಸಿಕೊಂಡು ಯುದ್ಧ ಮಾಡುತ್ತೇನೆ.
1: ಜಾನಪದ ಕತೆ ಲೋಹಿತ್ ನಾಯ್ಕ್ ಇವನಿಂದ.
3: ಒಂದು ದಟ್ಟವಾದ ಕಾಡಿತ್ತು. ಆ ಕಾಡಿನ ಪಕ್ಕದಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಅಜ್ಜಿಯ ಮನೆ ಇತ್ತು. ಆ ಅಜ್ಜಿಯ ಮಗಳನ್ನು ಆ ಪಕ್ಕದ ಊರಿಗೆ ಮದುವೆ ಮಾಡಿ ಕೊಟ್ಟಿದ್ದಳು. ಆಗ ಒಂದು ದಿನ ಅಜ್ಜಿಗೆ ಮಗಳನ್ನು ನೋಡಲು ಹೋಗಬೇಕೆಂದು ನೆನಪಾಯಿತು. ಆಗ ಅಜ್ಜಿ ಇತರೆ ತಿಂಡಿಗಳನ್ನೆಲ್ಲ ಮಾಡಿ ಮಗಳನ್ನು ನೋಡಲು ಹೊರಟಳು. ಹೋಗುವಾಗ ದಾರಿಯಲ್ಲಿ ಹುಲಿ ಸಿಕ್ಕಿತು. ಏ ಮುದುಕಿ, ನಾನು ನಿನ್ನನ್ನು ಈಗಲೇ ತಿನ್ನುವೆ ಎಂದಿತ್ತು. ಆಗ ಅಜ್ಜಿಗೆ ಭಯವಾಯಿತು. ಆಗ ಹುಲಿ ಹೇಳಿತು, ನಾನು ನಿನ್ನ ತಲೆ ಕೈಕಾಲುಗಳನ್ನೆಲ್ಲ ತಿನ್ನುವೆ. ಆಗ ಅಜ್ಜಿ ಹೇಳಿ, ನನ್ನನ್ನು ಈಗ ತಿಂದರೆ ನಿನ್ನ ಹೊಟ್ಟೆ ತುಂಬುವುದಿಲ್ಲ. ನಾನು ನನ್ನ ಮಗಳ ಮನೆಗೆ ಹೋಗಿ ತೆರೆ ತಿಂಡಿಗಳನ್ನೆಲ್ಲ ಹೊಟ್ಟೆ ತುಂಬ ತಿಂದು ಬಲಶಾಲಿಯಾಗಿ ಬರುವೆ. ಆಗ ನೀನು ನನ್ನನ್ನು ತಿಂದರೆ ಹೊಟ್ಟೆ ತುಂಬುವುದು ಎಂದಿತ್ತು. ಆಗ ಹುಲಿಗೆ ನಂಬಿಕೆ ಬಂದಿತ್ತು. ಆಯಿತು ಹೋಗು ಎಂದಿತ್ತು. ಮತ್ತೆ ದಾರಿಯಲ್ಲಿ ತೋಳ ಸಿಕ್ಕಿತು. ತೋಳ ಹೇಳಿತು, ಏ ಮುದುಕಿ, ನಾನು ನಿನ್ನನ್ನು ಈಗಲೇ ತಿನ್ನುವೆ ಎಂದಿತ್ತು. ಆಗ ಅಜ್ಜಿಗೆ ಭಯವಾಯಿತು. ಅಜ್ಜಿ ಹೇಳಿತು, ನನ್ನನ್ನು ಈಗ ನೀನು ತಿಂದರೆ ನಿನ್ನ ಹೊಟ್ಟೆ ತುಂಬುವುದಿಲ್ಲ. ನಾನು ಮಗಳ ಮನೆಗೆ ಹೋಗಿ ತೆರೆ ತಿಂಡಿಗಳನ್ನೆಲ್ಲ ತಿಂದು ಬಲಶಾಲಿಯಾಗಿ ಬರುವೆ. ಆಗ ನೀನು ನನ್ನನ್ನು ತಿಂದರೆ ಹೊಟ್ಟೆ ತುಂಬುವುದು ಎಂದಿತ್ತು. ಅಜ್ಜಿ ಮಗಳ ಮನೆ ಸೇರಿದಳು. ಮಗಳ ಮನೆಯಲ್ಲಿ ತೆರೆ ತಿಂಡಿಗಳನ್ನೆಲ್ಲ ತಿಂದು ಬಲಶಾಲಿಯಾಗಿ ಬೆಳೆದಳು. ಆಗ ಒಂದು ದಿನ ಮನೆಗೆ ಹೊರಟಳು. ಆಗ ಅವರ ತೋಟದಲ್ಲಿದ್ದ ಒಂದು ಕುಂಬಳಕಾಯನ್ನು ಹಾಕಿಕೊಂಡು ಹೊರಟಳು. ಹೋಗುವಾಗ ದಾರಿಯಲ್ಲಿ ತೋಳ ಕೇಳಿತು, ಕುಂಬಳಕಾಯಿ ಕುಂಬಳಕಾಯಿ ನೀನು ಅಜ್ಜಿ ನೋಡಿದ್ಯಾ ಹೇಳಿ. ಆಗ ಕುಂಬಳಕಾಯಿ ಇಲ್ಲ ಇಲ್ಲ ಹೇಳಿ ಹೊರಟಳು. ಆಗ ದಾರಿಯಲ್ಲಿ ಮತ್ತೆ ಹುಲಿಗೆ ಗೊತ್ತಾಯಿತು. ಹುಲಿ ಹಾರಿತು ಕುಂಬಳಕಾಯಿ ಮೇಲೆ. ಕುಂಬಳಕಾಯಿ ಕವಚ ಒಡೆದು ಬಿತ್ತು. ಆಗ ಅಜ್ಜಿ ಕಳ್ಳು, ಯಾರಿಗೆ ನನ್ನ ತಲೆ ಬೇಕು, ಯಾರಿಗೆ ನನ್ನ ಕೈ ಕಲ್ಬೇಕು ಹೇಳಿ. ಆಗ ಹುಲಿ ನಂಗೆ ತಲೆ ಬೇಕು, ತೋಳ ನಂಗೆ ತಲೆ ಬೇಕು, ಎರಡು ಜಗಳ ಮಾಡೋಕ್ಕೆ ಶುರು ಮಾಡಿದ್ರು. ಅಜ್ಜಿ ಇದೇ ಸರಿಯಾದ ಸಮಯ ಹೇಳಿ ಓಡೋಗಿ ಅವ್ರ ಹಳ್ಳಿಯನ್ನು ತಲುಪಿದ್ಲು. ಇದರ ಗಾದೆ, ಅಪಾಯವಲ್ಲವನಿಗೆ ಅಪಾಯವಿಲ್ಲ.
1: ರಶ್ಮಿತಾ ಗಣಪತಿ ನಾಯ್ಕ್ ಇವಳಿಂದ ಒಂದು ಭಕ್ತಿಗೀತೆ.
4: ನಮ್ಮ

0: ನನ್ನ
1: ಇಲ್ಲಿಯವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭರತನಹಳ್ಳಿಯ ಮಕ್ಕಳಿಂದ ಬಾನುಲಿ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಭಾಗವಹಿಸಿರುವಂಥ ಮಕ್ಕಳು ಎಮ್ಮನನ್ಯ, ಕೀರ್ತಿದೇವಡಿಗ, ದಿಗಂತ, ಚೇತನ, ಶ್ಲೋಕ, ಯಮುನಾ, ಪವಿತ್ರ, ರಶ್ಮಿತಾ ಶಿಂದೆ, ವನಿತಾ ಶೇರುಗಾರ್, ನಂದನ್ ಪಟ್ಕಾರ್, ಧನ್ಯಾ ನಾಯ್ಕ್, ಕೇಶವ, ರವಿ, ಜಿಯಾ, ಚಿತ್ರ, ತೃಪ್ತಿ, ಲೋಹಿತ, ಬಾನು, ಪ್ರಣತಿ, ಭರತ, ಲೋಹಿತ್ ನಾಯ್ಕ್, ರಶ್ಮಿತಾ ನಾಯ್ಕ್, ದಿಶಾ ಪಟ್ಕಾರ್ ಇವರು. ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನವನ್ನು ಮಾಡಿದವರು ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾಗಿರುವಂಥ ಶ್ರೀಮತಿ ನಾಗರತ್ನ ಉಪ್ಪಾರಿ ಅವರು ಹಾಗೂ ಸಹ ಶಿಕ್ಷಕರು.
2: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭರತನಹಳ್ಳಿ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ.

0: ಇದುವರೆಗೆ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಚಿತ್ತಾರ ಕೇಳಿದಿರಿ. ಕಾರ್ಯಕ್ರಮ ಸಂಯೋಜನೆ ಟಿಎಸ್ ಪ್ರಸಾದ್, ಸಂಕಲನ ಸುವರ್ಣ ಶಿವಾನಂದ್ ನಾಯ್ಕ್.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸೋನು ನಿಗಮ್ ಅವರ ಧ್ವನಿಯಲ್ಲಿ ಗೆಳೆಯ ಚಿತ್ರದ ಗೀತೆ. ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನು ಮೂರ್ತಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.

0: Toll free 1-800-420-2233.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಯುಗಳ ಸ್ವರದಲ್ಲಿ ಹಾಡಿರುವಂಥ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಗೀತರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ.
1: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಾಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: PUC ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಟಿ ರವಿರಾಜ್.

0: ಸುಪ್ರಿಯಾ ಆಚಾರ್ಯವರು ಹಾಡಿರುವ ಮೆರವಣಿಗೆ ಚಿತ್ರದ ಗೀತೆಯನ್ನ ಆಲಿಸಿದಿರಿ. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಇವುಗಳ ಸ್ವರದಲ್ಲಿ ಹಾಡಿರುವಂಥ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ತದ ಗೀತೆ ಕೇಳಿದಿರಿ. ಗೀತರಚನೆ ಕವಿರಾಜ್, ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಇದರೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

0: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6:00 ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8:00.
1: ಸಂಗಮ ಸಂಗಮ
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
2: ಒಂದು ಕಾವ್ಯ ಸಂದೇಶ,
3: ಇಂದು ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8:00 ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಅತಿಸಾಂದ್ರ ಪದ್ಧತಿಯಲ್ಲಿ ಗೇರು ಕೃಷಿ. ಈ ವಿಷಯವಾಗಿ ಪ್ರಧಾನ ವಿಜ್ಞಾನಿ ಗೇರು ಸಂಶೋಧನಾ ನಿರ್ದೇಶನಾಲಯದ ಡಾಕ್ಟರ್ ಮೋಹನ್ ತಲಕಾಳು ಕೊಪ್ಪ ಅವರೊಂದಿಗೆ ಸಂದರ್ಶನ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕವ್ವ ಕೃಷ್ಣ ಲಂಬಾಣಿ ಹಾಗೂ ಸಂಘದಿಂದ ಲಂಬಾಣಿ ಸಮುದಾಯದ ಹಾಡುಗಳು. 7:45 ವಿಧಾನಮಂಡಲದಲ್ಲಿ ಇಂದು, 8:00 ಸಿರಿಗಂಧ, 8:30 ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶರ್ಮಿಸ್ತಾ ಗುಹಾ ಅವರ ಗಾಯನವನ್ನು ಕೇಳಲಿರುವಿರಿ. 10:00 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಮೂಡಿಬರಲಿರುವುದು.

ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. 6:10 ಕರುಣಾಳು ಬಾಬೆಳಕೆ. ಭಾಗವಹಿಸುವವರು ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಚಿಂತನ. ದಿವಾಕರ್ ಹೆಗಡೆ ಅವರಿಂದ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:30 ರೈತರಿಗೆ ಸಲಹೆ. 6:40 ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ. 7:15 ಕಾವ್ಯಯಾನ. ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. 7:45 ಚಿತ್ರಗೀತೆಗಳು.

8:30ಕ್ಕೆ ಮಂಜುಳಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳು. 8:50ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಭಾವಗೀತೆಗಳು, 9:30ಕ್ಕೆ ಭಜನ್ಸ್, 10:02ನಿಂದ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಆಲಿಸಲಿರುವಿರಿ.

ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೆ, ರಚನೆ ಗಾಯತ್ರಿ ಚಂದ್ರಶೇಖರ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನೇತ್ರದಾನ ಮಹಾದಾನ, ಡಾಕ್ಟರ್ ಕೆವಿ ಸತ್ಯಮೂರ್ತಿಯವರೊಂದಿಗೆ ಸಂದರ್ಶನ. ನಂತರ ಅಂಗಾಂಗ ದಾನದ ಮಹತ್ವ, ಡಾಕ್ಟರ್ ವೀಣಾ ಕಾಳಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮದಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ, ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40ಕ್ಕೆ ಹಿಂದಿ ಪಾಠ, 3:00ಕ್ಕೆ ಸಖಿ ಸಹೇಲಿ.

ಸಾಯಂಕಾಲ 5 ಗಂಟೆಗೆ ಯುವವಾಣಿಯಲ್ಲಿ ಸ್ವರಚಿತ ಕವನ ವಾಚನ ಅನಿಲ್ ಕುಮಾರ್ ಶಂಕರಾಪುರ ಅವರಿಂದ. ನಂತರ ಆಧುನಿಕತೆ ಮತ್ತು ಮಾನವೀಯ ಮೌಲ್ಯಗಳು ಕುರಿತು ಮಾತನಾಡುತ್ತಾರೆ ಚೇತನಾ ನಾಯಕ್. 5:30ಕ್ಕೆ ಸಂದೇಶ ಸಂಗಮ, ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಬಸ್ಸಿನಲ್ಲಿ ಕಿಟಕಿ ಬದಿಯ ಸೀಟು. 6:30ಕ್ಕೆ ಅವಲೋಕನ. 6:50ಕ್ಕೆ ಕಿಸಾನವಾಣಿಯಲ್ಲಿ ಮರಗೆಣಸು ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ.

7:20ಕ್ಕೆ ಜನಪದ ಸಂಗೀತದಲ್ಲಿ ಸುಭದ್ರಾ ಗೌಡ ಹಾಗೂ ಸಂಗಡಿಗರಿಂದ ಕುಣಬೆ ಸಂಪ್ರದಾಯದ ಪದಗಳು. 7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು 8:00ಗೆ ಸಿರಿಗಂಧ, 8:30ಕ್ಕೆ ಭಾವಗೀತೆಗಳು, 9:15ಕ್ಕೆ ಹಿಂದಿ ಚಿತ್ರಗೀತೆಗಳು.

9:30ಕ್ಕೆ ಮನಿ ಟಾಕ್, ನಂತರ ಮಂಥನ್ ಪ್ರಸಾರವಾಗುವುದು. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರ ಮೆಂಡೋಲಿಯನ್ ವಾದನ ಕೇಳಲಿರುವಿರಿ. 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್.

ಆಕಾಶವಾಣಿ ಕಾರವಾರ, ಸಮಯ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ಜಿಲ್ಲಾ ವಾರ್ತಾಪತ್ರ, 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿರುವುದು.

0: ಈಗ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿಹಿ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ರೂಸ್ ದೇಶಸ್ಯ ರಾಷ್ಟ್ರಪತಿನಾ ವ್ಲಾದಿಮಿರ್ ಪುತಿನ್ ಇತ್ಯನೇನ ಸಹ ಸಮವೇತಃ. ಶೀರ್ಷ ಸಮ್ಮೇಲನಾನಾಂ ದ್ವಿಪಕ್ಷೀಯ ಸಂಬಂಧಾನಾಂ ಚ ಅಭವದ್ ಗಹನಂ ಮಂಥನಂ. ಬೇಜಿಂಗ್ ನಗರಂ ಸಂಪ್ರಾಪ್ತಃ ಅಜಿತ ಡೋಭಾಲಃ. ಸೀಮಾ ಪ್ರಕರಣೆ ಪಂಚವಿಂಶತಿತಮಸ್ಯ ಉಚ್ಚಸ್ತರೀಯ ವಿಶೇಷ ಪ್ರತಿನಿಧಿ ಉಪವೇಶನಸ್ಯ ನೇತೃತ್ವಂ ಕರಿಷ್ಯತಿ. ವೈಶ್ವಿಕ ವಾಣಿಜ್ಯೆ ಭಾರತಸ್ಯ ಸುದೃಢ ಪದಕ್ಷೇಪಃ. ಅರ್ಥವ್ಯವಸ್ಥಾಯಾಃ ಪ್ರತಿನಿಧಿತ್ವಂ ಕುರ್ವದ್ಭಿಃ ರಾಷ್ಟ್ರೈಃ ಸಹ ಮುಕ್ತವ್ಯಾಪಾರ ಸಂಧೇಃ ವಾರ್ತಾ ಪ್ರಚಲತಿ ಇತಿ ಪಿಯೂಷ ಗೋಯಲಸ್ಯ ಉದ್ಘೋಷಣಾ. ಝಾರ್ಖಂಡ ಲೋಕಸೇವಾ ಪರೀಕ್ಷಾ ವಿವಾದಃ. ಪರೀಕ್ಷಾ ಅನಿಯಮಿತತಾನಾಂ ನಿಷ್ಪಕ್ಷ ಸಿಬಿಐ ಅನ್ವೇಷಣಾಯ ಉಚ್ಚತಮ ನ್ಯಾಯಾಲಯಸ್ಯ ಪೀಠೇನ ಕೇಂದ್ರ ಸರ್ವಕಾರತಃ ಝಾರ್ಖಂಡ ಶಾಸನಾಚ್ಚ ಆಹೂತಂ ಪ್ರತ್ಯುತ್ತರಂ. ಅಪಿ ಚ ಕೊಲಂಬೋ ಕ್ರಿಕೆಟ್ ನಿಕಷ ಸ್ಪರ್ಧಾಯಾಃ ದ್ವಿತೀಯ ದಿವಸೆ ಶ್ರೀಲಂಕಾ ದಲಂ ವಿರುದ್ಧ್ಯ ಭಾರತೇನ ಸ್ವಕೀಯ ಪ್ರಥಮ ಪರ್ಯಾಯೇ ನವ ಕ್ರೀಡಕಾನಾಂ ಹಾನೌ ತ್ರಯಧಿಕ ಪಂಚಶತಂ ಧಾವನಾಂಕಾಃ ಸಮಾಸಾದಿತಾಃ. ಅಥ ವಾರ್ತಾಃ ವಿಶದೀಕೃತ್ಯ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ಅದ್ಯ ಕ್ರೆಮ್ಲಿನ್ ಭವನೆ ರೂಸಸ್ಯ ರಾಷ್ಟ್ರಪತಿನ ವ್ಲಾದಿಮಿರ್ ಪುತಿನ್ ಇತ್ಯಮುನಾ ಸಹ ಸೌಹಾರ್ದ ಮೇಲನಂ ಅಕರೋತ್. ಅಸ್ಮಿನ್ ಪ್ರತಿನಿಧಿ ಮಂಡಲೆ ರೂಸ್ ದೇಶೆ ಭಾರತೀಯ ರಾಜದೂತಃ ವಿನಯ ಕುಮಾರಃ ಅಥ ಸಂಯುಕ್ತ ಸಚಿವಃ ಮಯಂಕ ಸಿಂಹಃ ಅಪಿ ಉಪಸ್ಥಿತೌ ಆಸ್ತಾಂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಗದಗ್ ಜಿಲ್ಲೆ ವಾರ್ತಾಪತ್ರ. ಪ್ರಾಥಮಿಕ ಅಂದಾಜಿನಂತೆ ಜಿಲ್ಲೆಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸೇರಿ ಒಟ್ಟು 164 ಕೋಟಿ ರೂಪಾಯಿ ಮೌಲ್ಯದ ಬೆಳೆಗಳು ಬರದ ಹಿನ್ನೆಲೆ ಹಾನಿಯಾಗಿವೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಜಿಲ್ಲೆಯ 75% ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಗದಗ್, ರೋಣ, ಗಜೇಂದ್ರಗಡ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಂಡರಗಿ ಹಾಗೂ ನರಗುಂದ ತಾಲೂಕುಗಳ ವಿವಿಧ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿದ ಸಚಿವರು ಬರ ಪರಿಸ್ಥಿತಿ ಅವಲೋಕಿಸಿದ ಬಳಿಕ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು. ಪ್ರಸಕ್ತ ಸಾಲಿನಲ್ಲಿ 80% ಬೆಳೆ ವಿಫಲವಾಗಿರುವ ಸಾಧ್ಯತೆ ಇದೆ. ವಿಮಾ ಕಂಪನಿಗಳಿಂದ ರೈತರಿಗೆ ಶೀಘ್ರ ಪರಿಹಾರ ತಲುಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಗದಗ್ ಜಿಲ್ಲೆಯಲ್ಲಿ ಜೂನ್ 1 ಆಗಸ್ಟ್ 7 ಬಿದ್ದಿರುವ ಮಳೆಯ ಪ್ರಮಾಣ ವಾಡಿಕೆಗಿಂತ 31% ಕಡಿಮೆಯಾಗಿದೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಇಡೀ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅರ್ಹತೆ ಇದ್ದು ತಾಲೂಕುವಾರು ವೈಜ್ಞಾನಿಕ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ಶೀಘ್ರದಲ್ಲಿ ವರದಿ ಸಲ್ಲಿಸಲಾಗುವುದು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಗದಗ್ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 80th ಸ್ವಾತಂತ್ರ್ಯೋತ್ಸವ ಸಮಾರಂಭ ಸಡಗರ ಮತ್ತು ಸಂಭ್ರಮದಿಂದ ಜರುಗಿತು. ಉನ್ನತ ಶಿಕ್ಷಣ ಖಾತೆ ಹಾಗೂ ಗದಗ್ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು

0: ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದೇಶ ನೀಡಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ್ ಜಿಲ್ಲೆಗೆ ಇತ್ತೀಚೆಗೆ ಭೇಟಿ ನೀಡಿದರು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಾರ್ವಜನಿಕ ದೂರುಗಳ ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ವಿಚಾರವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಗದಗ್ ಜಿಲ್ಲೆಯ ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಜಿರಾಮ್ಜಿ ಜಾಬ್ ಕಾರ್ಡ್ ವಿತರಣೆ ಮೇಳ ಆಯೋಜಿಸಲಾಗಿದೆ. ಈ ಅಭಿಯಾನ ಸೆಪ್ಟೆಂಬರ್ 15ರವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷತೆಯಲ್ಲಿ ಗದಗ್ ನಗರದ ಜಿಲ್ಲಾಡಳಿತ ಭವನದ ಸಭಾಭವನದಲ್ಲಿ ಸ್ಥಳೀಯ ಹಾಗೂ ಆಂತರಿಕ ದೂರು ನಿವಾರಣಾ ಸಮಿತಿ ಸದಸ್ಯರಿಗೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013 ಕಾನೂನು ಕುರಿತು ತರಬೇತಿ ಕಾರ್ಯಾಗಾರ ಜರುಗಿತು. ಹೆಣ್ಣು ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆದು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಕರೆ ನೀಡಿದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಯಾದಗಿರಿ ನಗರದ ಸ್ವಚ್ಛತೆಯ ದೃಷ್ಟಿಯಿಂದ ನಗರದ ರಸ್ತೆ ಪಾದಚಾರಿ ಮಾರ್ಗ ಸಾರ್ವಜನಿಕ ಮೂಲಸೌಕರ್ಯ ಸಮಸ್ಯೆಗಳಿರುವ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಅವರು ಖುದ್ದು ಸಂದರ್ಶಿಸಿ ಪರಿಶೀಲನೆ ನಡೆಸಿದರು. ಸರ್ಕಾರಿ ಪದವಿ ಮಹಾವಿದ್ಯಾಲಯದ ರಸ್ತೆ ಸೇಡಂ ರಸ್ತೆ ವಿಶ್ವಾರಾಧ್ಯ ನಗರಗಳಿಗೆ ಭೇಟಿ ನೀಡಿದ ಅವರು ಪಾದಚಾರಿ ಮಾರ್ಗಗಳಲ್ಲಿನ ಒತ್ತುವರಿ ತೆರವುಗೊಳಿಸಬೇಕು, ರಸ್ತೆ ಬದಿಯ ಕಸ ಹಾಗೂ ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ತಕ್ಷಣ ತೆರವುಗೊಳಿಸುವಂತೆ ನಿರ್ದೇಶಿಸಿದರು. ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಿದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಚೆನ್ನೈ ಸೂರತ್ ರಾಷ್ಟೀಯ ಹೆದ್ದಾರಿ ನಿರ್ಮಾಣ ಯೋಜನೆಯಿಂದ ಬಾಧಿತ ರೈತರ ಜಮೀನುಗಳಿಗೆ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭರವಸೆ ನೀಡಿರುವುದಾಗಿ ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಇದುವರೆಗೆ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35. ಈಗ ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಮಾಲೂರು ತಾಲೂಕು ಟೇಕಲ್ ಹೋಬಳಿ ದೊಡ್ಡನಾಯಕನಹಳ್ಳಿ ಗ್ರಾಮದ ಯಶವಂತ್ ಕುಮಾರ್ ಎಕೆ ಬಿನ್ ಕಲ್ಯಾಣ್ ಕುಮಾರ್ ಎಂಬ 14 ವರ್ಷದ ಬಾಲಕ 8ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾನೆ. ಚಹರೆ ಹೀಗಿದೆ. 4.1 ಅಡಿ ಎತ್ತರ, ಗೋಧಿ ಮೈಬಣ್ಣ ಹೊಂದಿದ್ದು ಕನ್ನಡ ಭಾಷೆ ಮಾತನಾಡುತ್ತಾನೆ. ಮೈಮೇಲೆ ಸ್ಕೈ ಬ್ಲೂ ಕಲರ್ ಟೀಶರ್ಟ್ ಹಾಗೂ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ದನು. ಯಶವಂತ್ ಕುಮಾರ್ ಎಕೆ ಬಿನ್ ಕಲ್ಯಾಣ್ ಕುಮಾರ್ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಮಾಸ್ತಿ ಪೊಲೀಸ್ ಠಾಣೆ ಅಥವಾ ಹತ್ತಿರದ ಪೊಲೀಸ್ ಕಂಟ್ರೋಲ್ ರೂಮ್ ಅನ್ನು ತಿಳಿಸಲು ಕೋರಲಾಗಿದೆ. ಶ್ರೀನಿವಾಸ್ ನಾರಾಯಣಸ್ವಾಮಿ ಎಂಬ 35 ವರ್ಷದ ವ್ಯಕ್ತಿ ಜೂನ್ 8ನೇ ತಾರೀಕಿನಿಂದ ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. 5.10 ಅಡಿ ಎತ್ತರ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ಕನ್ನಡ, ತೆಲುಗು, ತಮಿಳು ಭಾಷೆ ಮಾತನಾಡುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮಾಲೂರು ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆಗಳನ್ನು ಕೇಳಿದಿರಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಮೂರು ಕಾಲೇಜ್ನಲ್ಲಿ
5: ಚಿಂತಿಸಬೇಡಿ,
4: ಫೀಸ್ ನೋಡು. ಏನ್ ಸಮಾಚಾರ?
6: ಏನಾಯ್ತು?
5: ಫೀಸ್ ನ ಟೆನ್ಷನ್.
6: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
7: ಆರ್ಬಿಐ ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
9: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
10: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ, ಸೆಪ್ಟೆಂಬರ್ 23 ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ CWRC ಸೂಚನೆ. ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಅಹೋರಾತ್ರಿ ಧರಣಿ ನಡೆಸಲು ನಿರ್ಧಾರ ಕೈಗೊಂಡ ಹಿನ್ನೆಲೆಯಲ್ಲಿ ವಿಧಾನಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗುವುದು ಎಂದು ಘೋಷಿಸಿದ್ದಾರೆ. ಈ ಬಾರಿ 3 ದಿನಗಳ ಮುಂಚಿತವಾಗಿಯೇ ಕಲಾಪವನ್ನು ಮುಂದೂಡಲಾಗಿದೆ. ವಿಧಾನಮಂಡಲ ಅಧಿವೇಶನ ಆರಂಭವಾದಾಗಿನಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಧರಣಿ ಕೈಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಕಲಾಪ ಸುಗಮವಾಗಿ ನಡೆಯಲು ಸಾಧ್ಯವಾಗಿರಲಿಲ್ಲ. ವಿಧಾನಸಭೆಯಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಧರಣಿ ನಡೆಸಿದರು. ಪ್ರತಿಪಕ್ಷಗಳ ಪ್ರತಿಭಟನೆ ನಡುವೆ ವಿಧಾನಸಭೆಯಲ್ಲಿ ಧ್ವನಿಮತದ ಮೂಲಕ 8 ವಿಧೇಯಕಗಳಿಗೆ ಅನುಮೋದನೆ ದೊರೆತಿದೆ. ಬಳಿಕ ಹಿರಿಯ ಸದಸ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ರಾಜ್ಯದಲ್ಲಿ ಭೀಕರ ಬರಗಾಲ ಪರಿಸ್ಥಿತಿ ಎದುರಾಗಿದ್ದು ಜನ ಜಾನುವಾರುಗಳು ತತ್ತರಿಸುತ್ತಿವೆ. ಬರ ಪೀಡಿತ ಪ್ರದೇಶಗಳಲ್ಲಿ ಸೂಕ್ತ ಪರಿಹಾರ ಕಾಮಗಾರಿ ಕೈಗೊಳ್ಳುವ ಮೂಲಕ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದರು. ಸರ್ಕಾರ ಕಾಲಮಿತಿಯೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಮುಗಿಸಿ ರಾಜ್ಯದ ಪಾಲಿನ ನೀರನ್ನು

0: ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಬರ ಪರಿಸ್ಥಿತಿಯ ಕುರಿತು ಮಾತನಾಡಿ, 1976 ನಂತರ ರಾಜ್ಯದಲ್ಲಿ ತೀವ್ರ ಸ್ವರೂಪದ ಬರ ಪರಿಸ್ಥಿತಿ ಈಗ ಎದುರಾಗಿದೆ. 240 ತಾಲೂಕುಗಳಲ್ಲಿ 175 ತಾಲೂಕುಗಳಲ್ಲಿ ಮಳೆ ಕೊರತೆ ಎದುರಾಗಿದ್ದು 14 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಎಲ್ಲ ರೀತಿಯ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ಬರ ಪೀಡಿತ ಪ್ರದೇಶಗಳಿಂದ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಉದ್ಯೋಗ ಒದಗಿಸಲು 16,460 ಕಾಮಗಾರಿಗಳನ್ನು ಸೃಷ್ಟಿಸಲಾಗಿದೆ ಎಂದು ಅವರು ತಿಳಿಸಿದರು. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣಗಳಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಹಿರಿಯ ಆರೋಗ್ಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಯಾವುದೇ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯದ ಆರೋಗ್ಯ ವ್ಯವಸ್ಥೆಯು ಅಗತ್ಯ ಮೂಲಸೌಕರ್ಯ, ಬೆಡ್ಗಳು ಹಾಗೂ ಔಷಧಿಗಳ ಸಂಗ್ರಹದೊಂದಿಗೆ ಸನ್ನದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇವಲ 8 ತಿಂಗಳಲ್ಲಿ ರಾಜ್ಯಾದ್ಯಂತ 4,212 H1N1 ಪ್ರಕರಣಗಳು ವರದಿಯಾಗಿವೆ. ಮಕ್ಕಳಲ್ಲಿ ಪದೇ ಪದೇ ಬರುವ ಜ್ವರ, ಬಿಟ್ಟು ಬಿಟ್ಟು ಬರುವ ಚಳಿ, ಮೈಕೈ ನೋವು, ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ವಹಿಸದಂತೆ ಸಲಹೆ ನೀಡಿದ್ದಾರೆ. ಕೂಡಲೇ ಹತ್ತಿರದ ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಸ್ವಯಂ ಔಷಧೋಪಚಾರ ಮಾಡಬಾರದು ಎಂದು ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಅನಾರೋಗ್ಯ ಪೀಡಿತ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರದು ಹಾಗೂ ಮನೆಯಲ್ಲೇ ಚಿಕಿತ್ಸೆ ನೀಡಬೇಕು. ಇದು ಇತರೆ ಮಕ್ಕಳಿಗೆ ಸೋಂಕು ಹರಡುವುದನ್ನು ತಡೆಯಲು ಸಹಕಾರಿಯಾಗುತ್ತದೆ ಎಂದು ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ಇಂದು ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5,54,00,000 ಮತದಾರರ ಪೈಕಿ 4,46,00,000 ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅನ್ಬು ಕುಮಾರ್ ತಿಳಿಸಿದ್ದಾರೆ. ಚುನಾವಣೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1,07,96,000 ಮತದಾರರನ್ನು ASDDO ಆಗಿ ಗುರುತಿಸಲಾಗಿದ್ದು ರಾಜ್ಯದಲ್ಲಿ 951 NRIಗಳು ಇದ್ದಾರೆ ಎಂದು ತಿಳಿಸಿದ್ದಾರೆ. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಮತದಾರರು ಆಕ್ಷೇಪಣೆ ಸಲ್ಲಿಸಬಹುದು. ಸೆಪ್ಟೆಂಬರ್ 23 ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು 27 ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಭೌತಿಕವಾಗಿ ERC ಇಲ್ಲವೇ AERO ಮೂಲಕ ಅಥವಾ ಆನ್ಲೈನ್ನಲ್ಲಿ ವೋಟರ್ಸ್ ECI ಪೋರ್ಟಲ್ ಮತ್ತು ECI ನೆಟ್ ಮೊಬೈಲ್ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ರಾಜ್ಯದ ಇತರೆ ಜಿಲ್ಲೆಗಳಲ್ಲಿಯೂ ಮತದಾರರ ಕರಡು ಪಟ್ಟಿ ಪ್ರಕಟಗೊಂಡಿದೆ. ಬೆಂಗಳೂರು ನಗರದಲ್ಲಿ 56,99,000 ಮತದಾರರಿದ್ದಾರೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಕರಡು ಮತದಾರರ ಪಟ್ಟಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಪ್ರಕಟಿಸಿದ್ದು, ಜಿಲ್ಲೆಯಲ್ಲಿ ಒಟ್ಟು 14,08,000 ಮತದಾರರ ನೋಂದಣಿಯಾಗಿದೆ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 13,75,000 ಮತದಾರರು ಪಟ್ಟಿಯಲ್ಲಿ ಉಳಿದಿದ್ದು 1,67,000 ಮತದಾರರು ವಿವಿಧ ಕಾರಣಗಳಿಂದ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ KS ಲತಾಕುಮಾರಿ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 11,24,000 ಮತದಾರರಿದ್ದು ಪಟ್ಟಿಯಿಂದ 1,71,000 ಮತದಾರರನ್ನು ಕೈಬಿಡಲಾಗಿದೆ ಎಂದು ಜಿಲ್ಲಾಧಿಕಾರಿ MR ರವಿಕುಮಾರ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 16,84,000 ಮತದಾರರಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16,46,000 ಮತದಾರರ ಪಟ್ಟಿಯಿಂದ ಹೊರಗುಳಿದಿರುವ 1,50,000 ಮತದಾರರಿಗೆ ಆಕ್ಷೇಪಣೆ ಸಲ್ಲಿಸಲು ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಹಿನ್ನಡೆಯಾಗಿದ್ದು, ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚಿಸಿದೆ. ಇಂದು ನಡೆದ ಸಮಿತಿಯ 141 ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಅವಧಿಯಲ್ಲಿ ಬಿಳಿಗುಂಡ್ಲುವಿನ ಹರಿವನ್ನು 9,000 ಕ್ಯೂಸೆಕ್ ಮಟ್ಟದಲ್ಲಿ ಖಾತ್ರಿಪಡಿಸುವ ಜವಾಬ್ದಾರಿ ಕರ್ನಾಟಕದ ಪ್ರತಿನಿಧಿಗಳ ಮೇಲಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಎರಡೂ ರಾಜ್ಯಗಳ ವಾದವನ್ನು ಪರಿಶೀಲಿಸಿದ ಪ್ರಾಧಿಕಾರ ಅಂತಿಮವಾಗಿ 9,000 ಕ್ಯೂಸೆಕ್ ನೀರು ಹರಿಸಲು ಸೂಚಿಸಿದೆ. ಈ ನಡುವೆ ಕಾವೇರಿ ನೀರು ಹಂಚಿಕೆ ಸಂಬಂಧ ತಮಿಳುನಾಡು ಸಲ್ಲಿಸಿರುವ ಅರ್ಜಿಯನ್ನು ಪರಿಶೀಲನೆ ನಡೆಸಿದ ಸುಪ್ರೀಂಕೋರ್ಟ್ ಇದೇ 31ಕ್ಕೆ ವಿಚಾರಣೆ

ಮುಂದೂಡಿದೆ. ಉಭಯ ರಾಜ್ಯಗಳು ಅಂಕಿಅಂಶಗಳೊಂದಿಗೆ ಹಾಜರಾಗುವಂತೆ ಸೂಚಿಸಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡಪರ ಹಾಗೂ ರೈತಪರ ಸಂಘಟನೆಗಳು ಇಂದು ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಗೂ ಬೆಳೆಗಳಿಗೆ ನೀರಿಲ್ಲದೆ ಸಮಸ್ಯೆ ಇರುವಾಗ ತಮಿಳುನಾಡಿಗೆ ನಿತ್ಯ ನೀರು ಬಿಡುವುದು ಎಷ್ಟು ಸರಿ ಎಂದು ಹೋರಾಟಗಾರರು ಪ್ರಶ್ನಿಸಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಹಾಗೂ ಮೇಕೆದಾಟು ಯೋಜನೆ ಶೀಘ್ರ ಪ್ರಾರಂಭಕ್ಕೆ ಒತ್ತಾಯಿಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಮಧ್ಯಾಹ್ನ ಕೆಆರ್ಎಸ್ ಅಣೆಕಟ್ಟಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಣೆಕಟ್ಟೆಯ ಗೇಟ್ ಹಾಗೂ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಚಾಮರಾಜನಗರದ ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳ ಮರಣೋತ್ತರ ಪರೀಕ್ಷೆ ವರದಿ ಬಹಿರಂಗವಾಗಿದೆ. ಮರಣೋತ್ತರ ವರದಿಯಲ್ಲಿ ಮೃತ ಕುಮಾರ್ನ ಒಳ ಉಡುಪಿನಲ್ಲಿ ಹೆಡ್ ಟಾರ್ಚ್, ಬೆಂಕಿ ಪೊಟ್ಟಣ, ಬೀಡಿ ಇದ್ದಿರುವ ಬಗ್ಗೆ ಉಲ್ಲೇಖವಾಗಿದ್ದು ಈತನ ಎದೆಗೆ ಗುಂಡು ಹಾರಿಸಲಾಗಿದೆ. ಆಂತೋಣಿಸ್ವಾಮಿ ಮರಣೋತ್ತರ ವರದಿಯಲ್ಲಿ ಎದೆ ಮತ್ತು ಕುತ್ತಿಗೆ ಭಾಗಕ್ಕೆ ಗುಂಡುಗಳು ಬಿದ್ದಿದ್ದು ಈತನ ಒಳ ಉಡುಪಿನಲ್ಲಿ ಅಲ್ಯೂಮಿನಿಯಂನ 9 ಪ್ರೈಮರ್ಗಳು ಪತ್ತೆಯಾಗಿವೆ. ಪೀಟರ್ ಮರಣೋತ್ತರ ವರದಿಯಲ್ಲೂ ಎದೆ, ಕುತ್ತಿಗೆ ಹಾಗೂ ತೊಡೆ ಭಾಗಕ್ಕೆ ಗುಂಡು ಹಾರಿಸಲಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ನಡುವೆ ಪೊಲೀಸರು ತನಿಖೆ ಮುಂದುವರಿಸಿದ್ದು ಪ್ರಕರಣದ ವೇಳೆ ಸ್ಥಳದಲ್ಲಿದ್ದ 12 ಮಂದಿ ಅರಣ್ಯ ಸಿಬ್ಬಂದಿ ಹಾಗೂ ಘಟನೆಯ ಪ್ರತ್ಯಕ್ಷದರ್ಶಿ ಮತ್ತು ಆರೋಪಿಯಾಗಿರುವ ಮರಿಯಮಂಗಲದ ಮಹಿಮಾದಾಸ್ನ ಹೇಳಿಕೆಯನ್ನು ತನಿಖಾಧಿಕಾರಿಗಳು ಪಡೆದಿದ್ದಾರೆ. ರಾಜ್ಯದಲ್ಲಿನ ಬೌದ್ಧ ಸಮುದಾಯದ ಅಭಿವೃದ್ಧಿಗಾಗಿ ನೂತನವಾಗಿ ಘೋಷಿಸಲಾಗಿರುವ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಂಪಡೆದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಸ್ಥಾಪಿಸಬೇಕೆಂದು ಬೌದ್ಧ ಭಿಕ್ಕುಗಳ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿತು. ದೇಶದ ವಿವಿಧ ರಾಜ್ಯಗಳ ಬೌದ್ಧ ಭಿಕ್ಕುಗಳನ್ನೊಳಗೊಂಡ ನಿಯೋಗವು ರಾಜ್ಯದಲ್ಲಿ ಕ್ರಿಶ್ಚಿಯನ್ ಅಭಿವೃದ್ಧಿ ಪ್ರಾಧಿಕಾರದ ಮಾದರಿಯಲ್ಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿಯೇ ತರಬೇಕು ಎಂದು ಮನವಿ ಮಾಡಿದೆ. ಬೆಂಗಳೂರು ನಗರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸ್ವಚ್ಛಗೊಳಿಸಬೇಕಾದ ಖಾಲಿ ನಿವೇಶನಗಳನ್ನು ಗುರುತಿಸಿ ತ್ವರಿತವಾಗಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳೊಂದಿಗೆ ಇಂದು ನಡೆದ ವರ್ಚುವಲ್ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ದೇಶದ ವೈವಿಧ್ಯಮಯ ಬುಡಕಟ್ಟು ಸಮುದಾಯಗಳ ಭಾಷೆಗಳು, ಉಪಭಾಷೆಗಳು, ಮೌಖಿಕ ಪರಂಪರೆ, ಸಾಂಪ್ರದಾಯಿಕ ಜ್ಞಾನ ಮತ್ತು ಆಚರಣೆಗಳನ್ನು ಸಂರಕ್ಷಿಸುವುದು ಅತ್ಯಗತ್ಯ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ CWRC ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅತಿ ಸಾಂದ್ರ ಪದ್ಧತಿಯಲ್ಲಿ ಗೇರು ಕೃಷಿ. ಪ್ರಧಾನ ವಿಜ್ಞಾನಿ ಗೇರು ಸಂಶೋಧನಾ ನಿರ್ದೇಶನಾಲಯದ ಡಾಕ್ಟರ್ ಮೋಹನ್ ತಲಕಾಳು ಕೊಪ್ಪ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ಮೋಹನ್ ತಲಕಾಳು ಕೊಪ್ಪ ಅವರೇ ನಮಸ್ಕಾರ.
2: ನಮಸ್ಕಾರ. ಎಲ್ಲ ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೂ ಕೂಡ ನಮಸ್ಕಾರ.
1: ಗೇರು ಬೆಳೆಯಲ್ಲಿ ಅತಿ ಸಾಂದ್ರ ಬೇಸಾಯ ಕ್ರಮವನ್ನು ಹೇಗೆ ಅಳವಡಿಸಿಕೊಳ್ಳಬಹುದು, ಏನೇನು ಅನುಕೂಲತೆಗಳಿದೆ, ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಎನ್ನುವಂಥದ್ದು. ಸಾಂಪ್ರದಾಯಿಕವಾಗಿ ಗೇರು ಬೆಳೆಯನ್ನು 20-25 ಅಡಿ ಅಂತರದಲ್ಲಿ ಸಾಮಾನ್ಯವಾಗಿ ನಾಟಿ ಮಾಡುವಂಥದ್ದು ಇರ್ತದೆ. ಆದರೆ ಈ ಸಾಂದ್ರ ಬೇಸಾಯ ಮತ್ತು ಅತಿ ಸಾಂದ್ರ ಬೇಸಾಯ ಇವುಗಳಿಗಿರುವಂತಹ ಒಂದು ವ್ಯತ್ಯಾಸ ಏನು, ಏನು ಇದರ ಒಂದು ವೈಶಿಷ್ಟ್ಯತೆ?
2: ಮೊದಲನೇದಾಗಿ ಗೇರು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಬಹಳ, ಅಂದರೆ ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕದ ಬಯಲು ಸೀಮೆ ಪ್ರದೇಶ ಇರ್ಬೋದು, ಮಲೆನಾಡು ಇರ್ಬೋದು ಅಥವಾ ಕರಾವಳಿ ಇರ್ಬೋದು, ಎಲ್ಲ ಕಡೆ ಬರ್ತಾ ಇದೆ. ಸಾಮಾನ್ಯವಾಗಿ

25 ಅಡಿ 25 ಅಡಿ ಇಂಟು 25 ಅಡಿ ಅಥವಾ 30 ಅಡಿ ಇಂಟು 30 ಅಡಿಯಲ್ಲಿ ಬೆಳೆಯುವಂಥ ಸಂಪ್ರದಾಯ, ಯಾಕೆಂದರೆ ದೊಡ್ಡ ಮರ ಆಗೋದ್ರಿಂದ. ಆದರೆ ನಮ್ಮ ರಾಷ್ಟ್ರೀಯ ಗೇರು ಸಂಶೋಧನಾ ಕೇಂದ್ರ ಪುತ್ತೂರಿನಲ್ಲಿ ಡಾಕ್ಟರ್ ಎಂ ಜಿ ನಾಯಕ್ ಅಂತೇಳಿ ಒಬ್ಬರು ವಿಜ್ಞಾನಿ ಇದ್ರು, ಈಗ ಅವರು ರಿಟೈರ್ಡ್ ಆಗಿದ್ದಾರೆ. ಅವರು ತುಂಬ ವರ್ಷದಿಂದ ಬಹಳ ನಿರೀಕ್ಷಣೆ ಮತ್ತು ನೋಡಿ ಎಕ್ಸ್ಪೆರಿಮೆಂಟ್ ಮಾಡಿ ರಿಸರ್ಚ್ ಮಾಡಿ ಅತಿಸಾಂದ್ರ ಪದ್ಧತಿಯನ್ನು ರೂಪಿಸಿದ್ದಾರೆ. ಇದರಲ್ಲಿ ಏನು ಅಂತಂದರೆ, ವಿಶೇಷವಾಗಿ ಗೇರನ್ನು 25 ಅಡಿ ಮತ್ತು 25 ಅಡಿ ದೂರ, ಒಂದೊಂದು ಗಿಡನ 25 ಅಡಿ ದೂರದಲ್ಲಿ ಬೆಳೆಯೋದಕ್ಕಿಂತ ಬದಲಾಗಿ 10 ಅಡಿ 10 ಅಡಿ ದೂರದಲ್ಲಿ ಬೆಳೆಯುವಂತಹ ವ್ಯವಸ್ಥೆ ಇದು. ಅಂದರೆ ನಿಮಗೆ 10 ಅಡಿ 10 ಅಡಿ ದೂರದಲ್ಲಿ ಬೆಳೆದಾಗ 1 ಎಕರೆಗೆ ಸುಮಾರು 444 ಗಿಡಗಳು ಬರ್ತವೆ. ಅಂದರೆ ನಿಮಗೆ 2ನೇ ವರ್ಷದಲ್ಲೇ ಇದು ಇಳುವರಿ ಆಲ್ಮೋಸ್ಟು ಸರಿಯಾಗಿ ಚೆನ್ನಾಗಿ ಮಾಡಿದರೆ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ 2ನೇ ವರ್ಷದಲ್ಲೇ ಸುಮಾರು 1 ಕೆಜಿ ಒಂದು ಗಿಡಕ್ಕೆ ಪಡಿಬೋದು. ಅಂದರೆ ಮಿನಿಮಮ್ ನಿಮಗೆ 1 ಎಕರೆಯಲ್ಲಿ 4 ಕ್ವಿಂಟಾಲ್ ಅಂತೂ ಬರಲೇಬೇಕು. ಗೇರ್ನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಮಾಮೂಲಿ ಪದ್ಧತಿಯಲ್ಲಿ ದೂರ ದೂರ ಬೆಳೆದಾಗ ನಮಗೆ 7 ಅದು 3ನೇ ವರ್ಷಕ್ಕೆ ಶುರುವಾಗ್ತದೆ ಮತ್ತು ಅದು ಸಾಧಾರಣ 8 ವರ್ಷ ಬೇಕಾಗ್ತದೆ. ಅಂದರೆ ನಾವು 6 3ನೇ ವರ್ಷದಿಂದ 6 ಹಾರ್ವೆಸ್ಟ್ ಅಂದರೆ 8 ವರ್ಷ ತನಕ ಅದು ಇನ್ನು ಜಾಸ್ತಿ ಆಗ್ತಾ ಹೋಗ್ತದೆ. ನಿಮಗೆ 8 ವರ್ಷಕ್ಕೆ ಒಂದು ಇಳುವರಿ ಒಂದು ಸ್ಟೆಬಿಲೈಸ್ ಆಗ್ತದೆ, ಅಂದರೆ ಒಂದು ಸರಿಯಾದ ಇಳುವರಿ ಬರಲಿಕ್ಕೆ ಶುರುವಾಗ್ತದೆ. ಅದು ರೈತನಿಗೆ ಏನಾಗ್ತದೆ ಅಂದರೆ, ಎಲ್ಲ ರೈತರಿಗೂ ಅದು ಸಾಧ್ಯ ಆಗೋದಿಲ್ಲ ಅದನ್ನು ಆ ರೀತಿ ಬೆಳೆಯೋದಕ್ಕೆ. ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ, ಜಾಸ್ತಿ ಟೈಮ್ ಬೇಕಾಗ್ತದೆ, ಅದೆಲ್ಲ ಹಾಕಿದ ಬಂಡವಾಳ ವಾಪಸ್ ಬರೋದಿಲ್ಲ ಬೇಗ, ಇವೆಲ್ಲ ಸಮಸ್ಯೆಗಳಿರೋದಕ್ಕೋಸ್ಕರ ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೆದ್ರೆ ಸಾಧಾರಣ 2ನೇ ವರ್ಷಕ್ಕೆ ನಿಮಗೆ 4 ಕ್ವಿಂಟಾಲ್ ಬಂತು ಅಂತ ಹೇಳಿದರೆ ಒಂದು 3 4 ವರ್ಷಕ್ಕೆ ನಿಮಗೆ ಹಾಕಿದ ಬಂಡವಾಳ ವಾಪಸ್ ಬಂದುಬಿಡ್ತದೆ. ಏನಂದರೆ ನಮ್ಮಲ್ಲಿ ಗೇರಿನ ಉತ್ಪಾದನೆ ನಮ್ಮದು ಎಷ್ಟು, ಅರೌಂಡ್ 10 ಲ್ಯಾಕ್ ಹೆಕ್ಟೇರ್ಸಲ್ಲಿ 8 ಲ್ಯಾಕ್ ಟನ್ಸ್ ಇದೆ. ಉತ್ಪಾದಕತೆಯೂ ಕೂಡ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಅಥವಾ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತೀವಿ ಅಲ್ಲೂ ಕೂಡ ಕಡಿಮೆ ಇದೆ, ಒಂದು 600 to 700 kg ಪರ್ ಹೆಕ್ಟೇರ್ ಇದೆ. ಹಾಗಿದ್ದಾಗ ನಾವು 2 ಟನ್ಸ್ ಪರ್ ಹೆಕ್ಟೇರ್ ಹೋಗಬೇಕು, ಅದು ನಮ್ಮ ಗುರಿ. ಅದನ್ನು ಅತಿಸಾಂದ್ರ ಪದ್ಧತಿ ಮೂಲಕ ಸಾಧ್ಯವಾಗಿಸಬಹುದು. ಆ ನಿಟ್ಟಿನಲ್ಲಿ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಅತಿಸಾಂದ್ರ ಪದ್ಧತಿಯನ್ನು ಕಂಡುಹಿಡಿದು ಅದನ್ನು ಪ್ರಚುರಪಡಿಸಿದ್ದೇವೆ. ಈವನ್ ಸಾಂದ್ರ ಪದ್ಧತಿ ಅಂದರೆ ನೀವು ಹೇಳಿದ ಅತಿಸಾಂದ್ರ ಪದ್ಧತಿ ಅಂದರೆ 10 ಅಡಿ ಇಂಟು 10 ಅಡಿ ಅಂದರೆ 3 ಮೀಟರ್ 3 ಮೀಟರ್, ಅದೇ ಅದಕ್ಕೆ ಬದಲಾಗಿ 5 ಮೀಟರ್ 5 ಮೀಟರಲ್ಲೂ ಬೆಳೀತಾರೆ. ಆದರೆ 5 ಮೀಟರ್ 5 ಮೀಟರ್ಕ್ಕಿಂತ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ 3 ಮೀಟರ್ 3 ಮೀಟರ್ ಅಂದರೆ ಆಲ್ಮೋಸ್ಟ್ 10 ಅಡಿ ಇಂಟು 10 ಅಡಿ ಬೆಳೆಯೋದು ಅನುಕೂಲ, ಯಾವುದೇ ಅಂತರ ಬೆಳೆ ಇರುವುದಿಲ್ಲ ಇದರಲ್ಲಿ. ಮತ್ತು ಏನಂತ ಹೇಳಿದರೆ, ಈ ಅತಿಸಾಂದ್ರ ಪದ್ಧತಿಯಲ್ಲಿ ಬೇಗ ಹಾಕಿದ ಬಂಡವಾಳ ವಾಪಸ್ ಬರ್ತದೆ ಒಂದು. ಎರಡನೇದು, ಇದು 8 ಅಥವಾ 10 ವರ್ಷ ಆದಮೇಲೆ ಈಗ ನಾವು ಅದನ್ನು ಕತ್ತರಿಸಿ ಪ್ರತಿ ಗಿಡವನ್ನು ಕತ್ತರಿಸಿ ಮೇಂಟೈನ್ ಮಾಡ್ತಾ ಹೋಗಬೇಕು. ಪ್ರತಿ ವರ್ಷ ಕತ್ತರಿಸ್ಬೇಕು. ಇಲ್ಲಿ ಒಂದು 5 ಅಡಿ ಎತ್ತರಕ್ಕೆ ನಾವು ಲಿಮಿಟ್ ಮಾಡ್ತೇವೆ, ಅಂದರೆ ಅದನ್ನು ಕತ್ತರಿಸ್ತೇವೆ. ಮಾಮೂಲಿ ಪದ್ಧತಿಯಲ್ಲಿ ನಾವು 15 ಅಡಿಗೆ ಅದನ್ನು ಮೇಲೆ ನಿಯಂತ್ರಣ ಮಾಡ್ತೇವೆ, ಅಂದರೆ ಮೇಲಿನ ಮೇಲ್ಛಾವಣಿಯನ್ನು. ಇಲ್ಲಾದರೆ ಹಾಗಾಗಬಾರದಿಲ್ಲ, ಇಲ್ಲಿ 5 ಅಡಿಗೆ ಕತ್ತರಿಸಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ 7-8 ವರ್ಷ ಆದ ತಕ್ಷಣ ಅದು ಗಿಡಗಳೆಲ್ಲ ಬಿರುಸಾಗಿ ಮತ್ತೆ ಹತ್ರ ಹತ್ರ ಬರೋ ಚಾನ್ಸಸ್ ಇರೋದ್ರಿಂದ 8 ಅಥವಾ 10 ವರ್ಷದವರೆಗೆ ನೀವು ಮೇಂಟೈನ್ ಮಾಡಿ ಆಮೇಲೆ ಮಧ್ಯದ ಒಂದು ಗಿಡ ತೆಗೆದ್ರೆ ನಿಮಗೆ 20 ಅಡಿ 20 ಅಡಿ ಅಂತರ ಆಗ್ತದೆ. ಇದು ಒಂದು. ಆಮೇಲೆ ಎರಡನೇದಾಗಿ ವೆರೈಟಿ ತಳಿ. ತಳಿ ಬಹಳ ಮುಖ್ಯ. ಅತಿಸಾಂದ್ರ ಪದ್ಧತಿಗೆ ಎಲ್ಲ ತಳಿಗಳು ಸೂಕ್ತ ಅಲ್ಲ. ಇದು ಬಹಳ ಬಹಳ ಮುಖ್ಯವಾದ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಈಗ ಮಾಮೂಲಿ ಪದ್ಧತಿಯಲ್ಲಿ ಬೆಳೆಯುವಂತಹ ತಳಿಗಳನ್ನು, ಅಂದರೆ ಈ ಭಾಸ್ಕರ ಇರ್ಬೋದು, ಉಳ್ಳಾಲ 3 ಇರ್ಬೋದು, ಉಳ್ಳಾಲ 1 ಇರ್ಬೋದು, ಅಥವಾ ಹೆಚ್ಚು 130 ಇರ್ಬೋದು, ವೆಂಗೂರ್ಲಾ 7 ಇರ್ಬೋದು, ವೆಂಗೂರ್ಲಾ 4 ಇರ್ಬೋದು, ಯಾವುದೇ ತಳಿಗಳನ್ನು ಮಾಮೂಲಿ ಪದ್ಧತಿಯಲ್ಲಿ ಬೆಳೆಯುವಂಥ ತಳಿಗಳನ್ನು ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೆಯೋದಿಲ್ಲ. ಯಾಕೆಂದರೆ ಅಲ್ಲಿ ಏನಾಗ್ತದೆ, ಅವು ಕತ್ತರಿಸಿದರೆ ಬರೀ ಚಿಗುರು ಬರ್ತದೆ. ಈ ರೀತಿ ಜಾಸ್ತಿ ಕತ್ತರಿಸಿದರೆ ಅವಕ್ಕೂ ಕೂಡ ಒಂದು ನಿರ್ದಿಷ್ಟವಾದ ಒಂದು ಸೌರುವಿಕೆ ಬೇಕಾಗ್ತದೆ, ಬಹಳ ಅಲ್ಪ ಪ್ರಮಾಣದ ಸೌರುವಿಕೆ ಬೇಕಾಗ್ತದೆ. ಆದರೆ ಅಲ್ಲಿ ಜಾಸ್ತಿ ಸೌರಿದ್ರೆ, ಅಂದರೆ ಈ ರೀತಿ 5 ಅಡಿಗೆಲ್ಲ ಸೌರಿ ಮೇಂಟೈನ್ ಮಾಡಲಿಕ್ಕೆ ಹೋದರೆ ಬರೀ ಚಿಗುರು ಬರ್ತದೆ, ಹೂ ಬರೋದಿಲ್ಲ. ಅದಕ್ಕಾಗಿ ನಾವು ಒಂದು ತಳಿ VRI3 ಅಂದರೆ ಸರಿಯಾಗಿ ನಾವು ತಿಳ್ಕೋಬೇಕು ಈ ವೆರೈಟಿ ಬಗ್ಗೆ, VRI3 ವೃದ್ಧಾಚಲಂ 3 ಅನ್ನೋ ವೆರೈಟಿನ ನಾವು ಅತಿಸಾಂದ್ರ ಪದ್ಧತಿಗೆ ಶಿಫಾರಸ್ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತ ಹೇಳಿದರೆ, ಇದರಲ್ಲಿ ನೀವು ಎಷ್ಟೇ ಲೆವೆಲ್ ಈಗ ರೈತರ ಮಟ್ಟದಲ್ಲಿ ಮಾಡುವಾಗ ನಾವು ಇಂತಿಷ್ಟೇ ಅಡಿ ಕತ್ತರಿಸಿ, 4.5 ಅಡಿಗೆ ಕತ್ತರಿಸಿ, 5 ಅಡಿಗೆ ಕತ್ತರಿಸಿ, ಅಥವಾ ಇಂಥ ಸೀಸನ್ನಲ್ಲೇ ಕತ್ತರಿಸಿ, ಸಾಧಾರಣವಾಗಿ ಕತ್ತರಿಸೋದು ಇಳುವರಿ ಬಂದ ಮೇಲೆ, ಅಂದರೆ ಮೇಯಲ್ಲಿ ಮೇಯಲ್ಲಿ ಮಾಡಬೇಕು ಅಂತ ಹೇಳ್ತೇವೆ.

ತಳಿಯಲ್ಲಿ ಏನಪ್ಪಾ ಅಂತಂದ್ರೆ ಅದೆಲ್ಲ ರೈತರ ಹೊಲದಲ್ಲಿ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗೋದಿಲ್ಲ. ಕೆಲವೊಂದ್ಸರಿ ಕತ್ತರಿಸೋದಕ್ಕೆ ಸೀಸನ್ ಅಲ್ಲಿ ಕತ್ತರಿಸೋಕೆ ಸಾಧ್ಯ ಆಗೋದಿಲ್ಲ, ಅಥವಾ ನಿರ್ದಿಷ್ಟ ಹೈಟಿಗೆ ಅಥವಾ ನಿರ್ದಿಷ್ಟ ಲೆವೆಲ್ಗೆ ಪ್ರೂನಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ಇದ್ದಾಗ ಈ ವಿಯ ರೈತರಿಯಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಇದು ಎಷ್ಟೇ ನೀವು ಕತ್ತರಿಸಿ ಅದು ಪ್ರತಿ ಸಾರಿನೂ ಚಿಗುರು ಬಂದು ಹೂ ಬರ್ತದೆ. ಮತ್ತೆ ಯಾವುದೇ ಸೀಸನ್ ಅಲ್ಲಿ ಕತ್ತರಿಸಿ, ನಿಮಗೆ ಆ ಪರ್ಟಿಕ್ಯುಲರ್ ಅದರದ್ದು ಏನು ಇಳುವರಿ ಟೈಮ್ ಏನಿದೆ, ಅಕ್ಟೋಬರ್ ನವೆಂಬರ್ ಅಲ್ಲಿ ಚಿಗುರು ಬರುತ್ತೆ, ಡಿಸೆಂಬರ್ ಜನವರಿಯಲ್ಲಿ ಹೂ ಬರುತ್ತೆ, ಅದು ಕಾಯಿ ಬಿಟ್ಟೇ ಬಿಡುತ್ತೆ. ಒಂದು ನಿಮಗೆ ಲಾಸ್ ಆಗದೆ ಇರೋ ರೀತಿ ಆ ವಿಯ ರೈತರಿ

0: ಇಷ್ಟು ಕಡೆ ಈ ವೆರೈಟಿಯನ್ನು ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ ಹಾಗೂ ಉತ್ತಮ ಪ್ರಮಾಣದ ಇಳುವರಿಯನ್ನು ಕೂಡ ಪಡಿತಾ ಇದ್ದಾರೆ.
1: ಈಗ ಈ ಅತಿಸಾಂದ್ರ ಪದ್ಧತಿಯಲ್ಲಿ ಗೇರು ಗಿಡವನ್ನು 5 ಅಡಿ ಅಂತರಕ್ಕೆ, ಒಂದು 5 ಅಡಿ ಎತ್ತರಕ್ಕೆ ನೀವು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರಿ. ಇದನ್ನು ಗಿಡವನ್ನು ಕತ್ತರಿಸುವಂತಹ ಒಂದು ಸರಿಯಾದ ವಿಧಾನ ಮತ್ತು ಆನಂತರ ಗಿಡದ ಒಂದು ನಿರ್ವಹಣೆ, ಅಂದರೆ ಅದರ ಕಂಬ ಚಿಗುರು ಬರೋದನ್ನು ಎಷ್ಟನ್ನು ಉಳಿಸಿಕೊಳ್ಬೇಕು, ಯಾವುದನ್ನು ತೆಗಿಬೇಕು, ಈ ಬಗ್ಗೆ ಹೇಳಿ.
0: ಇದು ಬಹಳ ಉತ್ತಮವಾದ ಪ್ರಶ್ನೆ. ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಗಿಡ ನೆಟ್ಟಾದ ಮೇಲೆ 3 ಅಡಿ 3 ಅಡಿ 3 ಅಡಿ ಗುಂಡಿ ಮಾಮೂಲಿ ಪದ್ಧತಿಯಲ್ಲಿ ನೆಡುವ ಹಾಗೆ ನೆಡುವಂಥದ್ದು. ಇದರಲ್ಲಿ ಏನು ಮಾಡ್ತೀವಿ, ಮಾಮೂಲಿ ಪದ್ಧತಿಯಲ್ಲಿ 3 ಅಡಿ ಗಿಡ ಬರೋ ತನಕ ಯಾವುದೇ ರೆಂಬೆಗಳನ್ನು ಬಿಡೋದಿಲ್ಲ. ಅದರ 3 ಅಡಿ ಬಂದಮೇಲೆ ಅದರ ಕುಡಿ ಚಿವುಟಿ ಅದನ್ನು ಬೇರೆ ಎಲ್ಲ ಕಡೆ ಬೆಳೆದು ಅದರ ಮೇಲ್ಛಾವಣಿಯನ್ನು ಬಿಚ್ಚಿದ ಕೊಡೆ ರೀತಿಯಲ್ಲಿ ಅದನ್ನು ರೂಪಿಸ್ತಾ ಹೋಗ್ತೀವಿ. ಆದರೆ ಈ ಅತಿಸಾಂದ್ರ ಪದ್ಧತಿಯಲ್ಲಿ ನಾವು 1 ಅಡಿಗೆ ಕುಡಿ ಚಿವುಟು ಬಿಡ್ತೇವೆ. ಅದಕ್ಕೂ ಸರ್ವೇ ಸಾಧಾರಣವಾಗಿ ಕುಡಿ ಚಿವುಟೋದು ಬೇಡ, ಅದೇ 1 ಅಡಿಗೆ ಒಡೆದು ಬಿಡ್ತದೆ ಗಿಡ. ಅದರಲ್ಲಿ ಏನ್ ಮಾಡ್ತೀವಿ, 5 ಅಡಿ ಬರೋ ತನಕ ನೀವು ಪ್ರತಿ ವರ್ಷ ಅದನ್ನು ಕೂಡ ಬಿಚ್ಚಿದ ಕೊಡೆ ಆಕಾರದಲ್ಲೇ ರೂಪು ಮಾಡ್ತಾ ಹೋಗ್ಬೇಕಾಗತ್ತೆ. ಲೈಟ್ ಆಗಿ ಪ್ರೂನಿಂಗ್ ಮಾಡಿ ಅಂದ್ರೆ ಸವರ್ತಾ ಹೋಗಿ. ಅದರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ, ನೀವು 10 ಅಡಿ 10 ಅಡಿ ಹಾಕಿದಾಗ ರೈತರು ಗಮನದಲ್ಲಿ ಇಡಬೇಕು. ಯಾಕೆಂದ್ರೆ ಅದು ಒಂದು ಕತ್ತರಿಸಿದ್ರೆ ಅದು ಬೆಳೆದು ಮುಂದಿನ ವರ್ಷ ಎಲ್ಲಿ ತನಕ ಬರ್ತದೆ ಅನ್ನೋ ಒಂದು ಇದು ನಮ್ಮ ಮನಸ್ಸಲ್ಲಿ ಇರಬೇಕು. ಅಷ್ಟನ್ನ ನಾವು 3ನೇ ಹಂತದ ಬ್ರಾಂಚ್ ಅಂತ ಇರ್ತದೆ. ಪ್ರಥಮ ಹಂತದ್ದು ಕಾಂಡದಿಂದ ಮೊದಲನೇ ಹಂತದ ಬ್ರಾಂಚು ಅಥವಾ ರೆಂಬೆ, 2ನೇ ಹಂತದ ರೆಂಬೆ, 3ನೇ ಹಂತದ ರೆಂಬೆನ ಸೈಡ್ ಅಲ್ಲಿ ಕಟ್ ಮಾಡಬೇಕು ಪಕ್ಕದಲ್ಲಿ. ಮೇಲೆ ಹಾಗೆ ಬಿಡಬಹುದು, ತೊಂದರೆ ಇಲ್ಲ, ಅಥವಾ ಲೈಟ್ ಆಗಿ ಪ್ರೂನ್ ಮಾಡಬಹುದು. ಸೊ 3ನೇ ಹಂತದ ಕೊಂಬೆಗಳನ್ನ ಎಲ್ಲಾ ಕಡೆ ಕತ್ತರಿಸಬೇಕಾಗ್ತದೆ. ಅದೇ ರೀತಿ ನೀವು 5 ಅಡಿ ಬರೋ ತನಕ ಹಂಗೆ ಬಿಡಬೇಕಾಗತ್ತೆ, ಏನು ತೊಂದರೆ ಇಲ್ಲ. 5 ಅಡಿ ಬರೋ ತನಕ ತೊಂದರೆ ಇಲ್ಲ. 5 ಅಡಿಗೆ ಬಂದ ಕೂಡಲೇ ಅದನ್ನ ತಲೆಯನ್ನೇ ಕತ್ತರಿಸಬೇಕು, ಏನು ಇರಬಾರದು. ಅಂದ್ರೆ ಗಿಡ ನೀವು ಕತ್ತರಿಸಿದಾಗ ನೀವು ನೋಡಿದ್ರೆ ಫೀಲ್ಡ್ ಅಲ್ಲಿ ಬರೇ ಕಾಂಡಗಳು ಮಾತ್ರ ಕಾಣಿಸ್ತವೆ, ಬಿಟ್ಟರೆ ಏನು ಕಾಣಿಸೋದಿಲ್ಲ, ಬೇರೆ ಎಲೆಗಿಲೆ ಏನೂ ಇರೋದಿಲ್ಲ. ಇದು ಭಯಪಡ ಆಗತ್ತೆ ಅಲ್ಲ, ಅದು ಮತ್ತೆ ಚಿಗುರು ಬಂದು ಹೂ ಬಂದು ನಿಮಗೆ ಇಳುವರಿ ಕೊಡ್ತದೆ. ಆ ರೀತಿ ಮಾಡಬೇಕಾಗ್ತದೆ.
1: ಈಗ 5 ಅಡಿಗೆ ಕತ್ತರಿಸಿದ ನಂತರವೂ ಕೂಡ ನೇರ ಚಿಗುರು ಬರ್ತದೋ ಅಡ್ಡ ಚಿಗುರು ಬರ್ತದೆ?
0: ಎರಡೂ ಬರ್ತದೆ, ನೇರ ಚಿಗುರು ಬರ್ತದೆ, ಅಡ್ಡ ಚಿಗುರು ಬರ್ತದೆ. ಅದನ್ನು ಬರಲಿ, ಚಿಗುರು ಬಂದು ಹೂ ಬಂದ ಮೇಲೆ ಮತ್ತೆ ಅದನ್ನ 5 ಅಡಿ ಕತ್ತರಿಸಬೇಕು. ಪ್ರತಿ ವರ್ಷವೂ 5 ಅಡಿಗೆ ಕತ್ತರಿಸಬೇಕು. ನೀವು ಎಷ್ಟು 10 ವರ್ಷದವರೆಗೂ ಇಡೀ ಕತ್ತರಿಸಿದಾಗ ಆ ಒಂದು ಪ್ರದೇಶವನ್ನು ನೋಡಿದರೆ 5 ಅಡಿ ಎತ್ತರದಲ್ಲೇ ಇರ್ತದೆ ಅದು. ನಾವು ಇಲ್ಲಿ ನಮ್ಮ ಸಂಶೋಧನಾ ಕೇಂದ್ರದಲ್ಲೂ ಅದನ್ನ ಪ್ರಾಕ್ಟೀಸ್ ಮಾಡ್ತೇವೆ.
1: ಈ ಕತ್ತರಿಸಿದ ಗಿಡದ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಈಗ ಬೋರ್ಡೋ ಪೇಸ್ಟ್ ಅನ್ನು ಹಚ್ಚುವಂತಹದ್ದಿರಬಹುದು ಅಥವಾ ಇನ್ನಿತರ ಕ್ರಮಗಳು.
0: ಇದು ಅತಿಸಾಂದ್ರ ಪದ್ಧತಿಯಲ್ಲಿ ಎಲ್ಲೂ ಲಾಭ ಜಾಸ್ತಿ ಇದ್ರೆ ರಿಸ್ಕು ಕೂಡ ಸ್ವಲ್ಪ ಇದ್ದೇ ಇರ್ತದೆ, ಅದನ್ನು ನಾವು ಅಲ್ಲಗಳೆಯುವ ಆಗಿಲ್ಲ. ಅತಿಸಾಂದ್ರ ಪದ್ಧತಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕತ್ತರಿಸಿದಾಗ ಗೇರು ಮರದ ಅದು ರೆಂಬೆಗಳನ್ನು ಕತ್ತರಿಸಿದಾಗ ಅದರ ವಾಸನೆಗೆ ಸ್ಟೆಮ್ ಬೋರರ್ ಅಂದ್ರೆ ಕಾಂಡ ಕೊರಕ ಬರುವ ಚಾನ್ಸಸ್ ಇದೆ. ಅದಕ್ಕಾಗಿ ನಾವು ಏನ್ ಮಾಡ್ತೇವೆ, ಒಂದು ಕೀಟನಾಶಕವನ್ನು ಸ್ಪ್ರೇ ಮಾಡ್ಲಿಕ್ಕೆ ಹೇಳ್ತೇವೆ, ಕ್ಲೋರೋಪೈರಿಫಾಸ್ ಇರ್ಬೋದು ಅದನ್ನ, ಇಲ್ಲ ಮತ್ತೆ ಫಂಗಸ್, ಅದನ್ನ ಕತ್ತರಿಸಿದ ಜಾಗಕ್ಕೆ ಫಂಗಸ್ ಬರದೇ ಇದ್ದಾಗ, ಯಾಕೆಂದ್ರೆ ನೀವು ಮೇಯಲ್ಲಿ ಕತ್ತರಿಸೋದ್ರಿಂದ ಅದು ಫಂಗಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ. ಸೊ ಹಂಗಾಗಿ ಅಂದ್ರೆ ಜೂನಲ್ಲಿ ಜುಲೈಯಲ್ಲಿ ಮಳೆಗಾಲ ಬರೋದ್ರಿಂದ ಅದಕ್ಕಾಗಿ ಅದಕ್ಕೆ ನೀವು ಬೋರ್ಡೋ ಪೇಸ್ಟ್ ಅನ್ನ ಹಚ್ಬೇಕು. ಅದು 10% ಬೋರ್ಡೋ ಪೇಸ್ಟ್ ಇದರಲ್ಲಿ ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಅದನ್ನ ತಂದು ಹಚ್ಬಹುದು. ಇಲ್ದಿದ್ರೆ ಬೋರ್ಡೋ ಸ್ಪ್ರೇ ಕೊಡ್ಬೋದು. ಅತಿಸಾಂದ್ರ ಪದ್ಧತಿಯಲ್ಲಿ ಒಂದು ವಿಚಾರ ಗಮನಿಸಬೇಕು ಅಂತಂದ್ರೆ, ಇಲ್ಲಿ ಗಿಡಗಳು ಒತ್ತೊತ್ತಾಗಿ ಬೆಳೆದಿರ್ತವೆ, ಹತ್ತತ್ರ ಇರ್ತವೆ. ಹಾಗಾಗಿ ಕೀಟ ಮತ್ತು ರೋಗ ಇದುವರೆಗೆ ನಾವು ಕಂಡಿಲ್ಲ. ರೋಗ ಗೇರಿನಲ್ಲಿ, ಇವನ್ ಮಾಮೂಲಿ ಪದ್ಧತಿಯಲ್ಲೂ ಕೂಡ ಗೇರಿನಲ್ಲಿ ರೋಗ ಏನು ಅಂತ ಸಮಸ್ಯೆ ಅಲ್ಲ. ಆದರೆ ಅತಿಸಾಂದ್ರ ಪದ್ಧತಿಯಲ್ಲಿ ಕೀಟಗಳ ನಿರ್ವಹಣೆ ಮತ್ತು ಈ ಸೌರುವಿಕೆ ನಿರ್ವಹಣೆ ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಲಾಭ ಎಲ್ಲಿ ಜಾಸ್ತಿ ಇರ್ತದೋ ಅಲ್ಲಿ ರಿಸ್ಕು ಕೂಡ ಸ್ವಲ್ಪ ಮಟ್ಟಿಗೆ ಇದ್ದೇ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕಾಗ್ತದೆ. ಮತ್ತೆ ಒಳಗಡೆ ಗಿಡಗಳನ್ನು, ಈಗ ಸತ್ತೋಗಿರೋ ಬ್ರಾಂಚಸ್ಸು ಕೆಲವೆಲ್ಲ ಇರ್ತಾವೆ ಒಳಗಡೆ, ಡೆಡ್ ಅಂಡ್ ಡ್ರೈ ಬ್ರಾಂಚಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಕ್ಲೀನಾಗಿ ತೆಗೆದು ಸೋಸಿ ಗಾಳಿ ಆಡೋಂಗೆ ಮಾಡಬೇಕಾಗ್ತದೆ.
1: ಈಗ ಗಿಡ ಕತ್ತರಿಸುವುದಕ್ಕಾಗಿ ವಿಶೇಷ ಸಾಧನ ಏನಾದರೂ ಇದೆಯೋ ಅಥವಾ ಕೈಗರಗಸು ಅಥವಾ ಏನಿದು ವಿಧಾನ?
0: ಅದು ಶಿಯರ್ಸ್ ಅಂತ ಹೇಳ್ತೇವೆ, ಶಿಯರ್ಸ್ ಅಂತ, ಹೆಡ್ಜ್ ಕಟರ್ ಅಥವಾ ಗಾರ್ಡನ್ ಇದು ಇರ್ತದ, ದೊಡ್ಡ ದೊಡ್ಡ ಕತ್ರಿಗಳು, ರೈತರೆಲ್ಲ ದೊಡ್ಡ ಕತ್ರಿ ಅಂತ ಹೇಳ್ತಾರೆ ಅದನ್ನ. ಸಿಕೇಚರ್ ಅಲ್ಲ, ಸಿಕೇಚರ್ ಅಂತಂದ್ರೆ ನಮ್ಮ ಇದು ಸಪುರ ಇರ್ತದೆ, ಮತ್ತೆ ಇದು ಎಂತದು ಗುಲಾಬಿ ಗಿಡ ಎಲ್ಲ ಕಟ್ ಮಾಡ್ಲಿಕ್ಕೆ ಬಳಸ್ತೇವೆ ಅದಲ್ಲ. ಇನ್ನೂ ದೊಡ್ಡ ದೊಡ್ಡ ಕತ್ರಿಗಳು ಸಿಗ್ತವೆ ನಿಮಗೆ ಮಂಗಳೂರಲ್ಲೂ ಕೂಡ ಸಿಗ್ತದೆ, ಅಥವಾ ಕೆಲವು ಈಗ ಅಗ್ರಿಮ್ಯಾಕ್ ಈ ತರ ರೈತ ಏನು ಕೃಷಿ ಯಂತ್ರೋಪಕರಣಗಳು ಎಲ್ಲಿ ಸಿಗ್ತಾವೋ ಅಲ್ಲಿ ಸಿಗ್ತವೆ, ಇಲ್ಲಿ ಕೇಳಿದ್ರೆ ತರಿಸ್ಕೊಡ್ತಾರೆ, ನಿಮ್ಮ ಪ್ರದೇಶದಲ್ಲಿ ಇರೋ ಸಿಗ್ತವೆ. ಅದನ್ನ

0: ಸಾಮಾನು ಕತ್ತರಿಸಬೇಕಾಗ್ತದೆ. ನಾವು 5 ಅಡಿಗೆ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಕತ್ತರಿಸುವಾಗ ನಿಮಗೆ 1 ಎಕರೆ ಎಲ್ಲ ಕತ್ತರಿಸುವಾಗ ಸಾಕಷ್ಟು ಏನು ಒಂದು 2-3 ಜನ ಲೇಬರ್ ಬೇಕಾಗುತ್ತೆ, ಕೈ ಎಲ್ಲ ಸ್ಟ್ರೈನ್ ಆಗ್ತದೆ. 5 ಅಡಿಗಿಂತ ಮೇಲೆ ಹೋದ್ರೆ ನಿಮಗೆ ನಿರ್ವಹಣೆ ಕಷ್ಟ ಒಂದು, ಎರಡನೇದು ಕತ್ತರಿಸುವಾಗ ಪ್ರತಿ ವರ್ಷ ಕತ್ತರಿಸುವಾಗ ಕೈ ಎಲ್ಲ ನೋವು ಬಂದ್ಬಿಡ್ತವೆ, ಭುಜಗಳೆಲ್ಲ ನೋವು ಬಂದ್ಬಿಡ್ತವೆ. ಸೊ ಅದನ್ನ ಅವಾಯ್ಡ್ ಮಾಡೋ ದೃಷ್ಟಿಯಿಂದ 5 ಅಡಿಗೆ ರಿಸ್ಟ್ರಿಕ್ಟ್ ಮಾಡ್ತೇವೆ. ನಿರ್ವಹಣೆ ಸುಲಭ ಮತ್ತೆ ಹಾರ್ವೆಸ್ಟಿಂಗ್ ಕೂಡ ಸುಲಭ. ನೋಡಿ, ನೀವು ಹಣ್ಣನ್ನ ಹಾಗೆ ಕೊಯ್ಕೊಂಬರ್ಬೋದು, ಬಿದ್ದಿದ್ದೇ ಹೆಕ್ಬೇಕು ಅಂತಿಲ್ಲ, ಹಣ್ಣನ್ನ ಕೊಯ್ಕೊಂಬರ್ಬೋದು, ಹಾಗಾಗಿ ನಿಮಗೆ ಅನುಕೂಲ ಆಗ್ತದೆ.
1: ಆಮೇಲೆ ಈಗ ಕತ್ತರಿಸಿದ ತಕ್ಷಣ ಮಾಡಬೇಕಾಗಿರುವಂತಹ ಕ್ರಮಗಳು, ಈಗ ಬೋರ್ಡೋ ಪೇಸ್ಟ್ ಹಚ್ಚಬೇಕು ಅಂತ ಹೇಳಿದ್ರೆ, ಇದಲ್ಲದೆ ಆ ರಸಗೊಬ್ಬರ ಅಥವಾ ಪೋಷಕಾಂಶದ ನಿರ್ವಹಣೆಯ ಜೊತೆ ಜೊತೆಗೆ ಮಾಡಬೇಕಾ ಹೇಳಿ.
0: ಸಾಧಾರಣವಾಗಿ ಮೇಯಲ್ಲಿ ಕತ್ತರಿಸ್ತೇವೆ, ಮೇಯಲ್ಲಿ ಅದನ್ನ 5 ಅಡಿಗೆ ರಿಸ್ಟ್ರಿಕ್ಟ್ ಮಾಡ್ತೇವೆ. ಅದನ್ನ ಆವಾಗ ಏನು ರಸಗೊಬ್ಬರ ಕೊಡುವ ಅಗತ್ಯ ಇಲ್ಲ, ತೇವಾಂಶನೂ ಇರುವುದಿಲ್ಲ, ಆವಾಗ ಕೊಡೋ ಅಗತ್ಯ ಇಲ್ಲ. ನಾವು ಯಾವಾಗ ಪೋಷಕಾಂಶ ಕೊಡಬೇಕು ಅಂತ ಹೇಳ್ತೇವೆ ಗೇರಲ್ಲಿ ಅಂತ ಹೇಳಿದ್ರೆ, ಗೇರು ಅಕ್ಟೋಬರ್ ಅಲ್ಲಿ ಚಿಗುರು ಬರ್ತದೆ, ಸಾಧಾರಣ ಆಗಸ್ಟ್ ಎಂಡು ಸೆಪ್ಟೆಂಬರ್ ಅಲ್ಲಿ 1 ತಿಂಗಳು ಮುಂಚೆ ಅದಕ್ಕೆ ಸೂಕ್ತವಾದ ಪೋಷಕಾಂಶಗಳು ಕೊಡಬೇಕಾಗುತ್ತೆ. ಈಗ ಮಾಮೂಲಿ ಪದ್ಧತಿಯಲ್ಲಿ ನಾವು ಏನು ಗೊಬ್ಬರ ಕೊಡ್ತೀವಿ, ಇಲ್ಲಿ ಒತ್ತೊತ್ತಾಗಿ ಗಿಡಗಳು ಇರೋದ್ರಿಂದ ನೀವು ಮಣ್ಣು ಪರೀಕ್ಷೆ ಮಾಡಿಸಿ, ಒಂದು ಫಸ್ಟ್ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಪ್ರಕಾರ ನೀವು ಪೋಷಕಾಂಶಗಳನ್ನು ಕೊಡೋದು ಒಳ್ಳೆಯದು. ಇಲ್ಲದಿದ್ರೆ ಮಾಮೂಲಿ ಪದ್ಧತಿಯಲ್ಲಿ ಏನು ಕೊಡ್ತಾ ಇದ್ದೀರೋ, ಈಗ ಒಂದು ವಯಸ್ಕ ಗಿಡಕ್ಕೆ ನಾವು 25 ಕೆಜಿ, ಸಾಧಾರಣ 5 ವರ್ಷ ಕಳೆದ ಗಿಡಕ್ಕೆ ಸಾಧಾರಣ ಒಂದು 25 ಕೆಜಿ ಫಾರ್ಮ್ಯಾಡ್ ಮೆನ್ಯೂರ್ ಅಂತ ಹೇಳ್ತೀವಿ, ಅಥವಾ ಯೂರಿಯಾ ಎಷ್ಟು 1.5 ಕೆಜಿ ಅಂತ ಹೇಳ್ತೀವಿ, ರಾಕ್ ಫಾಸ್ಫೇಟು ಮತ್ತೆ ಪೊಟ್ಯಾಶು ಇಂಥವನ್ನೆಲ್ಲ ಅದನ್ನೆಲ್ಲ ಅರ್ಧ ಕೊಟ್ಟರೆ ಸಾಕಾಗ್ತದೆ ಜಾಸ್ತಿ. ಮತ್ತೆ ಅದನ್ನ ಅರ್ಧ ಪ್ರಮಾಣದಲ್ಲಿ ಮಾಮೂಲಿ ಪದ್ಧತಿಯಲ್ಲಿ ಕೊಡೋದಕ್ಕಿಂತ ಅರ್ಧ ಪ್ರಮಾಣದಲ್ಲಿ ಕೊಟ್ಟರೆ ಸಾಕಾಗ್ತದೆ ಒಂದು. ಎರಡನೇದು, ಇಲ್ಲಿ ಕೀಟ ಮತ್ತು ರೋಗಬಾಧೆ ಸ್ವಲ್ಪ ಜಾಸ್ತಿ ಒತ್ತೊತ್ತಾಗಿರೋದ್ರಿಂದ ಚಾನ್ಸಸ್ ಇರೋದ್ರಿಂದ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪೊಟಾಷ್ ಜಾಸ್ತಿ ಪ್ರಮಾಣದಲ್ಲಿ, ಪೊಟಾಷ್ ಅಂದ್ರೆ ಬೂದಿ ಇರುತ್ತೆ, ಪೊಟಾಷ್ ಗೊಬ್ಬರನು ಕೂಡ ಸಿಗ್ತದೆ, ಅದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕು. ಆವಾಗ ಕೊಟ್ಟಾಗ ಹೂ ಬರ್ತದೆ, ಹೂ ವಿಯ ರೈತರಿ ತುಂಬಾ ಇಡೀ ಗಿಡದ ತುಂಬಾ ಹೂ ಇರ್ತದೆ, ಆದ್ರೆ ಕಟ್ಟೋ ಪ್ರಮಾಣ ನೀವು ಪೊಟಾಷ್ ಕೊಡದಿದ್ರೆ ಕಡಿಮೆ ಆಗ್ತದೆ, ಅದು ಒಂದು ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಈಗ ನೆನ್ಪು ಬಂತು ಏನಂದ್ರೆ, ನೀವು ವಿಯ ರೈತರಿ ಇದು ಹೂ ಆದಾಗ, ತುಂಬಾ ಹೂ ಆದಾಗ ಪೊಟಾಷ್ ಕೊಟ್ಟರೂ ಕೂಡ ಒಂದು ಹಂತದಲ್ಲಿ ಗೇರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪರಾಗಸ್ಪರ್ಶದ ಕೊರತೆಯಿಂದಾಗಿ ಒಂದು 10-15% ಇಳುವರಿ ಕಡಿಮೆ ಆಗ್ತದೆ. ಹಾಗಾಗಿ ನೀವು ಜೇನ್ ಪೆಟ್ಟಿಗೆ 1 ಎಕರೆಗೆ 2 ಜೇನ್ ಪೆಟ್ಟಿಗೆ ಇಟ್ಟರೆ ಬಹಳ ಬಹಳ ಅನುಕೂಲ ಆಗ್ತದೆ. ಹಾಗಾಗಿ ಅಂದ್ರೆ ಅದಕ್ಕಾಗಿ ನಾವು ಏನು ಸಿಂಪರಣೆ ಮಾಡೋದು ನೋಡ್ಕೊಂಡು ಮಾಡಬೇಕಾಗತ್ತೆ. ಕೀಟನಾಶಕಗಳ ಸಿಂಪರಣೆಯನ್ನ ಆದಷ್ಟು ಬೆಳಗ್ಗೆ 9:30 to 1 ಗಂಟೆ ತನಕ ಮಾಡದೇ ಇರೋದು ಒಳ್ಳೇದು, ಯಾಕೆಂದ್ರೆ ಆ ಟೈಮಲ್ಲಿ ಪರಾಗಸ್ಪರ್ಶ ಜಾಸ್ತಿ ಆಗ್ತಾ ಇರ್ತದೆ. ಸೊ ಆ ನಂತರ ಸಿಂಪರಣೆ ಮಾಡಬೇಕು ಒಂದು. ಎರಡನೇದು ಇದು ಏನು, ಜೇನು ಪೆಟ್ಟಿಗೆಗಳನ್ನ 2 ಜೇನು ಪೆಟ್ಟಿಗೆಗಳನ್ನ ಇಟ್ಟರೆ 1 ಎಕರೆಗೆ ಬಹಳಷ್ಟು, 15-20% ಇಳುವರಿ ಜಾಸ್ತಿ ಆಗುವ ಸಂಭವ ಇರ್ತದೆ.
1: ಈಗ ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೊಂಡ್ರೆ, ಈಗ ಡ್ರಿಪ್ ಇರನ್ನೇ ಒಂದು ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೊಂಡ್ರೆ ಇಳುವರಿ ಜಾಸ್ತಿ ಆಗ್ತದೆ?
0: ಡ್ರಿಪ್ ಮಾಡಿದ್ರೆ ಇಳುವರಿ ಜಾಸ್ತಿ ಆಗ್ತದೆ. ಏನಂತ ಹೇಳಿದ್ರೆ, ಹೂ ಬಿಡೋದಕ್ಕಿಂತ ಮುಂಚೆ ನೀರಾವರಿ ಕೊಡಬಾರ್ದು. ಸಾಧಾರಣ ನೀರಾವರಿ ಅಗತ್ಯ ಗೇರಿಗೆ ಬೀಳೋದು ಯಾವಾಗ, ಮಾರ್ಚ್ ಏಪ್ರಿಲ್ ಅಲ್ಲಿ ಬೀಳ್ಬಹುದು, ಕೊಡದೇ ಇದ್ರು ಗೇರ್ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಹೂ ಬಿಟ್ಟ ಮೇಲೆ, ಗೇರು ಹೂ ಬಿಟ್ಟ ಮೇಲೆ, ಅತಿ ಸಂದರ್ಭ ಪದ್ಧತಿ ಆಗ್ಲಿ ಮಾಮೂಲಿ ಪದ್ಧತಿ ಆಗ್ಲಿ, ಹೂ ಬಿಟ್ಟ ಮೇಲೆ ಒಂದು ಗಿಡಕ್ಕೆ ಒಂದು ದಿನಕ್ಕೆ 1 20 ಲೀಟರ್ ಅಂತ ಹೇಳಿ ಮಾಮೂಲಿ ಪದ್ಧತಿಯಲ್ಲಿ ಹೇಳ್ತೀವಿ. ಇದರಲ್ಲಿ 1 10 ಲೀಟರ್ ಸಾಕಾಗುತ್ತೆ, 10 ಲೀಟರ್ ಸಾಕಾಗುತ್ತೆ. ಅಥವಾ ಈಗ ನೀವು 15 ದಿವಸಕ್ಕೊಂದ್ಸರಿ ಕೊಡೋದಾದ್ರೆ ಮಾಮೂಲಿ ಪದ್ಧತಿಯಲ್ಲಿ 250 ಲೀಟರ್ ಅಂತ ಹೇಳ್ತೀವಿ. ಇದರಲ್ಲಿ ನೀವು ಕೆಲವರು ವಾರಕ್ಕೆಲ್ಲ 75-80 ಲೀಟರ್ 100 ಲೀಟರ್ ಹೀಗೆಲ್ಲ ಕೊಡುವವರು ಇದ್ದಾರೆ, ಈಗೆಲ್ಲ ಮಾಡ್ತಾ ಇದ್ದಾರೆ, ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದಾರೆ. ನೀರಾವರಿಯಲ್ಲಿ ಮಾಡಿದ್ರೆ, ಡ್ರಿಪ್ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಹೂ ಬಿಡೋದಕ್ಕಿಂತ ಮುಂಚೆ ನೀರಾವರಿ ಕೊಡಬಾರ್ದು. ಯಾಕಂದ್ರೆ ನೀವು ಹಾಕಿ ಕೊಟ್ರೆ ಅದು ಬರೀ ಎಲೆಗಳನ್ನ ಚಿಗುರುಗಳನ್ನ ಬಿಡ್ತಾ ಹೋಗ್ತಾ ಹೊರತು ಹೂ ಬಿಡೋಕ್ಕೆ ಲೇಟ್ ಆಗ್ತದೆ. ಅದನ್ನ ತಪ್ಪಿಸುವ ದೃಷ್ಟಿಯಿಂದ ಹೂ ಬಿಟ್ಟ ಮೇಲೆ ಅದನ್ನು ಸೂಕ್ತವಾಗಿ ನೋಡಿಕೊಂಡು, ನಿಮಗೆ ಗಿಡ ರೆಸ್ಪಾಂಡ್ ಮಾಡ್ತದೆ ಅಂದ್ರೆ ಗಿಡ ಹೇಗೆ ವರ್ತಿಸ್ತದೆ ನೀರಾವರಿ ಕೊಟ್ಕೊಳ್ಳೆ ಗೊತ್ತಾಗ್ತದೆ ನಿಮಗೆ, ಅದನ್ನು ನೋಡಿಕೊಂಡು ನೀವು ನೀರಾವರಿಯನ್ನು ಶೆಡ್ಯೂಲ್ ಮಾಡಬಹುದು.
1: ಸಾಮಾನ್ಯ ಎಲ್ಲ ಬೆಳೆಯಲ್ಲಿ ಹೇಳುವಂತಹದ್ದು ಈ ಮುಚ್ಚಿಗೆ ಬೆಳೆ ಅಥವಾ ಮುಚ್ಚಿಗೆಯನ್ನು ಕೊಡುವಂತಹದ್ದು, ಮಲ್ಚಿಂಗ್ ಎನ್ನುವಂತಹದ್ದು, ಗೇರು ಬೆಳೆಗೂ ಕೂಡ ಅದರ ಒಂದು ಅವಶ್ಯಕತೆ ಇದೆಯಾ?
0: ಅತಿಸಾಂದ್ರ ಪದ್ಧತಿಯಲ್ಲಿ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ, 3 ವರ್ಷದ ತನಕ ನೀವು ಮುಚ್ಚಿಗೆ ಬೆಳೆ ಅಥವಾ ಮಧ್ಯದಲ್ಲಿ ಅಂತರ ಬೆಳೆ ಈ ತರ ಎಲ್ಲ ಮಾಡಬಹುದು. ಸಾಗರ ಪ್ರದೇಶದಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ದು ನಾನು ನೋಡಿದ್ದೇನೆ, ಬೇರೆ ಬೇರೆ ಬೆಳೆಗಳನ್ನು ಬೆಳಿಬಹುದು,
1: ಮರಗೆಳಸು
0: ಇದೆಲ್ಲ ಬೆಳೆದಿದ್ದು ನೋಡಿದ್ದೇನೆ. ಆದ್ರೆ ಗೇರಿಗೆ ನೆರಳಾಗಬಾರ್ದು, ಈ ಅಂತರ ಬೆಳೆಗಳನ್ನು ಬೆಳೆಯುವಾಗ ಒಂದು ವಿಚಾರ ಅಂತ ಹೇಳಿದ್ರೆ ನೆರಳಾಗಬಾರ್ದು ಅತಿಸ. ಬಟ್ ಆದ್ರೆ ಅತಿಸಾಂದ್ರ ಪದ್ಧತಿಯಲ್ಲಿ 3 ವರ್ಷ ಆದ್ಮೇಲೆ ಯಾವುದೇ ಅಂತರ ಬೆಳೆಗಳನ್ನು ಬೆಳೆಯೋಕ್ಕೆ ಅಲ್ಲಿ ಸಾಧ್ಯ ಇಲ್ಲ, ಯಾಕೆಂದ್ರೆ ಹತ್ತತ್ರ ಬಂದಿರ್ತವೆ ಮತ್ತೆ ಅಲ್ಲಿ ಅಗತ್ಯವೂ ಇಲ್ಲ, ಯಾಕೆಂದ್ರೆ ಇಡೀ ಪ್ರದೇಶ ಸಾಕಷ್ಟು

0: ಅವರಾಗ್ಬಿಟ್ಟಿರ್ತದೆ, ಯಾವುದೇ ಒಂದು ಅವಕಾಶ ಕೂಡ ಇರೋದಿಲ್ಲ. ಮಾಮೂಲಿ ಪದ್ಧತಿಯಲ್ಲಾದ್ರೆ ನೀವು ಏನೇ ಅಂತರ ಬೆಳೆಗಳನ್ನು ಏನ್ ಬೇಕಾದ್ರೂ ಬೆಳ್ಕೊಳ್ಬಹುದು.
1: ಈಗ ಕರಾವಳಿ ಜಿಲ್ಲೆ ಈ ಒಂದು ಅತಿಸಾಂದ್ರ ಗೇರು ಕೃಷಿಗೆ ಎಷ್ಟರ ಮಟ್ಟಿಗೆ ಸೂಕ್ತವಾಗಿದೆ, ಹಾಗೂ ಬೇರೆ ಪ್ರದೇಶಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಇದರ ಒಂದು ವಿಸ್ತಾರ ಹೇಗೆ ನಡೀತಾ ಇದೆ?
0: ಇದು ಬಹಳ ಸೂಕ್ತವಾದಂತ ಪ್ರಶ್ನೆ. ಯಾಕೆಂದ್ರೆ ಯಾವುದೇ ತಂತ್ರಜ್ಞಾನ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿ ಆದ್ರೆ ಅದರ ಸಾರ್ಥಕತೆ ಪಡೆಯೋದು ಅದು ರೈತರ ಹೊಲಕ್ಕೆ ಹೋಗಿ ಯಶಸ್ಸಾದಾಗ. ಈ ನಿಟ್ಟಿನಲ್ಲಿ ನಾವು ಸಾಧಾರಣ ಒಂದು 8 ವರ್ಷದ ಹಿಂದೆ ಈ ಒಂದು ಅತಿಸಾಂದ್ರ ಪದ್ಧತಿಯನ್ನು ರೈತರ ಹೊಲಕ್ಕೆ ಪರಿಚಯಿಸಿದ್ವಿ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಹತ್ತಿರ ಇರುವಂತಹ ಒಂದು ಏನು ಕೆದಂಬಾಡಿ ಅಂತೇಳಿ ಗ್ರಾಮ, ಅದರಲ್ಲಿ ಸುಭಾಶ್ರೈ ಅಂತೇಳಿ ಇದ್ದಾರೆ. ಅವರು ಕೂಡ ಅತಿಸಾಂದ್ರ ಪದ್ಧತಿಯಲ್ಲಿ ವಿಎ ರೈತರಿ ಬೆಳೆದಿದ್ದಾರೆ. ಮತ್ತೆ ಪಾಪನಡ್ಕ ದೇರಣ್ಣರೈ ಇರ್ದೆ ಬೆಟ್ಟಂಪಾಡಿ ಅಂತ, ಅಲ್ಲಿ ಪಾಪನಡ್ಕ ದೇರಣ್ಣರೈ ಅಂತ ಅವರು ಕೂಡ ಬೆಳೆದಿದ್ದಾರೆ. ಅದೇ ರೀತಿಯಲ್ಲಿ ಮಂಚಿಯಲ್ಲಿ ಸತ್ಯಭಾಮ, ಅಫ್ಕೋರ್ಸ್ ಬೇರೆ ಬೇರೆ ವೆರೈಟೀಸ್ ಬೆಳೆದಿದ್ರು, ಬಟ್ ನಾವೆಲ್ಲ ನೋಡಿದಾಗ ವಿಎ ರೈತರಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಈವನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ವಿಎ ರೈತರಿ ಬಹಳ ಸೂಟೇಬಲ್. ಮತ್ತೆ ಮಹಾಲಿಂಗ್ ನಾಯಕ, ಸೀನಪ್ಪ ನಾಯಕ ಇವರು ಎಲ್ಲ ತುಂಬಾ ರೈತರು, ಈ ರೀತಿಯ ಕರುಣಾಕರ್ ರೈ ಅವರು, ಈ ರೀತಿ ಎಲ್ಲ ರೈತರು ಕೂಡ ಅತಿಸಾಂದ್ರ ಪದ್ಧತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೆದು ಯಶಸ್ಸು ಗಳಿಸಿದ್ದಾರೆ. ಈಗ 8 ವರ್ಷಕ್ಕೆ ಹೋಗ್ತಾ ಇದ್ದಾರೆ. ಮಧ್ಯೆ ಕೆಲವರು ಒಂದೊಂದು ಗಿಡ ತೆಗೆಯೋಣ, ಇದು ನಿರ್ವಹಣೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 8 ವರ್ಷದವರೆಗೆ ಒಂದು ತೃಪ್ತಿಕರ ಇಳುವರಿ ಅವರಿಗೆ ಬಂದಿದೆ. ಮತ್ತೆ ಈ ಸಾಗರದ ಶಿವಮೊಗ್ಗ ಜಿಲ್ಲೆಯ ಸಾಗರ ಮತ್ತೆ ಸೊರಬ ಈ ಎರಡು ತಾಲೂಕುಗಳಲ್ಲಿ ರೈತರು ಒಮ್ಮೆ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದಿದ್ರು. ಇವರು ಅತಿಸಾಂದ್ರ ಪದ್ಧತಿಯನ್ನು ಅವರಿಗೂ ಕೂಡ ಪರಿಚಯಿಸಿದ್ವಿ. ಮಲ್ನಾಡು ಮತ್ತು ಕರಾವಳಿಯಲ್ಲಿ ಸಾಧಾರಣ ಮಣ್ಣಿನ ಸ್ಥಿತಿಗತಿ ಆಲ್ಮೋಸ್ಟ್ ಸೇಮ್ ಇದೆ. ಯಾಕೆಂದರೆ ಜಾಸ್ತಿ ಮಳೆ ಬೀಳೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ. ಇಲ್ಲಿ ಅತಿಸಾಂದ್ರ ಪದ್ಧತಿ ಸೂಕ್ತ ಅಂತ ನಾವು ಯೋಚನೆ ಮಾಡಿದ್ವಿ. ಹಾಗಾಗಿ ಸಾಗರದ ರೈತರು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದಾಗ ಅವರನ್ನ ರೈತರು ಹೊಲಕ್ಕೆ ಕರ್ಕೊಂಡೋಗಿ ಅವರಿಗೆಲ್ಲ ತೋರಿಸಿದ್ವಿ. ಅವರು ಬಹಳ ಪ್ರಭಾವಿತರಾದರು, ಅದನ್ನು ಅವರು ಹೋಗಿ ಅಲ್ಲಿ ಬೆಳೆದ್ರು. ಅವರು ಈಗ 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಈ 3 ವರ್ಷಗಳಲ್ಲಿ ಅಂದರೆ 2ನೇ ವರ್ಷಕ್ಕೆ ಇಳುವರಿ ಶುರು ಆಗ್ತದಲ್ಲ, ಈ 3 ವರ್ಷಗಳಲ್ಲಿ ಸಾಧಾರಣ ಅಲ್ಲಿ ಅತಿಸಾಂದ್ರ ಪದ್ಧತಿ ಸುಮಾರು 90 ಎಕರೆಯಲ್ಲಿ 75 ಜನ ರೈತರು ಸುಮಾರು 40,000ಕ್ಕಿಂತನೂ ಗಿಡ ಹೆಚ್ಚು ಹಾಕಿ ಅವರು ಮಾಡ್ತಾ ಇದ್ದಾರೆ. ಒಂದು 5-6 ಜನ ಫಾರ್ಮರ್ಸು ಅವರು 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಇನ್ನು ಉಳಿದವರು 2ನೇ ವರ್ಷ 3ನೇ ವರ್ಷ ಹೀಗೆಲ್ಲ ಇದ್ದಾರೆ. ಆದರೆ ಒಟ್ಟಾರೆ ಮೊನ್ನೆ ಕೂಡ ನಾವೆಲ್ಲ ಕ್ಷೇತ್ರ ಭೇಟಿಯೆಲ್ಲ ಮಾಡಿದ್ವಿ. ಒಟ್ಟಾರೆ ಅವರ ಒಂದು ಫೀಡ್ಬ್ಯಾಕ್ ಅಥವಾ ಅವರ ಅನಿಸಿಕೆಗಳನ್ನು ನೋಡಿದರೆ ಅತಿಸಾಂದ್ರ ಪದ್ಧತಿ ಗೇರ್ನಲ್ಲಿ ಬಹಳ ಸೂಕ್ತ ಇದೆ, ನಮಗಿದು ಲಾಭದಾಯಕ ಅಂತಲೇ ಹೇಳ್ತಾರೆ. ಈಗ 5ನೇ ವರ್ಷಕ್ಕೆ ಹೋಗ್ತಿರುವಂತಹ ಕೆಲವು ರೈತರು ಕೂಡ ಬಹಳ ಬಹಳ ಚೆನ್ನಾಗಿ ಬರ್ತಾ ಇದೆ, ನಮಗೆ ಒಳ್ಳೆ ಇಳುವರಿ ಸಿಕ್ಕಿದೆ. ಅವರು ಸಾಧಾರಣ ಈಗ 4ನೇ ವರ್ಷದಲ್ಲಿ ಸಾಧಾರಣ 2-2.5 ಕೆಜಿ ಒಂದು ಗಿಡಕ್ಕೆ ತೆಗೆದಿದ್ದಾರೆ. ಅಂದ್ರೆ ಸಾಧಾರಣ ನಿಮಗೆ 1 ಎಕರೆಗೆ 8 ಕ್ವಿಂಟಲ್ಕ್ಕಿಂತ ಜಾಸ್ತಿ ಬಂದಿದೆ. ಸೊ ಅವರಿಗೆ ಬಹಳ ಅನುಕೂಲ ಆಗಿದೆ ಅಂತ ಹೇಳಿ ಅವರ ಅನಿಸಿಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ನಾವು ಏನ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ 5 ವರ್ಷಕ್ಕಿಂತನೂ ನಾವು ಇನ್ನೂ ಒಂದು 2-3 ವರ್ಷ ನೋಡೋಣ ಹೇಗಿದೆ ಅಂತ ಹೇಳಿ. ಯಾಕೆಂದ್ರೆ ಈಗಲೇ ಅದನ್ನ ಅಭೂತಪೂರ್ವ ಯಶಸ್ಸು ಅಂತ ನಾವು ಶರ ಬರೀಲಿಕ್ಕೆ ನಾವು ತಯಾರಿಲ್ಲ. ಯಾಕೆಂದ್ರೆ ಇನ್ನೂ ಒಂದು 3 ವರ್ಷ ಹೋಗಿ 8 ವರ್ಷ ಆದಮೇಲೆ ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಹೇಗೆ ಬರ್ತಾ ಇದೆ ಅಂತ. ಇಲ್ಲಿವರೆಗಿನ ಒಂದು ಏನು ಅದರ ಪರ್ಫಾರ್ಮೆನ್ಸ್ ಅಥವಾ ಅದರ ಫಲಿತಾಂಶ ತೃಪ್ತಿಕರ ಅಂತ ನಾನು ಹೇಳ್ಬೋದು. ಆದರೆ ಅಲ್ಲಿ ಈಗ ಹೊಸ ಬೆಳೆ ಅಥವಾ ಸಾಗರ ಸೊರಬದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಗೇರು ಅಲ್ಲಿ ಅಪರಿಚಿತ ಅಲ್ಲ, ಆದರೆ ವ್ಯವಸ್ಥಿತ ಗೇರಿನ ಕೃಷಿ ಅಪರಿಚಿತ ಆಗಿತ್ತು. ಅಂದ್ರೆ ವ್ಯವಸ್ಥಿತವಾಗಿ ಗೇರಿನ ಕೃಷಿ ಗೊತ್ತಿರಲಿಲ್ಲ. ಅದನ್ನ ಅತಿಸಾಂದ್ರ ಪದ್ಧತಿ ಇವನ್ ನಾರ್ಮಲ್ ಪದ್ಧತಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ ಕೆಲವರು. ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೆದಾಗ ಅಲ್ಲಿ ನಮಗೆ ಅಂದ್ರೆ ಇಂಟೆನ್ಸಿವ್ ಕಲ್ಟಿವೇಶನ್ ಅಥವಾ ತುಂಬಾ ನಿಗಾ ಇಟ್ಟು ಮಾಡುವಂತ ಕೃಷಿಯಲ್ಲಿ ಅಲ್ಲಿ ಹೊಸ ಹೊಸ ಕೀಟಗಳು ಬರ್ಬೋದು, ಹೊಸ ಹೊಸ ಸಮಸ್ಯೆಗಳು ಉದ್ಭವಿಸ್ಬೋದು, ಅದೆಲ್ಲ ನಾವು ನಿರೀಕ್ಷೆನೂ ಕೂಡ ಮಾಡ್ತಾ ಇದ್ದೇವೆ. ನಾವು ನಿರೀಕ್ಷೆ ಮಾಡಿಲ್ಲ ಅಂತಲ್ಲ. ಅವರಿಗೆ ಒಂದು ಸಮಸ್ಯೆ ಏನ್ ಕಾಡ್ತಾ ಇದೆ ಅಂತ ಹೇಳಿದ್ರೆ ವಿಆರ್ಐ 3 ಇದರಲ್ಲಿ ತುಂಬಾ ಚೆನ್ನಾಗಿ ಹೂ ಬರ್ತದೆ, ಆದ್ರೆ ಹೂ ಕಾಯಿ ಕಟ್ಟುವ ಪ್ರಮಾಣ ಕಡಿಮೆ ಇದೆ. ಅದು 2-3 ಕಾರಣಗಳಿಗೋಸ್ಕರ ಆಗಿರ್ಬೋದು. ಒಂದು, ಅವರು ಜೇನು ಪೆಟ್ಟಿಗೆ ಏನು ಇಡ್ತಾ ಇಲ್ಲ, ಅಲ್ಲಿ ಕೀಟಗಳ ಆಕ್ಟಿವಿಟಿ ಕಡಿಮೆ ಇರ್ಬೋದು, ಅಥವಾ ಪೊಟಾಶ್ ಕೊರತೆಯಿಂದನೂ ಹಾಗಾಗ್ತಾ ಇರ್ಬೋದು, ಅಥವಾ ಅವರು ಏನಂದ್ರೆ ಸ್ಪ್ರೇ ಎಲ್ಲ ತುಂಬಾ ಮಾಡಿ ಅಲ್ಲಿರುವಂತಹ ನೇಟಿವ್ ಬೀಸ್ ಅಂದ್ರೆ ಅಲ್ಲಿರುವಂತಹ ಏನು ಪರಾಗಸ್ಪರ್ಶ ಮಾಡುವಂತಹ ಕೀಟಗಳ ಸಂಖ್ಯೆ ಕಡಿಮೆ ಆಗಿರೋದು ಕೂಡ ಕಾರಣ ಆಗಿರ್ಬೋದು. ಇದಕ್ಕೆಲ್ಲ ನಾವು ಮೆಜರ್ಸ್ ಅವ್ರಿಗೆ ಹೇಳಿದೀವಿ. ಆದಾಗ್ಯೂ ಕೂಡ ಎಲ್ಲ ಸಮಸ್ಯೆ ಇದ್ದಾಗಲೂ ಕೂಡ ಅವರ ಇಳುವರಿ ತೃಪ್ತಿಕರ. ನಾವು ಅಲ್ಲಿ ಟ್ರೈನಿಂಗ್

0: ಕೂಡ ನಡೆಸಿದ್ವಿ, ಎರಡು ದಿವಸದ ಟ್ರೈನಿಂಗ್ ಕೂಡ ನಡೆಸಿದ್ವಿ. ಸಾಗರ ಸೊರಬ ಮತ್ತು ಸಾಗರ ಸೊರಬ ಎಸ್ಪೆಷಲಿ ತಾಲೂಕುಗಳಲ್ಲಿ ಅತ್ಯದ್ಭುತವಾಗಿ ಗೇರಿನ ಕೃಷಿ ಅತಿಸಾಂದ್ರ ಪದ್ಧತಿಯಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇದೆ.
1: ಈಗ ಇದರೊಂದು ಖರ್ಚು ವೆಚ್ಚವನ್ನು ನೋಡಿದಾಗ ಈ ಅತಿಸಾಂದ್ರ ಬೇಸಾಯ ಪದ್ಧತಿ ಮತ್ತು ಮಾಮೂಲಿಯಾಗಿ ಅಥವಾ ಸಾಂಪ್ರದಾಯಿಕವಾಗಿ ಈ ಗೇರು ಕೃಷಿಯನ್ನು ಮಾಡುವಂತಹದ್ದು ಎಷ್ಟು ವೆಚ್ಚ ಹಾಗೂ ಹೆಚ್ಚು ಲಾಭದಾಯಕ ಅಂತ
0: ನೀವು ಇದನ್ನ ಅಂದ್ರೆ ತುಲನಾತ್ಮಕವಾಗಿ ನೋಡಿದ್ರೆ ಅದು ಒಂದೊಂದು ಪ್ರದೇಶಕ್ಕೆ ಒಂದೊಂದರ ಆಗ್ತದೆ. ಮತ್ತೆ ಒಂದೊಂದು ಪ್ರದೇಶದಲ್ಲಿ ಈಗ ದಕ್ಷಿಣ ಕನ್ನಡದಲ್ಲಾದ್ರೆ ನಿಮಗೆ 600-700 ರೂಪಾಯಿ ಲೇಬರ್ ಚಾರ್ಜ್ ಇದೆ ಕತ್ತರಿಸೋದಕ್ಕೆ. ಅದೇ ಸಾಗರದಂಥ ಪ್ರದೇಶದಲ್ಲಾದ್ರೆ 250-300 ರೂಪಾಯಿಗೆಲ್ಲ ಸಿಗ್ತಾರೆ. ಅದೇ ನೀವು ಚಿತ್ರದುರ್ಗ ಸೈಡೆಲ್ಲ ಹೋದ್ರೆ 150 ರೂಪಾಯಿಗೆಲ್ಲ ಸಿಗ್ತಾರೆ. ಅದು ಕೆಲಸಗಾರ ಲಭ್ಯತೆ ಮೇಲೂ ಹೋಗ್ತದೆ. ಬಟ್ ಆದರೆ ಏನಪ್ಪ ಅಂತ ಹೇಳಿದ್ರೆ ಇಳುವರಿ ನೋಡಿದಾಗ ಅಂದರೆ ನಾವು ಖರ್ಚು ವೆಚ್ಚವನ್ನು ಇಷ್ಟೇ ಖರ್ಚು ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾಧಾರಣ ಒಂದು ಎಕರೆಗೆ ನಿಮಗೆ ನಾರ್ಮಲ್ ಪದ್ಧತಿಯಲ್ಲ ಆದರೆ ಒಂದು 35,000 ಎಲ್ಲ ಬರ್ಬೋದು. ಇದು ಅತಿಸಾಂದ್ರ ಪದ್ಧತಿಯಲ್ಲಿ 100,000 ಮೇಲೆ ನಿರ್ವಹಣೆಗೆ ಬರ್ಬೋದು. ಆದರೆ ಇದರ ಇಳುವರಿ ಮತ್ತೆ ನೋಡಿದಾಗ ಮತ್ತೆ ಮಾರ್ಕೆಟ್ ರೇಟ್ ನೋಡಿದಾಗ ಅತಿಸಾಂದ್ರ ಪದ್ಧತಿ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಬಹಳ ಏನು ಕಡಿಮೆ, ಒಂದು ಎಕರೆಯಲ್ಲಿ ಒಂದು ಇದು ಹೇಳ್ಬಿಡ್ತೀನಿ, ಎಕರೆ ವಾರ ತಗೊಂಡ್ರೆ ನಿಮಗೆ 3ನೇ ವರ್ಷಕ್ಕೆ ಇದರಲ್ಲೊಂದು 0.5 kg ಬರ್ತದೆ ಅಂತ ಇಟ್ಕೊಳ್ಳೋಣ. ಮಾಮೂಲಿ ಪದ್ಧತಿಯಲ್ಲಿ ಒಂದು ಮರಕ್ಕೆ 62 ಗಿಡ ಇರ್ತದೆ. 62 ಗಿಡ 6×18 ಅಂತ ಹೇಳಿದ್ರೆ ನಿಮಗೆ ಅಲ್ಲ 6×12 ಅಲ್ಲಿಗೆ ಸಾಧಾರಣ ಒಂದು ಎಷ್ಟು 1 ಕ್ವಿಂಟಾಲ್ ಬರ್ಬೋದಾ? 120 kg ಅದು ಒಂದು 1.5 ಕ್ವಿಂಟಾಲ್. ಇಲ್ಲಾದ್ರೆ 4 ಕ್ವಿಂಟಾಲ್ ಬರ್ತದೆ ನಿಮ್ಗೆ. 2ನೇ ವರ್ಷಕ್ಕೆ ಸರಿಯಾಗಿ ಮಾಡಿದ್ರೆ ಮಿನಿಮಮ್ 4 ಕ್ವಿಂಟಾಲ್ ಬಂದೇ ಬರ್ತದೆ. ಅದನ್ನ ನೀವು ಮಾರ್ಕೆಟ್ ರೇಟ್ 100-110 ರೂಪಾಯಿ ಇದೆ. ಈಗ ಸಾಗರದಂತ ಪ್ರದೇಶದಲ್ಲೆಲ್ಲ ಅವರಿಗೆ 100-110 ರೂಪಾಯಿ ಸಿಕ್ಕಿದೆ. ಅಫ್ಕೋರ್ಸ್ ದಕ್ಷಿಣ ಕನ್ನಡದಲ್ಲಿ ಇದು ಕಡಿಮೆ ಇದೆ, ಏನು 85-90 ರೂಪಾಯಿ ಎಲ್ಲ ಕೊಟ್ಟು ಮನೆ ಬಾಗಿಲಲ್ಲಿ ಇನ್ನೂ ಕಡಿಮೆ ಇದೆ, 70 ರೂಪಾಯಿ ಎಲ್ಲ ಕೊಟ್ಟಿದ್ದೇನೆ ಅಂತೇಳಿ ಈಗ ಬೆಳಗ್ಗೆ ತಾನೇ ಬಂದ ರೈತರೊಬ್ರು ಹೇಳ್ತಾ ಇದ್ರು. ಸೊ ಹಾಗಿದ್ದಾಗ ನೀವು ಅತಿಸಾಂದ್ರ ಪದ್ಧತಿ ಖಂಡಿತವಾಗಿ ಲಾಭ ಬರ್ತದೆ ಮತ್ತು ಬೇಗ ನಿಮಗೆ ಅಂದರೆ ಹಾಕಿದ ಬಂಡವಾಳ ವಾಪಸ್ ಬರಲಿಕ್ಕೆ ಅತಿಸಾಂದ್ರ ಪದ್ಧತಿ ನಮ್ಮ ಈವರೆಗಿನ ರೈತರ ಹೊಲದ ಅನುಭವದ ಪ್ರಕಾರ ಒಳ್ಳೇದು ಅಂತ ಅನಿಸ್ತಾ ಇದೆ.
1: ಅತಿಸಾಂದ್ರ ಪದ್ಧತಿಯ ಸವಾಲುಗಳು ಏನೇನು?
0: ಅತಿಸಾಂದ್ರ ಪದ್ಧತಿಯ ಸವಾಲುಗಳು ಬಹಳಷ್ಟಿದ್ದಾವೆ. ಯಾಕೆಂದರೆ ರೈತರಿಗೆ, ಎಲ್ಲ ರೈತರಿಗೆ ಇದರ ಸರಿಯಾದ ಎಲ್ಲ ಒಳಮಗ್ಗುಲುಗಳ ಪರಿಚಯ ಇಲ್ಲ. ಅತಿಸಾಂದ್ರ ಪದ್ಧತಿಯಲ್ಲಿ ತಳಿ ಆಯ್ಕೆ ಬಹಳ ಇಂಪಾರ್ಟೆಂಟ್. ನಾವು ಮೊದಲು ಹೇಳ್ದಂಗೆ ತಳಿ ಆಯ್ಕೆ ಬಹಳ ಇಂಪಾರ್ಟೆಂಟ್. ತಳಿ ಆಯ್ಕೆಯಲ್ಲಿ ನೀವು ಸೋತ್ರಿ ಒಮ್ಮೆ ಅಂತ ಹೇಳಿದ್ರೆ, ಅಂದ್ರೆ ನೀವು ಎ ರೈತರಿ ಬದಲು ವೆಂಗುರ್ಲ ಸೆವೆನ್ ಅಥವಾ ಭಾಸ್ಕರ ಹಾಕಿ ಅತಿಸಾಂದ್ರ ಪದ್ಧತಿಯಲ್ಲಿ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಲಾಸ್ ಆಗ್ತದೆ. ಅದು ತಳಿ ಆಯ್ಕೆ ಒಂದು ಸವಾಲು, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಒಂದು ಸವಾಲು. ಎರಡನೇ ಸವಾಲು ಏನಪ್ಪ ಅಂತ ಹೇಳಿದ್ರೆ ನಮಗೆ ಸವರುವಿಕೆ, ಅದರ ಪ್ರೂನಿಂಗ್ ಹೇಗೆ ಅವರಿಗೆ ಮಾಡಬೇಕು ಅನ್ನೋದು ರೈತರಿಗೆ ನಾವು ಸರಿಯಾಗಿ ಮುಟ್ಟಿಸೋದು ಸವಾಲು. ಅವರು ಕೂಡ ಕಲ್ತ್ಕೊಳ್ಬೇಕಾಗ್ತದೆ. ಈ ಅತಿಸಾಂದ್ರ ಪದ್ಧತಿಯನ್ನ ಸುಮ್ಮನೆ ನಾನೇನೋ ಮಾಡಿದೆ, ಒಟ್ರಾಸಿ ಏನೋ ಬೆಳೆ ಬೆಳೆದೆ, ಬೆಳೆ ಬೆಳಿಬೇಕು, ಗೇರು ಮಾಮೂಲಿ ಗುಡ್ಡೆಯಲ್ಲಿ ಬೆಳೆಯೋದು, ಹೀಗೆ ನಿಗಾ ಇಲ್ಲದೆ ಅಂದ್ರೆ ಸೀರಿಯಸ್ನೆಸ್ ಇಲ್ಲದೆ ಮಾಡಿದ್ರೆ ಅತಿಸಾಂದ್ರ ಪದ್ಧತಿ ಫೇಲ್ಯೂರ್ ಆಗೇ ಆಗ್ತದೆ, ಅದು ಸಕ್ಸಸ್ ಆಗೋದೇ ಇಲ್ಲ. ಆಮೇಲೆ ನಾವು ಏನ್ ಮಾಡ್ತೇವೆ, ಅವು ಅದು ಸರಿ ಇಲ್ಲ, ಅದು ತಂತ್ರಜ್ಞಾನವೇ ಸರಿ ಇಲ್ಲ ಅಂತ ಹೇಳೋ ಮಟ್ಟಕ್ಕೆ ಹೋದವರನ್ನು ನೋಡಿದ್ದೇವೆ. ಹಾಗಾಗಿ ತಳಿ ಆಯ್ಕೆ ಮತ್ತು ಅದರ ಸವರುವಿಕೆ ಹೇಗೆ, ನಿರ್ದಿಷ್ಟವಾಗಿ ಸವರುವಿಕೆ ಮತ್ತು ಪೋಷಕಾಂಶ ನಿರ್ವಹಣೆ, ಕೀಟ ಮತ್ತು ರೋಗ ನಿರ್ವಹಣೆ, ಇವಿಷ್ಟು. ಮತ್ತೆ ನಿರ್ದಿಷ್ಟ ಅವಧಿಯಲ್ಲಿ ಮಾಡಬೇಕಾದ ಕೆಲಸಗಳಿದ್ದಾವೆ ಅಲ್ಲಿ, ಟೈಮ್ ಬೌಂಡ್ ಕೆಲಸ ಅಂತ ಏನು ಹೇಳ್ತೀವಿ ಅದು. ಮತ್ತೆ ಅದರ ಸೌರವಿಕೆಯನ್ನ ಒಂದು ನಿರ್ದಿಷ್ಟ ಹಂತದಲ್ಲಿ, ನಾನು ಹೇಳಿದಾಗೆ ಅದನ್ನು ನಿರ್ದಿಷ್ಟ ಹಂತದಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕು. ಗಿಡನ 5 ಅಡಿ ಎತ್ತರಕ್ಕೆ ಮಾಡಬೇಕು, ಇಲ್ಲೇ ಇದ್ರೆ ಭಾಳ ಭಾಳ ತೊಂದರೆ ಆಗ್ತದೆ. 6-7 ಅಡಿ ಎಲ್ಲ ಬಿಟ್ಟು ಮತ್ತೆ ಎಲ್ಲ ಸಮಸ್ಯೆ ಆಗಿರೋದು, ಕತ್ತರಿಸ್ಲಿಕ್ಕೆ ಸಮಸ್ಯೆ ಆಗಿರೋದು. ಮತ್ತೆ ರೈತರು ಭಾಳ ಭಾಳ ಏನು ನಾವು ಹೇಳಿದ್ದನ್ನು ಬಿಟ್ಟು ಬೇರೆ ಬೇರೆ ಪ್ರಯೋಗ ಮಾಡ್ತಾರೆ, ಮಾಡಲಿ, ಬೇಜಾರಿಲ್ಲ. ಆದರೆ ಏನಾಗ್ತದೆ, ಅಲ್ಲಿ ಏನಾದರೂ ಎಡವಟ್ಟಾದರೆ ನಮ್ಮ ತಲೆ ಮೇಲೆ ಕಟ್ತಾರೆ, ಅದು ಸಮಸ್ಯೆ ಆಗೋದು. ಕೆಲವು ಕಡೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ರೈತರು ಒಂದು ಗಿಡವನ್ನು ಪ್ರೂನ್ ಮಾಡೋದು, ಮತ್ತೊಂದು ಗಿಡನ ಹಾಗೆ ಬಿಡೋದು, ಹೀಗೆಲ್ಲ ಮಾಡಿದ್ದಾರೆ. ಅದು ಏನಾಗ್ತದೆ, ಕಾಡಾಗಿ ಬಿಟ್ಟು ಅದರಲ್ಲಿ ಇಳುವರಿ ಬರೋದಿಲ್ಲ. ಈ ಒತ್ತೊತ್ತಾಗಿ ಅತಿಸಾಂದ್ರ ಪದ್ಧತಿಯಲ್ಲಿ ಒತ್ತೊತ್ತಾಗಿ ಗಿಡ ಹಾಕೋದ್ರಿಂದ ಗಿಡಗಳು ನೀವು ಸರಿಯಾಗಿ ನಿರ್ವಹಣೆ ಮಾಡದಿದ್ರೆ ಏನು ಬಿಸಿಲನ್ನು ಹುಡ್ಕೊಂಡು ಮೇಲೆ ಹೋಗ್ಬಿಡ್ತಾವೆ, ಇಳುವರಿ ತುಂಬ ಕಡಿಮೆ ಆಗಿಬಿಡ್ತದೆ. ಅದನ್ನು ಸರಿಯಾಗಿ ಬಿಚ್ಚಿದ ಕೊಡೆ ಆಕಾರದಲ್ಲಿ ಮತ್ತು ಅವರು ಎರಡು ಗಿಡಗಳ ಮಧ್ಯೆ ನಿರ್ದಿಷ್ಟ ಅಂತರವನ್ನು ಕಾಯ್ದುಕೊಂಡು ಸರಿಯಾಗಿ ಪ್ರೂನಿಂಗ್ ಮಾಡೋದು ಕಲಿಬೇಕು. ಇವಿಷ್ಟು ಮಾಡಿದರೆ ನೀರಾವರಿ ಮತ್ತು ಪೋಷಕಾಂಶಗಳ ನಿರ್ವಹಣೆ ಅಂತ ಏನು ಸಮಸ್ಯೆ ಅಲ್ಲ. ಇಲ್ಲಿ ಸಮಸ್ಯೆ ಚಾಲೆಂಜಸ್ ಇರೋದು ವೆರೈಟಿ ಮತ್ತು ಅದರ ಸವರುವಿಕೆ ನಿರ್ವಹಣೆ ನಿರ್ದಿಷ್ಟ ಅವಧಿಯಲ್ಲಿ ಮಾಡಬೇಕಾದ ಕೆಲಸ.
1: ಬಹಳ ಸಂತೋಷ ಡಾಕ್ಟರ್ ಮೋಹನ್ ತಲಕಾಲುಕೊಪ್ಪ ಅವರೇ. ಗೇರು

0: ಕೃಷಿಯಲ್ಲಿ ಅತಿ ಸಾಂದ್ರ ಬೇಸಾಯ ಪದ್ಧತಿಯನ್ನು ಅನುಸರಿಸುವುದರಿಂದ ಯಾವ ರೀತಿಯ ಒಂದು ಪ್ರಯೋಜನ ಇದೆ, ಏನೇನು ಸವಾಲುಗಳನ್ನು ರೈತರು ಎದುರಿಸಬೇಕಾಗ್ತದೆ, ಹಾಗೂ ಹೀಗೆ ಮಾಡುವುದರಿಂದ ಯಾವ ರೀತಿಯ ಒಂದು ಹೆಚ್ಚಿನ ಲಾಭವನ್ನು ಪಡೆಯಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಶ್ಯಾಮಪ್ರಸಾದ್ ಅವರೇ. ಈ ಅವಕಾಶಕ್ಕಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ, ಹಾಗೂ ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೂ ಕೂಡ ನಾನು ಈ ಮೂಲಕ ಧನ್ಯವಾದ ಅರ್ಪಿಸಲಿಕ್ಕೆ ಬಯಸ್ತೇನೆ.
2: ಅತಿಸಾಂದ್ರ ಪದ್ಧತಿಯಲ್ಲಿ ಗೇರು ಕೃಷಿ. ಪ್ರಧಾನ ವಿಜ್ಞಾನಿ ಗೇರು ಸಂಶೋಧನಾ ನಿರ್ದೇಶನಾಲಯದ ಡಾಕ್ಟರ್ ಮೋಹನ್ ತಲಕಾಲುಕುಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
3: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
4: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
7: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1800-420-2233.
8: ಪೊಲೀಸ್?
9: ಮಿಸ್ ಸೀಮಾ?
8: ಹೌದು.
9: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
8: ಯಾಕೆ ಅಂದ್ರೆ
9: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
8: ಡಿಜಿಟಲ್ ಅರೆಸ್ಟ್?
9: 1,00,000 ಕೊಡಿ, ಬಚಾವ್ ಆಗ್ತೀರಾ.
8: ಅಷ್ಟೊಂದ್ ಹಣ?
9: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
8: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
10: ಹಲೋ ಮಮ್ಮ.
8: ಹಾಯ್.
11: RBI ಹೇಳುತ್ತೆ,
12: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕವ್ವ ಕೃಷ್ಣ ಲಂಬಾಣಿ ಹಾಗೂ ಸಂಗ್ರಹದಿಂದ ಲಂಬಾಣಿ ಸಮುದಾಯದ ಹಾಡುಗಳು.
13: ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಅಕ್ಕವ್ವ ಕೃಷ್ಣ ಲಮಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಮೊದಲಿಗೆ ಮದುವೆಯ ಮೊದಲು ಮಧುಮಕ್ಕಳಿಗೆ ಅರಿಸಿನ ಹಚ್ಚುವಾಗ ಹಾಡುವ ಹಾಡು.
14: Yeah.

0: ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಅಕ್ಕವ್ವ ಕೃಷ್ಣ ಲಮಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಮುದಾಯದ ಹಾಡುಗಳನ್ನ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕನ್ನಡದಲ್ಲಿ ವಾರ್ತೆಗಳು, ನಂತರ 7:45 ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿರುವುದು.
1: ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 9 ವಿಕೆಟ್ಗೆ 503 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ ಭಾರತ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿದ್ದಾರೆ. ಈ ಸಭೆಯು ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ ಮತ್ತು ಮುಂಬರುವ ಉನ್ನತ ಮಟ್ಟದ ಶೃಂಗಸಭೆಗಳ ಮೇಲೆ ಕೇಂದ್ರೀಕರಿಸಿದೆ. ಸಭೆಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ಅವರು ಭಾರತ ರಷ್ಯಾ ಪಾಲುದಾರಿಕೆಯಲ್ಲಿ ವಿಶೇಷವಾಗಿ ಆರ್ಥಿಕ ಸಹಕಾರ, ವ್ಯಾಪಾರ ಮತ್ತು ಇಂಧನ ಕ್ಷೇತ್ರದಲ್ಲಿ ಬಲವಾದ ಮತ್ತು ಬೆಳೆಯುತ್ತಿರುವ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಅಂತರ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶವನ್ನು ಡಾ ಎಸ್ ಜೈಶಂಕರ್ ಅವರು ಸಕಾರಾತ್ಮಕವೆಂದು ಬಣ್ಣಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವರು ರಷ್ಯಾದ ಮೊದಲ ಉಪ ಪ್ರಧಾನಮಂತ್ರಿ ಡೆನಿಸ್ ಮಾಂಟುರೋವ್ ಅವರೊಂದಿಗೆ ಮಾಸ್ಕೋದಲ್ಲಿ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರ ಕುರಿತ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಭಾರತವು ಕನಿಷ್ಠ 8-9 ದೇಶಗಳ ಗುಂಪುಗಳು ಹಾಗೂ ಪ್ರತ್ಯೇಕ ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸುತ್ತಿದ್ದು, ಇವು ಒಟ್ಟಾರೆ ಹೆಚ್ಚುವರಿಯಾಗಿ 15 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿಯನ್ನು ಹೊಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಭಾರತದ ಮುಕ್ತ ವ್ಯಾಪಾರ ಒಪ್ಪಂದಗಳು ಅಂತಿಮವಾಗಿ ಜಾಗತಿಕ ವ್ಯಾಪಾರದ ಸುಮಾರು 75% ಭಾಗವನ್ನು ಒಳಗೊಳ್ಳಲಿದ್ದು, ಜಾಗತಿಕ ಮೌಲ್ಯ ಸರಪಳಿಯಲ್ಲಿ ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರನನ್ನಾಗಿ ರೂಪಿಸಲು ನೆರವಾಗಲಿದೆ ಎಂದು ಅವರು ಹೇಳಿದರು. ಭಾರತವು ದೊಡ್ಡ ದೇಶೀಯ ಮಾರುಕಟ್ಟೆಯನ್ನು ಹೊಂದಿದ್ದು, ಕಳೆದ 4 ವರ್ಷಗಳಲ್ಲಿ 9 ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಒಪ್ಪಂದಗಳು ಒಟ್ಟಾರೆ 60 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿ ಹೊಂದಿರುವ ಆರ್ಥಿಕತೆಗಳು ಹಾಗೂ 38 ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ಒಳಗೊಂಡಿವೆ. ಈ ಮೂಲಕ ಜಗತ್ತಿಗೆ ತನ್ನ ಬಾಗಿಲುಗಳನ್ನು ತೆರೆದಿದೆ ಎಂದು ಭಾರತ ಮತ್ತು ಜಪಾನ್ನ ಉದ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಪಾನ್, ಕೊರಿಯಾ ಸೇರಿದಂತೆ ವಿವಿಧ ರಾಷ್ಟ್ರಗಳು ಹಾಗೂ ಆಸಿಯಾನ್ ಪ್ರದೇಶದೊಂದಿಗೆ ಈ ಹಿಂದೆ ಮಾಡಿಕೊಂಡ ವ್ಯಾಪಾರ ಒಪ್ಪಂದಗಳು ಹೆಚ್ಚುವರಿಯಾಗಿ 10 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿಯ ಆರ್ಥಿಕತೆಯೊಂದಿಗೆ ವ್ಯಾಪಾರ ಅವಕಾಶಗಳು

0: ಅನ್ನು ಭಾರತಕ್ಕೆ ತೆರೆದಿದೆ ಎಂದು ಅವರು ತಿಳಿಸಿದರು. ಭಾರತ ಮತ್ತು ಜಪಾನ್ ನಡುವಿನ ಹೆಚ್ಚುತ್ತಿರುವ ಆರ್ಥಿಕ ಬಾಂಧವ್ಯವು ಉಭಯ ದೇಶಗಳ ನಡುವೆ ಸಮತೋಲಿತ ವ್ಯಾಪಾರಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಪಿಯೂಷ್ ಗೋಯಲ್ ಹೇಳಿದರು. ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 200 ಹೆಚ್ಚು ಪ್ರತಿನಿಧಿಗಳನ್ನೊಳಗೊಂಡ ಬೃಹತ್ ಉದ್ಯಮ ನಿಯೋಗದ ನೇತೃತ್ವವನ್ನು ಸಚಿವ ಪಿಯೂಷ್ ಗೋಯಲ್ ವಹಿಸಿದ್ದಾರೆ. ಗಡಿ ವಿಷಯದ ಕುರಿತು ಭಾರತ ಮತ್ತು ಚೀನಾ ನಡುವಿನ 25 ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆ ನಾಳೆ ಚೀನಾದಲ್ಲಿ ನಡೆಯಲಿದೆ. ಈ ಮಾತುಕತೆಯಲ್ಲಿ ಭಾಗವಹಿಸಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಚೀನಾದ ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಗೊತ್ತುಪಡಿಸಿದ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಇದನ್ನು 3,400 ಕಿಲೋಮೀಟರ್ಗಳಿಗೂ ಹೆಚ್ಚು ವಿಸ್ತಾರವಾದ ಭಾರತ ಚೀನಾ ಗಡಿಯ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003 ಸ್ಥಾಪಿಸಲಾಯಿತು. ಅವರು ಗಡಿ ಸಮಸ್ಯೆಯ ಜೊತೆಗೆ ಇತರ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಸಂಬಂಧಗಳ ಬಗ್ಗೆ ಆಳವಾದ ಚರ್ಚೆ ನಡೆಸಲಿದ್ದಾರೆ. ಭಾರತದ ಡಿಜಿಟಲ್ ಪಾವತಿ ರಂಗದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿರುವ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ತನ್ನ ಯಶಸ್ವಿ 10 ಪೂರೈಸಿದೆ. 2016 ಆಗಸ್ಟ್ 25 ಚಾಲನೆ ಪಡೆದ ಯುಪಿಐ ದೇಶದ ಡಿಜಿಟಲ್ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿ ಹೊರಹೊಮ್ಮಿದ್ದು, ಕಳೆದ 1 ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಬೃಹತ್ ಏರಿಕೆ ಕಂಡಿದೆ. ಸದ್ಯ ಯುಪಿಐ ಜಾಗತಿಕ ಮಟ್ಟದಲ್ಲೂ ತನ್ನ ಛಾಪು ಮೂಡಿಸಿದ್ದು, ಯುಎಇ, ಫ್ರಾನ್ಸ್, ಭೂತಾನ್, ಶ್ರೀಲಂಕಾ, ನೇಪಾಳ, ಸಿಂಗಾಪುರ, ಮಾರಿಷಸ್, ಕತಾರ್, ಕಾಂಬೋಡಿಯಾ, ಗ್ರೀಸ್ ಮತ್ತು ಮಾಲ್ಡೀವ್ಸ್ ಸೇರಿದಂತೆ 11 ದೇಶಗಳಲ್ಲಿ ತನ್ನ ಸೇವೆ ವಿಸ್ತರಿಸಿದೆ. ಅಂತಾರಾಷ್ಟೀಯ ಹಣಕಾಸು ನಿಧಿ ಯುಪಿಐಯನ್ನು ವಿಶ್ವದ ಅತಿದೊಡ್ಡ ರಿಯಲ್ ಟೈಮ್ ಪಾವತಿ ವ್ಯವಸ್ಥೆ ಎಂದು ಗುರುತಿಸಿದ್ದು, ಜಾಗತಿಕ ಮಟ್ಟದ ಒಟ್ಟು ರಿಯಲ್ ಟೈಮ್ ಪಾವತಿ ವಹಿವಾಟುಗಳಲ್ಲಿ 49% ಪಾಲು ಭಾರತದ ಯುಪಿಐ ಒಂದರದ್ದೇ ಆಗಿದೆ. ಜಾರ್ಖಂಡ್ ಸಂಯುಕ್ತ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ಸಿಬಿಐನಿಂದ ಸ್ವತಂತ್ರ ಹಾಗೂ ಕಾಲಮಿತಿಯೊಳಗೆ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇಂದು ಕೇಂದ್ರ ಮತ್ತು ಜಾರ್ಖಂಡ್ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಲ್ಮಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠವು ಕೇಂದ್ರ ಸರ್ಕಾರ, ಜಾರ್ಖಂಡ್ ಸರ್ಕಾರ, ಜಾರ್ಖಂಡ್ ಲೋಕಸೇವಾ ಆಯೋಗ ಸೇರಿದಂತೆ ಇತರರಿಂದ ಪ್ರತಿಕ್ರಿಯೆ ಕೋರಿದೆ. ಸಾರ್ವಜನಿಕ ಅಧಿಕಾರಿಗಳು ಮತ್ತು ಪರೀಕ್ಷಾ ಸಂಸ್ಥೆಗಳ ಪಾತ್ರದ ಕುರಿತು ನಿಷ್ಪಕ್ಷಪಾತ ತನಿಖೆ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ತನಿಖೆಯನ್ನು ರಾಜ್ಯ ಸರ್ಕಾರದಿಂದ ಸಿಬಿಐಗೆ ವರ್ಗಾಯಿಸುವಂತೆ ಅರ್ಜಿಯಲ್ಲಿ ಮನವಿ ಮಾಡಲಾಗಿದೆ. ಈಗಾಗಲೇ ಜಾರ್ಖಂಡ್ ಹೈಕೋರ್ಟ್ ಜೆಪಿಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ತಡೆಯಾಜ್ಞೆ ನೀಡಿದ್ದು, 15 ತನ್ನ ಪ್ರತಿಕ್ರಿಯೆ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾನವೀಯತೆ ಮೊದಲು ಎಂಬ ತತ್ವದ ಆಧಾರದ ಮೇಲೆ ಜನಕೇಂದ್ರಿತ ದೃಷ್ಟಿಕೋನದಿಂದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮುನ್ನಡೆಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಹಾಗೂ ಬ್ರಿಕ್ಸ್ ಶೆರ್ಪಾ ಸುಧಾಕರ್ ದಲೇಲಾ ಹೇಳಿದ್ದಾರೆ. ಲಕ್ನೋದಲ್ಲಿ ನಡೆದ 18 ಬ್ರಿಕ್ಸ್ ಶೈಕ್ಷಣಿಕ ವೇದಿಕೆಯ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅವಧಿಯಲ್ಲಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಇದರಡಿಯಲ್ಲಿ ದೇಶದ ಸುಮಾರು 30 ನಗರಗಳಲ್ಲಿ ಇದುವರೆಗೆ 400 ಹೆಚ್ಚು ಸಭೆಗಳನ್ನು ಆಯೋಜಿಸಲಾಗಿದೆ ಎಂದು ಸುಧಾಕರ್ ದಲೇಲಾ ತಿಳಿಸಿದ್ದಾರೆ. ರಾಷ್ಟೀಯ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 5 ನವದೆಹಲಿಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಹಾಗೂ ಬೋಧಕ ಸಿಬ್ಬಂದಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಬೋಧನೆ, ಸಂಶೋಧನೆ, ನಾವೀನ್ಯತೆ, ಸಮುದಾಯ ಸಂಪರ್ಕ ಹಾಗೂ ಬೋಧಕ ಸಿಬ್ಬಂದಿ ಅಭಿವೃದ್ಧಿ ಕ್ಷೇತ್ರಗಳಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. 2026 ಪ್ರಶಸ್ತಿಗೆ ರಾಷ್ಟ್ರಪ್ರಶಸ್ತಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿತ್ತು.

ಭೂಮಿ ಪುನಶ್ಚೇತನ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ವೈವಿಧ್ಯಮಯ ಸಮರ್ಪಕ ಊಹಿಸಬಹುದಾದ ಹಾಗೂ ನಿರಂತರ ಅಂತಾರಾಷ್ಟೀಯ ಹಣಕಾಸು ನೆರವು ಒದಗಿಸುವಂತೆ ಭಾರತ ಕರೆ ನೀಡಿದೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17ನೇ ಪಕ್ಷಗಳ ಸಮ್ಮೇಳನದ ಅಂಗವಾಗಿ ನಡೆದ ಆರೋಗ್ಯಕರ ಭೂಮಿ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ನವೀನ ಹಣಕಾಸು ವ್ಯವಸ್ಥೆಗಳು ಕುರಿತ ಉನ್ನತ ಮಟ್ಟದ ಸಂವಾದದಲ್ಲಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಇಂದು ಈ ವಿಷಯ ತಿಳಿಸಿದ್ದಾರೆ. ಭೂಮಿ ಪುನಶ್ಚೇತನವು ವೆಚ್ಚವಲ್ಲ, ಬದಲಿಗೆ ಆಹಾರ, ನೀರು, ಜೀವ ವೈವಿಧ್ಯತೆ, ಜೀವನೋಪಾಯ ಹಾಗೂ ದೀರ್ಘಕಾಲೀನ ಸ್ಥಿತಿಸ್ಥಾಪಕತ್ವದ ಮೇಲಿನ ಹೂಡಿಕೆಯಾಗಿದೆ ಎಂದು ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆ ಪಿಎಂ ಎಫ್ಎಂಇಯಿಂದ ಇದುವರೆಗೆ 2 ಲಕ್ಷಕ್ಕೂ ಹೆಚ್ಚು ವೈಯಕ್ತಿಕ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನವಾದ ಇಂದು ಭಾರತ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು 9 ವಿಕೆಟ್ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದೆ. ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ದಿನದಾಟದ ಅಂತ್ಯಕ್ಕೆ 2 ವಿಕೆಟ್ನಷ್ಟಕ್ಕೆ 8 ರನ್ ಗಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು ಶೇಕಡ 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 9 ವಿಕೆಟ್ಗೆ 503 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಗಂಟೆಗೆ. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಎಸ್ ಶಾಂತರಾಜು. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮಂಜುನಾಥ್ ನಾಯಕ್. ವಿಧಾನಸಭೆ ಕಲಾಪ ಇಂದು ಆರಂಭವಾಗುತ್ತಿದ್ದಂತೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಚಿವರ ರಾಜೀನಾಮೆ ಪಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ವಿಪಕ್ಷ ನಾಯಕರ ಆಕ್ಷೇಪಕ್ಕೆ ವಿರೋಧ ವ್ಯಕ್ತಪಡಿಸಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬರಗಾಲ ಎದುರಾಗಿದೆ, ಜನತೆ ಸಂಕಷ್ಟದಲ್ಲಿದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡದೆ ವಿರೋಧ ಪಕ್ಷದ ಸದಸ್ಯರು ಸದನದ ಸಮಯ ವ್ಯಯ ಮಾಡುತ್ತಿದ್ದಾರೆ, ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಪ್ರತಿಪಕ್ಷ ಸದಸ್ಯರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಸರ್ಕಾರದ ನಿಲುವನ್ನು ಖಂಡಿಸಿ ಸದನದಲ್ಲಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಘೋಷಿಸಿದರು. ಅಬಕಾರಿ ಸಚಿವ ಶಿವಲಿಂಗೇಗೌಡ ಮಾತನಾಡಿ, ಚರ್ಚೆ ನಡೆಸಲು ಸರ್ಕಾರ ಸಿದ್ದವಿದೆ, ರಾಜ್ಯದ ಬರಗಾಲದ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡುವುದನ್ನು ಬಿಟ್ಟು ಪ್ರತಿಪಕ್ಷಗಳು ಸದನದ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಪಕ್ಷ ಸದಸ್ಯ ಸುನೀಲ್ ಕುಮಾರ್ ಮಾತನಾಡಿ, ಮೊದಲು ಸಚಿವರ ರಾಜೀನಾಮೆ ಪಡೆಯಿರಿ, ಬಳಿಕ ಚರ್ಚೆ ಮಾಡಲು ನಾವು ಸಿದ್ದ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ಪ್ರತಿಪಕ್ಷ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಪ್ರತಿಭಟನೆ ಮುಂದುವರಿಸಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆ ಕೂಗಿದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಘೋಷಣೆಯ ನಡುವೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರಶ್ನೋತ್ತರ ಕಲಾಪ ನಡೆಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಭಾಗವಹಿಸಿ ಮಾತನಾಡಿದ ಆಡಳಿತ ಪಕ್ಷದ ಶಾಸಕ ತಮ್ಮಯ್ಯ ಎಚ್ಡಿ, ಚಿಕ್ಕಮಗಳೂರು ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಎಂದು ಮನವಿ ಮಾಡಿದರು. ರಾಜ್ಯಾದ್ಯಂತ 20,340 ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದು ಅದರಲ್ಲಿ 17,000ಕ್ಕೂ ಅಧಿಕ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಕ್ರಿಯವಾಗಿದ್ದು ದುಸ್ಥಿತಿಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳ ದುರಸ್ತಿಗೆ 29,50,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸದನಕ್ಕೆ ತಿಳಿಸಿದರು. ಆಡಳಿತ ಪಕ್ಷದ ಶಿವಣ್ಣ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಖಂಡ್ರೆ, ರಾಜ್ಯದಲ್ಲಿ ಪ್ರತಿ ಶುದ್ಧ ಕುಡಿಯುವ ನೀರಿನ ಘಟಕದ ದುಸ್ಥಿತಿಗೆ 3,000 ರೂಪಾಯಿ ಅನುದಾನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಆಡಳಿತ ಪಕ್ಷದ ನಾರಾಯಣಸ್ವಾಮಿ, ಬಿಪಿಎಲ್ ಅಂತ್ಯೋದಯ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿ ಹೆಚ್ಚಿಸಬೇಕು,

ಆದಾಯ ಮಿತಿಯ ಕಾರಣ ಅನೇಕ ಬಡವರ ಪಡಿತರ ಚೀಟಿ ರದ್ದು ಮಾಡಿ ಅನ್ಯಾಯ ಮಾಡಲಾಗಿದೆ. ದಯವಿಟ್ಟು ಈ ತಪ್ಪನ್ನು ಸರಿಪಡಿಸಬೇಕು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಿಗೆ ಮನವಿ ಮಾಡಿದರು. ಸರ್ಕಾರದ ಯೋಜನೆ ಸಮರ್ಪಕವಾಗಿ ಬಡವರಿಗೆ ತಲುಪುತ್ತಿಲ್ಲ, ಇದನ್ನು ಸರಿಪಡಿಸಬೇಕು ಎಂದು ತಿಳಿಸಿದರು. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಿಜ್ವಾನ್ ಅರ್ಷಾದ್ ಮಾತನಾಡಿ, ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿಯನ್ನು 1,20,000 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಅದನ್ನು ಹೆಚ್ಚಳ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಅನರ್ಹರ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ, ಅರ್ಹರ ಪಡಿತರ ಚೀಟಿ ರದ್ದುಪಡಿಸಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿ ಬಗರ್ ಹುಕುಂ ಸಮಿತಿ ಹಾಗೂ ಆಪ್ನಲ್ಲಿ ಜಮೀನು ಮಂಜೂರು ಮಾಡಲು ಕೋರಿ ನಮೂನೆ 50 ಮತ್ತು ನಮೂನೆ 53ಕ್ಕೆ ಸಂಬಂಧಿಸಿದಂತೆ 2023ರವರೆಗೆ ಸ್ವೀಕೃತವಾದ ಅರ್ಜಿಗಳನ್ನು ಬಗರ್ ಹುಕುಂ ತತ್ರಾಂಶಕ್ಕೆ ವರ್ಗಾಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸದನಕ್ಕೆ ಮಾಹಿತಿ ನೀಡಿದರು. ಗೋಮಾಳ ಲಭ್ಯವಿಲ್ಲದೆ ಇರುವುದರಿಂದ ನಮೂನೆ 57ರ ಅಡಿಯಲ್ಲಿ ಸಲ್ಲಿಸಿದ್ದ 2,25,966 ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ. ಇದುವರೆಗೂ 258 ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಸದನಕ್ಕೆ ಮಾಹಿತಿ ನೀಡಿದರು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷದ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಪ್ರತಿಭಟನೆ ನಡೆಸಿ ಘೋಷಣೆ ಕೂಗುತ್ತಿರುವ ನಡುವೆ ಸದನವು ಧ್ವನಿಮತದ ಮೂಲಕ 8 ವಿಧೇಯಕಗಳಿಗೆ ಅನುಮೋದನೆ ನೀಡಿತು. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆ 2026, ಕರ್ನಾಟಕ ಅಂಗಡಿಗಳು ಹಾಗೂ ವಾಣಿಜ್ಯ ಸಂಸ್ಥೆಗಳ ತಿದ್ದುಪಡಿ ಮಸೂದೆ 2026, ಕರ್ನಾಟಕ ನೋಂದಣಿ ತಿದ್ದುಪಡಿ ಮಸೂದೆ 2026, ಕರ್ನಾಟಕ ಕೈಗಾರಿಕೆಗಳ ಸೌಲಭ್ಯ ತಿದ್ದುಪಡಿ ವಿಧೇಯಕ 2026, ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಅಂಗಡಿಗಳ ಮತ್ತು ವಾಣಿಜ್ಯ ಕಾರ್ಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ನೋಂದಣಿ ತಿದ್ದುಪಡಿ ವಿಧೇಯಕ 2026 ಸಹಿತ ಒಟ್ಟು 8 ವಿಧೇಯಕಗಳಿಗೆ ಸದನದಲ್ಲಿ ಧ್ವನಿಮತದ ಮೂಲಕ ಒಪ್ಪಿಗೆ ನೀಡಲಾಯಿತು. ವಿಧೇಯಕಗಳ ಅಂಗೀಕಾರದ ನಂತರ ಹಿರಿಯ ಸದಸ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ರಾಜ್ಯದಲ್ಲಿ ಮಳೆ ಕೈಕೊಟ್ಟಿರುವುದರಿಂದ ಭೀಕರ ಬರ ಪರಿಸ್ಥಿತಿ ಎದುರಾಗಿದ್ದು ಜನ ಜಾನುವಾರುಗಳು ತತ್ತರಿಸುತ್ತಿವೆ. ಬರಪೀಡಿತ ಪ್ರದೇಶಗಳಲ್ಲಿ ಸೂಕ್ತ ಪರಿಹಾರ ಕಾಮಗಾರಿ ಕೈಗೊಳ್ಳುವ ಮೂಲಕ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದರು. ಅದೇ ರೀತಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ. ಸರ್ಕಾರ ಈ ಯೋಜನೆಗೆ ನೀಡುತ್ತಿರುವ ಹಣ ಸಾಕಾಗುತ್ತಿಲ್ಲ. ಸರ್ಕಾರ ಕಾಲಮಿತಿಯೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಮುಗಿಸಿ ರಾಜ್ಯದ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದರು. ಬಸವನಗೌಡ ಪಾಟೀಲ್ ಮಾತು ಮುಗಿಯುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳ ಪ್ರತಿಭಟನೆಯ ನಡುವೆಯೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದನದಲ್ಲಿ 7,042 ಕೋಟಿ ರೂಪಾಯಿ ಪೂರಕ ಅಂದಾಜು ಮಂಡಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಪೂರಕ ಅಂದಾಜನ್ನು ಏಕಪಕ್ಷೀಯವಾಗಿ ಒಪ್ಪಿಗೆ ಪಡೆಯಬಾರದು, ಇದರ ಮೇಲೆ ಚರ್ಚೆ ನಡೆಯಬೇಕು ಎಂದು ಹೇಳಿದರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆದು ಪೂರಕ ಅಂದಾಜುಗಳ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಲು ಪ್ರತಿಪಕ್ಷಗಳಿಗೆ ಅವಕಾಶ ನೀಡಬೇಕು ಎಂದರು. ಪ್ರತಿಪಕ್ಷಗಳ ಆಕ್ಷೇಪದ ನಡುವೆಯೇ ಸದನವು ಪೂರಕ ಅಂದಾಜಿಗೆ ಒಪ್ಪಿಗೆ ನೀಡಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಂಡಿಸಿದ ಕರ್ನಾಟಕ ಧನ ವಿಯೋಗ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಸಕಾಲ ಸೇವೆಗಳ ತಿದ್ದುಪಡಿ ವಿಧೇಯಕ 2020ಕ್ಕೂ ಕೂಡ ಸದನದಲ್ಲಿ ಇಂದು ಒಪ್ಪಿಗೆ ದೊರೆಯಿತು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಜಿ ಪರಮೇಶ್ವರ್ ಬರ ಪರಿಸ್ಥಿತಿಯ ಕುರಿತು ಹೇಳಿಕೆ ನೀಡಿ, 1976ರ ನಂತರ ರಾಜ್ಯದಲ್ಲಿ ತೀವ್ರ ಸ್ವರೂಪದ ಬರ ಪರಿಸ್ಥಿತಿ ಎದುರಾಗಿದೆ. 240 ತಾಲೂಕುಗಳ ಪೈಕಿ 175 ತಾಲೂಕುಗಳಲ್ಲಿ ಮಳೆ ಕೊರತೆ ಎದುರಾಗಿದೆ. 14 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಎದುರಾಗಿದೆ ಎಂದು ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಹಣದ ಕೊರತೆಯಿಲ್ಲ, ಸರ್ಕಾರ ಎಲ್ಲ ರೀತಿಯ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ತಿಳಿಸಿದರು. ಬರಪೀಡಿತ ಪ್ರದೇಶಗಳಲ್ಲಿ ಜನರು ನಿರುದ್ಯೋಗ ಕಾರಣದಿಂದ ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ಒದಗಿಸಲು 16,460 ಕಾಮಗಾರಿಗಳನ್ನು ಸೃಷ್ಟಿಸಲಾಗಿದೆ ಎಂದರು. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಸದನಕ್ಕೆ ಮಾಹಿತಿ ನೀಡಿದರು. 144 ತಾಲೂಕುಗಳಲ್ಲಿ 25 ವಾರಗಳಿಗಾಗುವಷ್ಟು ಮೇವಿನ ಸಂಗ್ರಹವಿದೆ. ಹೆಚ್ಚುವರಿ ಮೇವಿಗಾಗಿ ಕೆಎಂಎಫ್ಗೆ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು. ಮಳೆ ಅಭಾವದಿಂದ ರಾಜ್ಯದಲ್ಲಿ 84.14 ಲಕ್ಷ ಹೆಕ್ಟೇರ್ ಭೂಮಿಯ ಪೈಕಿ 60 ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಬಿತ್ತನೆ ಮಾಡಲಾಗಿದೆ. 4.36 ಲಕ್ಷ ಹೆಕ್ಟೇರ್ ಪ್ರದೇಶದ ತೋಟಗಾರಿಕಾ ಬೆಳೆಗಳ ಪೈಕಿ 2.45 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಬಿತ್ತನೆ ಮಾಡಲಾಗಿದೆ. ಮಳೆ ಅಭಾವದಿಂದ ಕೆಲ ಪ್ರದೇಶಗಳಲ್ಲಿ ಬಿತ್ತನೆಯಾದ ಬೆಳೆ ನಾಶವಾಗಿದೆ ಎಂದು ಜಿ ಪರಮೇಶ್ವರ್ ಅವರು ಮಾಹಿತಿ ನೀಡಿದರು. ನಂತರ ಸದನವನ್ನು 15 ನಿಮಿಷಗಳ ಕಾಲ ಮುಂದೂಡಲಾಯಿತು. ಕಲಾಪ ಮತ್ತೊಮ್ಮೆ

ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಬರದ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಬೇಕು, ಸಚಿವ ನಾಗೇಂದ್ರ ರಾಜೀನಾಮೆ ಪಡೆದು ಸದನ ಸರಾಗವಾಗಿ ನಡೆಯಲು ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಸರ್ಕಾರ ಬರದ ಬಗ್ಗೆ ವಿವರವಾಗಿ ಚರ್ಚೆ ಮಾಡಲು ಸಿದ್ದವಿದೆ, ಪ್ರತಿಪಕ್ಷ ಸದಸ್ಯರ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರತಿಪಕ್ಷಗಳ ಸದಸ್ಯರು ಧರಣಿ ಮುಂದುವರಿಸಿದರು ಮತ್ತು ಅಹೋರಾತ್ರಿ ಪ್ರತಿಭಟನೆಯ ನಿರ್ಧಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡುವುದಾಗಿ ಘೋಷಿಸಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಆರ್ಎಚ್ ಜಯಪ್ರಕಾಶ್. ಮೇಲ್ಮನೆ ಕಲಾಪದಲ್ಲಿ ಇಂದು ಪ್ರತಿಭಟನೆ ಘೋಷಣೆ. ಧಿಕ್ಕಾರಗಳನ್ನು ಕೂಗಿದ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಪಟ್ಟು ಹಿಡಿದರು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಮಧ್ಯಪ್ರವೇಶಿಸಿ ಗದ್ದಲ ನಿಲ್ಲಿಸಿ ಎಂದು ಪ್ರತಿಪಕ್ಷಗಳಿಗೆ ಮನವಿ ಮಾಡಿದರು. ಈ ವೇಳೆ ಸಚಿವ ಬಸವರಾಜ ರಾಯರೆಡ್ಡಿ ಮಧ್ಯಪ್ರವೇಶಿಸಿ, ಈ ರೀತಿಯ ನಡವಳಿಕೆ ಸರಿಯಲ್ಲ, ಹೀಗೇ ಮುಂದುವರೆದರೆ ಸದನ ಹೇಗೆ ನಡೆಸಬೇಕು, ಸಭಾಪತಿಗಳೇ ಏನಾದರೂ ನಿರ್ಧಾರ ತೆಗೆದುಕೊಳ್ಳಿ ಎಂದು ಸಲಹೆ ನೀಡಿದರು. ಇದಕ್ಕೆ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಕೂಡ ದನಿಗೂಡಿಸಿದರು. ಸಭಾಪತಿ ಸಲೀಂ ಅಹಮದ್ ಪ್ರತಿಕ್ರಿಯಿಸಿ, ಸದನ ನಡೆಸಲು ಅವಕಾಶ ಮಾಡಿಕೊಡಿ ಎಂದು ಕೈ ಮುಗಿದು ಕೇಳಿಕೊಂಡರೂ ಪ್ರತಿಭಟನೆ ನಿಲ್ಲಲಿಲ್ಲ, ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಪಕ್ಷಗಳಿಗೆ ಎಚ್ಚರಿಕೆ ನೀಡಿದ ಸಭಾಪತಿ ಪ್ರಶ್ನೋತ್ತರ ಕಲಾಪ ಪ್ರಾರಂಭಿಸಿದರು. ಪ್ರತಿಭಟನೆ ನಡುವೆ ಕೈಗೆತ್ತಿಕೊಂಡ ಪ್ರಶ್ನೋತ್ತರ ಅವಧಿಯಲ್ಲಿ ಕಾಂಗ್ರೆಸ್ ಸದಸ್ಯ ಬಸವನಗೌಡ ಬಾದರ್ಲಿ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಿಯವರಿಗೆ ಪ್ರಶ್ನೆ ಕೇಳಿದ್ದರು. ಆದರೆ ಉತ್ತರಿಸಬೇಕಾದ ಸಚಿವರು ಸದನದಲ್ಲಿ ಇರಲಿಲ್ಲ. ಈ ವೇಳೆ ಸಭಾನಾಯಕ ಹಾಗೂ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಸಚಿವರು ಬಂದ ಬಳಿಕ ಉತ್ತರ ಕೊಡಿಸಲಾಗುವುದು ಎಂದು ಸಭಾಪತಿಗಳಿಗೆ ಮಾಹಿತಿ ನೀಡಿದರು. ಇದರಿಂದ ಕೋಪಗೊಂಡ ಸಭಾಪತಿ, ಸದಸ್ಯರು ಪ್ರಶ್ನೆ ಕೇಳಿದಾಗ ಸಂಬಂಧಪಟ್ಟ ಸಚಿವರು ಕಡ್ಡಾಯವಾಗಿ ಸದನದಲ್ಲಿ ಇರಲೇಬೇಕು, ಹೊರಗೆ ಹೋಗುವುದಾದರೆ ಸಭಾನಾಯಕರಿಗೆ ಮಾಹಿತಿ ಕೊಡಬೇಕು, ಅದಕ್ಕೂ ಮೊದಲು ತಮ್ಮ ಗಮನಕ್ಕೆ ತರಬೇಕಲ್ಲವೇ ಎಂದು ಪ್ರಶ್ನಿಸಿದರು. ಸದನಕ್ಕೆ ಸಚಿವ ಶಿವರಾಜ್ ತಂಗಡಿಗೆ ಆಗಮಿಸುತ್ತಿದ್ದಂತೆ ಅಸಮಾಧಾನಗೊಂಡ ಸಭಾಪತಿ ಸಲೀಂ ಅಹಮದ್, ಸದಸ್ಯರು ಪ್ರಶ್ನೆ ಕೇಳಿದಾಗ ಸದನದಲ್ಲೇ ಇರಬೇಕು, ಯಾರ ಅನುಮತಿ ಪಡೆದು ನೀವು ಹೊರಗೆ ಹೋಗಿದ್ದೀರಿ, ಮುಂದೆ ಈ ರೀತಿಯಾದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಿಗೆ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ವಸತಿ ನಿಲಯಗಳನ್ನು ಆರಂಭಿಸಲು ಚಿಂತನೆ ನಡೆಸಲಾಗುವುದು ಎಂದು ಹೇಳಿದರು. ಪ್ರಸ್ತುತ ಹಾಸ್ಟೆಲ್ನಲ್ಲಿ ವಸತಿ ಸಿಗದೇ ಇರುವ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳಿಗೆ ವಿದ್ಯಾಸಿರಿ ಯೋಜನೆಯಡಿ 1500 ರೂಪಾಯಿಗಳನ್ನು ಪಾವತಿ ಮಾಡಲಾಗುತ್ತಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಹಾಲಿ ಇರುವ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಗಮನಿಸಲು ಪ್ರತಿ ಹಾಸ್ಟೆಲ್ಗೂ ವೈದ್ಯರನ್ನು ನೇಮಕ ಮಾಡುವ ಕುರಿತಂತೆ ಚರ್ಚೆ ಮಾಡಲಾಗಿದೆ, ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ರಾಜ್ಯದ ವಸತಿ ಶಿಕ್ಷಣ ಸಂಘದ ವಸತಿ ನಿಲಯಗಳಲ್ಲಿ ಕಳೆದ 3 ವರ್ಷಗಳಲ್ಲಿ 17 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ ಸದಸ್ಯ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದರು. ಆರೋಗ್ಯ ಸಮಸ್ಯೆಯಿಂದ 4 ವಿದ್ಯಾರ್ಥಿಗಳು ಮೃತಪಟ್ಟಿದ್ದರೆ ವಿದ್ಯುತ್ ಶಾಕ್ ಸೇರಿದಂತೆ ಆಕಸ್ಮಿಕವಾಗಿ 9 ಮಂದಿ ಮೃತಪಟ್ಟಿದ್ದಾರೆ, 4 ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವಿವರಿಸಿದರು. ಕ್ರೈಸ್ ವಸತಿ ನಿಲಯಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಲಾಗುವುದು ಎಂದು ಅವರು ತಿಳಿಸಿದರು. ರಾಜ್ಯದಲ್ಲಿರುವ ಎಲ್ಲಾ ಶಾಲಾ ಕಟ್ಟಡಗಳ ಸುಸ್ಥಿತಿ ಕುರಿತಂತೆ ವರದಿ ತರಿಸಿಕೊಳ್ಳಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ ಅವರ ಪ್ರಶ್ನೆಗೆ ಉತ್ತರಿಸಿದರು. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸಂವಿಧಾನ ಪೀಠಕ್ಕೆ ಪಠಣ ಮಾಡುವುದನ್ನು ಕಡ್ಡಾಯ ಮಾಡಲಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ಸದಸ್ಯ ಶಿವಣ್ಣ ಬಿಎಸ್ ಅವರ ಮತ್ತೊಂದು ಪ್ರಶ್ನೆಗೆ ಉತ್ತರ ನೀಡಿದರು. ಸಂವಿಧಾನದ ಮಹತ್ವ ಏನೆಂಬುದು ಮಕ್ಕಳ ಹಂತದಲ್ಲಿಯೇ ತಿಳಿಸಲು ಸಂವಿಧಾನ ಪೀಠಿಕೆ ಪಠಣ ಮಾಡುವುದನ್ನು 1ನೇ ತರಗತಿಯಿಂದಲೇ ಕಡ್ಡಾಯ ಮಾಡಲಾಗಿದೆ. ಇನ್ನು ಸಂವಿಧಾನದ ಕುರಿತು ಶಾಲಾ ಪಠ್ಯದಲ್ಲಿ ಅಳವಡಿಕೆ ಮಾಡುವ ಕುರಿತಂತೆ ಚರ್ಚೆ ಮಾಡಬೇಕಾಗಿದೆ. ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಸಂವಿಧಾನ ಕುರಿತಂತೆ ಈಗಾಗಲೇ ಪಠ್ಯಕ್ರಮವಿದೆ ಎಂದು ತಿಳಿಸಿದರು. ಬಳಿಕ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದ 3 ವಿಧೇಯಕಗಳಿಗೆ ಮೇಲ್ಮನೆಯಲ್ಲೂ ಕೂಡ ಅಂಗೀಕಾರ ದೊರೆಯಿತು. ಪ್ರತಿಪಕ್ಷಗಳ ಪ್ರತಿಭಟನೆ ನಡುವೆ ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲ್ಟಿಗಳ ವಿಧೇಯಕ ತಿದ್ದುಪಡಿ 2026 ಹಾಗೂ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಮಂಡನೆ ಮಾಡಲಾಯಿತು. ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕವನ್ನು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಂಡಿಸಿದರೆ, ಕರ್ನಾಟಕ ಮುನ್ಸಿಪಾಲ್ಟಿಗಳ ತಿದ್ದುಪಡಿ ವಿಧೇಯಕವನ್ನು ಸಚಿವ ಬಾಲಕೃಷ್ಣ ಮಂಡಿಸಿದರು. ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮಂಡಿಸಿದರು. 3 ವಿಧೇಯಕಗಳು ಅಂಗೀಕಾರ ಪಡೆದುಕೊಂಡ ಬಳಿಕ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಲಾಯಿತು. ಭೋಜನ ವಿರಾಮದ ಬಳಿಕ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳ ಸದಸ್ಯರು ಮತ್ತೊಮ್ಮೆ ಪ್ರತಿಭಟನೆಗೆ ಮುಂದಾದಾಗ ಕೆಲಕಾಲ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ವಿಷಯ ಪ್ರಸ್ತಾಪಿಸಿದ ಕಾಂಗ್ರೆಸ್ ಸದಸ್ಯರು ಶ್ರೀರಾಮನ ಹೆಸರಿನ

ಲ್ಲಿ ನೂರಾರು ಕೋಟಿ ಲೂಟಿ ಮಾಡಲಾಗಿದೆ. ನೈತಿಕ ಹೊಣೆ ಹೊತ್ತು ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜೀನಾಮೆಗೆ ಆಗ್ರಹಿಸಿದರು. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಗದ್ದಲದ ಹಿನ್ನೆಲೆಯಲ್ಲಿ ಕಲಾಪವನ್ನು ಅರ್ಧ ಗಂಟೆ ಕಾಲ ಮುಂದೂಡಲಾಯಿತು. ಬಳಿಕ ಸದನ ಮತ್ತೊಮ್ಮೆ ಸೇರಿದಾಗ ಗದ್ದಲ ಮುಂದುವರಿಯಿತು. ಈ ಹಿನ್ನೆಲೆಯಲ್ಲಿ ಮೇಲ್ಮನೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಂದಿನಂತೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಾತು ಸುಮಧುರ ಹಾಡುಗಳನ್ನು ಕೇಳ್ತಾ ಸಾಗೋಣ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಕೇಳುಗರೆ, ಶ್ರಾವಣ ಮಾಸ ಶುರುವಾಗಿದೆ. ಎಲ್ಲೆಡೆಯಲ್ಲಿಯೂ ಶ್ರಾವಣ ಮಾಸದ ಒಂದು ಪವಿತ್ರ ಮಾಸ ಅಂತ ಆಚರಣೆ ಮಾಡಲಾಗುತ್ತೆ. ಶ್ರಾವಣ ಮಾಸ ಹಬ್ಬಗಳ ಮಾಸ, ಹಾಗಾಗಿ ಶ್ರಾವಣದ ಸಂಭ್ರಮ ಸಡಗರ ಎಲ್ಲೆಡೆಯೂ ಶುರುವಾಗಿದೆ ಅಂತ ಹೇಳ್ಬೋದು.

0: ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಅವರ ಕಂಠಸರಿಗಳಲ್ಲಿ ಶ್ರಾವಣ ಬಂತು ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಶ್ರಾವಣ ಮಾಸ ಶುರು ಆಗ್ತಾ ಇದ್ದಂಗೆ ಹಬ್ಬಗಳ ಸಾಲೆ ಸಾಲು ಅಂತ ಹೇಳ್ಬೋದು, ಹಬ್ಬಗಳು ಶುರು ಆಗುತ್ತೆ. ಆಷಾಢ ಮಾಸದ ಕೊನೆಯ ದಿನವಾದಂಥ ಅಮಾವಾಸ್ಯೆ ಅಂದೇ ಭೀಮನ ಅಮಾವಾಸ್ಯೆ ಪೂಜೆಯೊಂದಿಗೆ ಹಬ್ಬಗಳ ಸಾಲು ಶುರು ಆಗುತ್ತೆ. ಭೀಮನ ಅಮಾವಾಸ್ಯೆಯಂದು ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯ ಆರೋಗ್ಯ ಒಳಿತಿಗಾಗಿ ಪೂಜೆ ಮಾಡುವುದು ಒಂದು ಸಂಪ್ರದಾಯ. ಬನ್ನಿ ಸ್ನೇಹಿತರೆ, ಈ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

ಶ್ರಾವಣ ಮಾಸ ತಿಂಗಳಲ್ಲಿ ಅನೇಕ ಹಬ್ಬಗಳ ಆಚರಣೆ ಮಾಡ್ತೀವಿ ನಾವು. ನಾಗರ ಪಂಚಮಿ ಹಬ್ಬ, ವರಮಹಾಲಕ್ಷ್ಮಿ ವ್ರತ, ಶ್ರಾವಣ ಸೋಮವಾರ, ಮಂಗಳ ಗೌರಿ ವ್ರತ, ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ರಕ್ಷಾಬಂಧನ, ಹೀಗೆ ಅನೇಕ ಧಾರ್ಮಿಕ ಹಬ್ಬಗಳಲ್ಲದೇ ಸ್ವಾತಂತ್ರ್ಯ ದಿನಾಚರಣೆ ಕೂಡ ರಾಷ್ಟ್ರೀಯ ಹಬ್ಬ, ಶ್ರಾವಣ ಮಾಸದಲ್ಲೇ ಆಚರಣೆ ಮಾಡ್ತೀವಿ. ಶ್ರಾವಣ ಮಾಸ ಬಂತಂದರೆ ಸಂಭ್ರಮ ಸಡಗರ ಎಲ್ಲಿಲ್ಲದ್ದು ಸಂಭ್ರಮ ಇರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಶ್ರಾವಣ ಮಾಸದ ಮೊದಲ ಹಬ್ಬ ಅಂತಂದರೆ ನಾಗರ ಪಂಚಮಿ ಹಬ್ಬ ಅಂತ ಹೇಳ್ಬೋದು. ಆರಂಭದಲ್ಲೇ ಬರುವಂಥ ಹಬ್ಬ ಈ ದಿನ ಅಂದರೆ ಚೌತಿ ಮತ್ತು ಪಂಚಮಿಯಂದು, ಶ್ರಾವಣ ಮಾಸದಲ್ಲಿ ಬರುವಂತಹ ಚೌತಿ ಪಂಚಮಿಯಂದು ಹೆಣ್ಮಕ್ಕಳು ನಾಗದೇವರಿಗೆ ಹಾಲೆರೆದು ಹೊಸ್ತಿಲ ಪೂಜೆ ಮಾಡಿ ಉಪವಾಸ ವ್ರತ ಮಾಡಿ ನಂತರ ತಂಬಿಟ್ಟು ಸಿಹಿ ನೈವೇದ್ಯ ಎಲ್ಲ ಮಾಡಿ ಅಣ್ಣ ತಮ್ಮಂದಿರ ರಕ್ಷಣೆ ಕ್ಷೇಮಕ್ಕಾಗಿ ಪ್ರಾರ್ಥಿಸಿ ಆಚರಿಸುವಂಥ ಹಬ್ಬ ಅಂತ ಹೇಳ್ಬೋದು.

0: ಬಿ ಜಯಶ್ರೀ ಹಾಗೂ ಚಿತ್ರ ಅವರ ಕಂಠಸಿರಿಗಳಲ್ಲಿ ನಾಗದೇವತೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದವರು ಹಂಸಲೇಖ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಆಚರಿಸುವಂತಹ ಹಬ್ಬಗಳ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಶ್ರಾವಣ ಸೋಮವಾರ, ಈ ಮಾಸದ ಪ್ರತಿಯೊಂದು ಸೋಮವಾರದಂದು ಶಿವನಿಗೆ ವಿಶೇಷ ಪೂಜೆಯನ್ನು ಮಾಡಿ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಸೋಮವಾರ. ಹಾಗಾಗಿ ಶಿವಭಕ್ತರು ಸೋಮವಾರದಂದು ವ್ರತ ಆಚರಿಸಿ ಬಿಲ್ವಪತ್ರೆ ಅರ್ಪಿಸಿ ಇಷ್ಟಾರ್ಥಗಳನ್ನೆಲ್ಲ ಕೇಳ್ಕೊಳ್ತಾರೆ, ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ. ಪೂಜೆ ಮಾಡ್ತಾರೆ ಶಿವಲಿಂಗಕ್ಕೆ, ಗಂಗಾಜಲ, ಪಂಚಾಮೃತ ಅಭಿಷೇಕ, ಎಳೆನೀರಿನಿಂದ ಅಭಿಷೇಕ, ಗಂಧ ಹೂಗಳಿಂದ ಅಲಂಕರಿಸಿ ಶಿವನನ್ನು ಪೂಜಿಸ್ತಾರೆ.

ಶಂಕರ್ ಮಹಾದೇವನ್ ಅವರ ದನಿಯಲ್ಲಿ ಶ್ರೀಮಂಜುನಾಥ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವೇದವ್ಯಾಸರ ಕೃತಿಗೆ ಹಂಸಲೇಖ ಅವರು ಸಂಗೀತ ನೀಡಿದ್ರು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸದಲ್ಲಿ ಆಚರಿಸುವ ಹಬ್ಬಗಳ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಇನ್ನು ವರಮಹಾಲಕ್ಷ್ಮಿ ವ್ರತ, ಅದರ ಬಗ್ಗೆ ನೋಡೋದಾದರೆ ಶ್ರಾವಣ ಮಾಸ ಒಂದು ಅಂದರೆ ಹುಣ್ಣಿಮೆಗೆ ಮುನ್ನ ಬರುವಂಥ ಶುಕ್ರವಾರದಂದು ಮಹಿಳೆಯರು ಲಕ್ಷ್ಮೀದೇವಿಯನ್ನು ಪೂಜೆ ಮಾಡ್ತಾರೆ. ಸಾಮಾನ್ಯವಾಗಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ಪೂಜಿಸೋದಾಗಿದೆ. ಶ್ರಾವಣ ಮಾಸದ ಎಲ್ಲ ಶುಕ್ರವಾರಗಳಂದು ಲಕ್ಷ್ಮೀದೇವಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಕೈಂಕರ್ಯಗಳನ್ನು ಮಾಡಿ ನೈವೇದ್ಯ ಕೊಟ್ಟು ಅಷ್ಟಲಕ್ಷ್ಮಿಯರನ್ನು ಪೂಜಿಸಿ ಸುಖ ಶಾಂತಿ ಸಮೃದ್ಧಿಯನ್ನು ಕೋರಿ ವಿಶೇಷ ಪೂಜೆ ವ್ರತವನ್ನು ಮಾಡಿ ಲಕ್ಷ್ಮೀದೇವಿಯನ್ನು ಆರಾಧಿಸ್ತಾರೆ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಭಾವಗೀತೆಗಳು. ದಾರಾ ಬೇಂದ್ರೆ ವಿರಚಿತ ಭಾವಗೀತೆ, ಹಾಡಿದ್ದಾರೆ ಸಿ ಅಶ್ವಥ್.

0: ಬಂತು
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ದಾರಾ ಬೇಂದ್ರೆ ವಿರಚಿತ ಇನ್ನೊಂದು ಭಾವಗೀತೆ, ಹಾಡಿದ್ದಾರೆ ಸಂಗೀತಾ ಕಟ್ಟಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ದಾರಾ ಬೇಂದ್ರೆ ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳಲಿರುವಿರಿ.

0: despite an adequate international financing to support land restoration and build drought resilience. Orange alert issued for heavy to very heavy rainfall over Chhattisgarh and Madhya Pradesh tomorrow. Incessant rain triggers waterlogging and rising river levels in Odisha. And in Colombo cricket test, centuries by Dhruv Jurel and Devdutt Padikkal power India to 503 against host Sri Lanka. That's all in the news at 9. Good night.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ದಿಲ್ ಮಾಂಗೆ ಮೋರ್ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಸೋನು ನಿಗಮ್.

ಉದಿತ್ ನಾರಾಯಣ ಹಾಗೂ ಸಾಧನಾ ಸರ್ಗಮ್ ಇವುಗಳ ಸ್ವರದಲ್ಲಿ ಹಾಡಿರುವಂತಹ ಜೋ ಜೀತಾ ವಹಿ ಸಿಕಂದರ್ ಚಿತ್ರದ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ ಸಮಯ 9:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಲಿರುವಿರಿ.

ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶರ್ಮಿಷ್ಠಾ ಗುಹಾ ಅವರ ಗಾಯನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ವಿಶ್ವನಾಥ್ ನಾಕೋಡ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ಈಗ ಕೇಳೋಣ ಶರ್ಮಿಷ್ಠಾ ಗುಹಾ ಅವರ ಗಾಯನವನ್ನು. ರಾಗ್ ಭಾಗ್ಯಶ್ರೀ, ವಿಲಂಬಿತ್ ಏಕ್ತಾಲ್, ದೃತ್ ತೀನ್ ತಾಲ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಶರ್ಮಿಷ್ಠಾ ಗುಹಾ ಅವರ ಗಾಯನವನ್ನು ಆಲಿಸಿದಿರಿ. ತಬಲಾ ಸಾಥ್ ನೀಡಿದವರು ವಿಶ್ವನಾಥ್ ನಾಕೋಡ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ ಕಾರ್ಯಕ್ರಮದ ಮರುಪ್ರಸಾರ. ಇದರಲ್ಲಿ ಎಐ ಯುಗದಲ್ಲಿ ವಾಣಿ

ಪ್ರಸಾರವಾಯಿತು. ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ ಕಾರ್ಯಕ್ರಮದ ಮರು ಪ್ರಸಾರ. ಇದರಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಆಶಾ.

0: ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಮೇಘನಾ ಕಾನೇಟ್ಕರ್ ಅವರು ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಇದರಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಮೇಘನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಹಿಂದೆ ಎಲ್ಲ ಕಂಪ್ಯೂಟರ್ ಕಲಿತರೆ ಸಾಕು, ನಿಮಗೆ ಒಂದು ಜಾಬ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು. ಈಗ AI ಕಲಿಲೇಬೇಕು, ಆಗ್ಲೇ ನಿಮಗೆ ಕೆಲಸ ಸಿಗೋಕೆ ತುಂಬಾ ಚಾನ್ಸಸ್ ಇರೋದು ಅಂತ. ಸೊ ಈ ಬದಲಾವಣೆಯನ್ನ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
1: ಖಂಡಿತವಾಗ್ಲು, ಈಗ ಎಷ್ಟೊಂದು ಆವಿಷ್ಕಾರಗಳನ್ನ ನಾವು ನೋಡ್ತಾ ಬಂದಿದ್ದೀವಿ.
0: ಕರೆಕ್ಟ್.
1: ಕಂಪ್ಯೂಟರ್ ಬಂತು. ಮುಂಚೆ ಹೇಗೆ ಅಂತ ಅಂದ್ರೆ, ಮಾನವ ಪ್ರತಿಯೊಂದನ್ನು ತನ್ನ ಕೈಯಾರೆ ಮಾಡ್ತಕ್ಕಂಥ ಕೆಲಸಗಳಿಗೆ ಒಗ್ಗಿಕೊಂಡಿದ್ದ. ಅವನ ದೈನಂದಿನ ಚಟುವಟಿಕೆಗಳಾಗಿರಬಹುದು ಅಥವಾ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಾಗಿರಬಹುದು, ಬೌದ್ಧಿಕ ಶಕ್ತಿ ಕ್ಷಮತೆಯ ಆಧಾರದ ಮೇಲೆ ಮಾಡ್ತಾ ಇದ್ದ. ಹಾಗೆಯೇ ದಿನ ಕಳೆದಂತೆ ಏನಾಯಿತು, ಕಂಪ್ಯೂಟರ್ ಒಂದು ಆವಿಷ್ಕಾರ ಆದಾಗ ಜನರ ಮನಸ್ಸಲ್ಲಿ ಏನಿತ್ತು ಅಂದರೆ, ಕಂಪ್ಯೂಟರ್ ಬಂದ ತಕ್ಷಣ ನಮ್ಮ ಕೆಲಸ ಹೋಗ್ಬಿಡುತ್ತೆ ಅನ್ನೋ ಒಂದು ಭಯ ಇತ್ತು. ಕ್ರಮೇಣವಾಗಿ ಕಂಪ್ಯೂಟರ್ಗೆ ಮನುಷ್ಯ ಹೇಗೆ ಒಗ್ಗಿಕೊಳ್ಳಲಾರಂಭಿಸಿದ ಅಂತಂದ್ರೆ, ನಾನು ಮಾಡ್ತಕ್ಕಂಥ ಪ್ರತಿ ಕೆಲಸನೂ ಕಂಪ್ಯೂಟರ್ ಸಹಿತವಾಗಿ, ಕಂಪ್ಯೂಟರ್ಸ್ನ ಒಂದು ಸಹಾಯದಿಂದ ನಾನು ಮಾಡಬಲ್ಲೆ ಅನ್ನೋ ಒಂದು ವಿಶ್ವಾಸ ಬೆಳೀತು. ಅದೇ ರೀತಿ ಕಾಲಕ್ರಮೇಣ ಮತ್ತಷ್ಟು ಬೆಳವಣಿಗೆ ಬದಲಾವಣೆಗಳು ನಮ್ಮ ಒಂದು ಜೀವನದಲ್ಲಿ ಕಾಣ್ತಾ ನಾವಿವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. ಆದರೆ ಈ ಬೆಳವಣಿಗೆ ಇಲ್ಲೇ ನಿಲ್ಲೋದಿಲ್ಲ, ಕಂಟಿನ್ಯೂ ಆಗ್ತಾ ಇರುತ್ತೆ, ಮುಂದುವರಿತಾ ಇರುತ್ತೆ. ಯಾಕಂದರೆ ಹೊಸ ಆವಿಷ್ಕಾರಗಳು ಬಂದಾಗ ಯಾವಾಗಲೂ ಮನುಷ್ಯನಲ್ಲಿ ಒಂದು ಭಯ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ. ಉದಾಹರಣೆಗೆ ಈಗ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತಾಡಬೇಕಂದ್ರೆ, ಮುಂಚೆ ಆಪರೇಷನ್ಸ್ ಅಂತಂದರೆ ಒಂದು ಈ ಚಾಕು ಕತ್ರಿಯ ಸಹಾಯದಿಂದ ಒಂದು ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು. ಇವಾಗ ಅಲ್ಲಿಗೂ ಕೂಡ ಏನಾಯಿತು, ಕೀಹೋಲ್ ಸರ್ಜರಿ ಬಂತು. ಅದಾದ ನಂತರ ಅಲ್ಲಿ ಕೂಡ AI ಬಳಕೆ ಆಗ್ತಾ ಇದೆ, ಲೇಸರ್ ಥೆರಪಿ ಕೂಡ ಬಳಕೆ ಆಗ್ತಾ ಇದೆ. ಸೊ ಒಂದು ಶಸ್ತ್ರಚಿಕಿತ್ಸೆಯ ಕೋಣೆಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಭಯ ಇತ್ತು. ಆಚೆ ಬರುವಾಗ ನೋವಿಲ್ಲದೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡು ಬೇಗ ಚೇತರಿಕೆಯನ್ನು ಕಂಡಾಗ ಒಂದು ವಿಶ್ವಾಸ ಬಂತು. ಅದೇ ರೀತಿ AIಯಲ್ಲೂ ಕೂಡ ಆರಂಭದಲ್ಲಿ ಭಯ ಸಹಜ, ಬಳಸ್ತಾ ಬಳಸ್ತಾ ಹೋದ ಹಾಗೆ ಭಯ ನಿರ್ಮೂಲನೆ ಆಗ್ತಾ ಹೋಗುತ್ತೆ, ವಿಶ್ವಾಸ ಜಾಸ್ತಿ ಆಗುತ್ತೆ. ಹಾಗೆಯೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಾದರೆ, AI ನಮ್ಮ ಕೆಲಸವನ್ನು ಕಸಿದುಕೊಳ್ತಾ ಇಲ್ಲ, ನಮ್ಮಲ್ಲಿ ಇರುವಂತಹ ಕ್ಷಮತೆಯನ್ನು ಇನ್ನೂ ವಿಸ್ತರಿಸ್ತಾ ಇದೆ ಅಂತ ಹೇಳ್ಬೋದು.
0: ಈಗ ನಾವು ಪ್ರತಿಯೊಂದು ದೈನಂದಿನ ಕೆಲಸಗಳಿಗೂ ಚಿಕ್ಕ ಪುಟ್ಟ ಕೆಲಸ ಇರ್ಬೋದು, ಈಗ ಪ್ರಶ್ನೆಗಳು ಪ್ರಿಪೇರ್ ಮಾಡೋದಿರಬಹುದು ಅಥವಾ ಏನೋ ಒಂದು ನಮಗೆ ಇನ್ಫಾರ್ಮೇಶನ್ ಬೇಕಿರುತ್ತೆ, ಅದನ್ನೆಲ್ಲ ನಾವು AI ಮೂಲಕ ಪಡ್ಕೋಬಹುದು. ಸ್ವಲ್ಪ ಈಸಿಯಾಗಿ ಬೇಗ ಬೇಗನೆ ಒಂದು ವಿದಿನ್ ಫ್ಯೂ ಸೆಕೆಂಡ್ಸ್, ವಿದಿನ್ ಫ್ಯೂ ಮಿನಿಟ್ಸ್ ನಮ್ಮ ಹತ್ರ ಆ ಪ್ರಶ್ನೆಗೆ ಒಂದು ಉತ್ತರ ಸಿಗುತ್ತೆ. ಆದ್ರೆ ನಾವು ಎಫರ್ಟ್ ಹಾಕ್ತಿಲ್ಲ, ನಮ್ಮ ಬ್ರೈನ್ಗೆ ಕೆಲಸ ಕೊಡ್ತಿಲ್ಲ, ಆ ಕ್ಷಮತೆ ಕ್ಷೀಣಿಸ್ತಿದೆಯಾ? ಮುಂದೆ ಹೋಗ್ತಾ ಹೋಗ್ತಾ ಆ ಕ್ಷಮತೆ ನಮ್ಮ ಬ್ರೈನ್ ಯೋಚನೆ ಮಾಡೋ ಫಂಕ್ಷನ್ ನ ಕಡಿಮೆ ಮಾಡತ್ತಂತ ನಿಮ್ಗೆ ಅನ್ಸುತ್ತಾ?
1: ಅದು ಎರಡು ರೀತಿಯಲ್ಲಿ ವಿಚಾರ ಮಾಡಬೇಕಾಗತ್ತೆ. ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ವಿಚಾರ ಮಾಡಿದ್ರೆ, ಎಲ್ಲೋ ಒಂದು ಕಡೆ ಆ ಕ್ಷಮತೆ ಕಡಿಮೆ ಆಗ್ತಾ ಇದೆ, ನಮ್ಮ ಒಂದು ಅವಲಂಬನೆ ಏನಿದೆ ಈ AI ಅಥವಾ ಕೃತಕ ಬುದ್ಧಿಮತ್ತೆಯ ಮೇಲೆ ನಮ್ಮ ಅವಲಂಬನೆ ಎಷ್ಟು ಮಟ್ಟಿಗೆ ಇದೆ ಅನ್ನುವ ಆಧಾರದ ಮೇಲೆ ನಾವು ಹೇಳ್ಬೋದು ಇಲ್ಲಿ ನಾವು ಕ್ಷಮತೆಯನ್ನು ಕಳೆದುಕೊಳ್ತಿದ್ದೀವಿ ಅಂತ ಹೇಳಿ. ಇಲ್ಲಿ ನಾನು ಒಂದು ಉದಾಹರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಊಟದಲ್ಲಿ ಚಿತ್ರಾನ್ನ ಊಟ ಮಾಡ್ತೀವಿ. ಸೊ ಚಿತ್ರಾನ್ನ ಎಷ್ಟು ಸರಳವಾಗಿ ತಯಾರಿಸಬಹುದು, ಒಂದು ಅನ್ನ ಮಾಡಿ ಅದು ತಂಗಳನ್ನ ಆದರೂ ಸರಿ, ಬಿಸಿ ಅನ್ನ ಆದರೂ ಸರಿ, ಒಂದು ಹಸಿಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಅರಿಶಿನ ಹಿಂಗು ಹಾಕಿಬಿಟ್ರೆ, ಒಗ್ಗರಣೆ ಹಾಕಿ ಕಲಸಿದ್ರೆ ಚಿತ್ರಾನ್ನ ರೆಡಿ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಆನ್ಲೈನ್ ಮೂಲಕ ಆರ್ಡರ್ನ ಮಾಡ್ಕೊಳ್ತೀವಿ.

0: ಮಾಡ್ತಿದ್ದೀವಿ. ಎಷ್ಟೆಲ್ಲ ವಿಧದಲ್ಲಿ ನಾವು ಹುಡುಕಿ ಕಡೆಗೆ ಏನು ಮಾಡ್ತೀವಿ, ಸಾಕಷ್ಟು ಬೇರೆ ಬೇರೆ ವಿಧವಾದ ಆಹಾರಗಳು ಅಲ್ಲೆಲ್ಲ ನಮಗೆ ಆಯ್ಕೆಗಳು ತೋರಿಸಿರುತ್ತೆ. ಆದರೆ ಕಡೆಗೂ ನಾವು ಆಯ್ಕೆ ಮಾಡ್ಕೊಳ್ಳೋದು ಚಿತ್ರಾನ್ನನೇ. ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ ಮನೆಯಲ್ಲಿ ಚಿತ್ರಾನ್ನ ಮಾಡೋದು ತುಂಬಾ ಸರಳ ಸುಲಭ, ಆದರೆ ನಾವು ಅದಕ್ಕೆ ತಯಾರಿಲ್ಲ. ಯಾಕೆ ನಾನು ಕುಳಿತ ಒಂದು ಸ್ಥಳದಿಂದ ಎದ್ದು ಹೋಗಿ ಅಡುಗೆ ಮನೆಗೆ ಹೋಗಿ ಪಾತ್ರೆ ತಗೊಂಡು ಅಕ್ಕಿನ ಬೇಯಿಸಿ ಮಾಡಬೇಕು? ನನಗೆ ಒಂದು ಸಿಂಗಲ್ ಟಿಕ್ಕಲ್ಲಿ ನನಗೆ ಸಿಗ್ತಾ ಇದೆ, ನನ್ನ ಕೈಯಲ್ಲಿ ಫೋನ್ ಇದೆ, ಅಂಗೈಯಲ್ಲೇ ವಿಶ್ವ ಇದೆ. ಸೊ ನಾನು ಅದ್ರ ಮೇಲೆ ಅವಲಂಬನೆ ಆದರೆ ಸಾಕು, ಇವಾಗ ನನ್ನ ಕೈಯಲ್ಲಿ ದುಡ್ಡು ಇದೆ. ಸೊ ನಾನು ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ಅದನ್ನು ತರಿಸ್ಕೊಳ್ಬಹುದು ಅಂತಂದಾಗ ನಾವು AI ಮೊರೆ ಹೋಗ್ತಾ ಇದ್ದೀವಿ.
1: ಈಗ ನಾವು AIನ ಸ್ಪರ್ಧಿಯ ತರ ನೋಡ್ಬೇಕಾ ಅಥವಾ ಫ್ರೆಂಡ್ ತರ ನೋಡ್ಬೇಕಾ?
0: ಇಲ್ಲೂ ಕೂಡ ಅಷ್ಟೇ, ಎರಡೂ ರೀತಿಯಲ್ಲೂ ನೋಡ್ಬೇಕಾಗತ್ತೆ. ಆದ್ರೆ ಅತ್ಯಂತ ವಿಶ್ವಾಸಪೂರ್ವಕವಾಗಿ ಹೇಳೋದಾದ್ರೆ AIನ ಫ್ರೆಂಡ್ ತರ ನೋಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಮತ್ತು ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಸ್ಪರ್ಧಿಯಾಗಿ ನೋಡೋದಕ್ಕೆ AI ಒಂದು ಕಂಪನಿ ಅಲ್ಲ, ಅಥವಾ ಅದೊಂದು ಪ್ರತ್ಯೇಕವಾದ ತಂತ್ರಜ್ಞಾನ ಅಂತ ಅಲ್ಲ. ನಮ್ಮ ದೈನಂದಿನ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಇವತ್ತು AI ಬಳಕೆ ಆಗ್ತಾ ಇದೆ. ಉದಾಹರಣೆಗೆ ಹೇಳೋದಾದರೆ, ನೀವು ಬೆಳಗ್ಗೆ ಎದ್ದ ನಂತರ ನೀವು ಒಂದು ನಿಮ್ಮ ಮೊಬೈಲ್ ಫೋನನ್ನು ತೆರೆದು ನೋಡಿ, ನೀವು ಫಸ್ಟು ಈಗ ಹವಾಮಾನ ವಾಯುಗುಣದ ಒಂದು ಇವತ್ತಿನ ಸ್ಟೇಟಸ್ ಏನಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಬಯಸಿದರೆ, ನೀವು ಕುಳಿತ ಸಹಾಯದಿಂದ ಏನು ಗ್ಲೋಬಲಿ ಅಂದರೆ ಜಗತ್ತಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಮಳೆ ಬೀಳ್ತಾ ಇದೆ ಅಥವಾ ಬೇಸಿಗೆ ಇದೆ ಚಳಿಗಾಲ ಇದೆ ಅಂತ ಅನ್ನೋದನ್ನು ನೀವು ಒಂದು ಸೆಕೆಂಡಲ್ಲಿ ತಿಳಿದುಕೊಳ್ಬೋದು. ಅದೇ ರೀತಿ ನಾನಿವತ್ತು ಒಂದು ಆಫೀಸ್ಗೋ ಅಥವಾ ಇನ್ಯಾವುದೋ ಒಂದು ಕ್ಷೇತ್ರಕ್ಕೆ ನಾನು ಪ್ರಯಾಣಿಸಬೇಕಾಗ್ತಾ ಇದೆ. ಸೊ ನನ್ನ ಗಮ್ಯ ಸ್ಥಳವನ್ನು ನಾನು ಅಂದರೆ ತಲುಪೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು, ಮತ್ತು ಯಾವ ರಸ್ತೆಯ ಮೂಲಕ ನಾನು ಹೋದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ತಲುಪೋದು ಅಂತ ನಾವು ನೋಡ್ತೀವಿ. ಇದೆಲ್ಲವೂ AI ಸಹಾಯದಿಂದ ಆಗ್ತಾ ಇದೆ. ಹಾಗಾಗಿ AIಯನ್ನು ನಾವು ನಮ್ಮ ಫ್ರೆಂಡಾಗಿ, ನಮ್ಮ ಸ್ನೇಹಿತ ಆಗಿ ಅಥವಾ ನಮ್ಮ ಸಹಯಾತ್ರಿಕನಾಗಿ ನಾವು ಭಾವಿಸಿದ್ರೆ ನಮಗೆ ಸಹಾಯ ಆಗುತ್ತೆ. ಕಾಂಪಿಟೇಟರ್ ಅಂತ ಬಯಸಿದ್ರೆ ಸವಾಲುಗಳು ಎದುರಾಗುತ್ತೆ, ನೀವು ಅದ್ರ ಜೊತೆ ಒಗ್ಗಿಕೊಳ್ಳೋದಕ್ಕೆ ಆಗೋದಿಲ್ಲ.
1: AIನ ಬಳಕೆ ಮಾಡೋದು ನಾವು ಮನುಷ್ಯರು, ನಮಗೆ ಹೇಗೆ AIನ ಅವಶ್ಯಕತೆ ಇದೆ AIಗೇನೆ. ನಾವಿವಾಗ ಒಬ್ಬ ಮನುಷ್ಯನಿಗೆ ಗೊತ್ತಿರಬೇಕಲ್ವಾ ಪ್ರಾಂಪ್ಟ್ ಹೆಂಗೆ ಕೊಡೋದು, AI ಕೆಲಸ ಮಾಡಬೇಕು ಅಂದರೆ. ಸೊ ಬೋತ್ ಆರ್ ಇಂಟರ್ಡಿಪೆಂಡೆಂಟ್ ಅಂತ ಅನಿಸುತ್ತಲ್ವಾ?
0: ಖಂಡಿತ, ಹೌದು
1: ಅಲ್ವಾ. ಸೊ ಈಗ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರಲಿ, ಪ್ರೊಫೆಷನಲ್ ಕೋರ್ಸ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ AI ತುಂಬ ಸಹಾಯ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ AI ಯಾವ ರೀತಿ ಸಹಾಯ ಮಾಡುತ್ತೆ?
0: ಇದು ನಿಜಕ್ಕೂ ತುಂಬ ಉತ್ತಮವಾದ ಪ್ರಶ್ನೆ. ಬೇರೆ ಕ್ಷೇತ್ರಗಳಲ್ಲಿ ಅದಾಗದೆ ಅವರಿಗೆ ಅಂದರೆ AIನ ಒಂದು ಉಪಯೋಗ ಆಗ್ತಾ ಇದೆ. ಅದು ಬೇಕೋ ಬೇಡವೋ AI ಜೊತೆಗೆ ನಡೆಯಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಆದರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅಂದರೆ ಕಾಮರ್ಸ್ ವಿಭಾಗದಲ್ಲಿ ನೋಡೋದಾದರೆ, ಕಾಮರ್ಸ್ ವಿಷಯವನ್ನು ಕಲಿತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಒಂದು ವಾಣಿಜ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಉದ್ಯೋಗದಲ್ಲಿ ಇರುವಂಥವರಾಗಿರ್ಬೋದು, ಈ ಒಂದು ಕ್ಷೇತ್ರದಲ್ಲಿ ನಾನೇನೋ ನನ್ನ ಭವಿಷ್ಯವನ್ನು ಕಟ್ಕೊಳ್ತೀನಿ ಅಂತ ಒಂದು ಆಕಾಂಕ್ಷೆಯನ್ನು ಹೊಂದಿರೋರು ಆಗಿರಬಹುದು, ಖಂಡಿತವಾಗ್ಲೂ ಕೂಡ ಇಂಜಿನಿಯರಿಂಗ್ ಒಂದೇ ಅಲ್ಲದೇನೆ ಅಥವಾ ಮೆಡಿಕಲ್ ಕ್ಷೇತ್ರ ಒಂದೇ ಅಲ್ಲದೇನೆ, ಇನ್ನೂ ಬೇರೆ ರೀತಿಯಲ್ಲಿ ನೋಡಬೇಕು ಅಂತಂದರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅತ್ಯಂತ ಸಹಕಾರಿ ಮತ್ತು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. AI ಇಲ್ಲದೇನೆ ಲೆಕ್ಕಪತ್ರಗಳನ್ನು ತಯಾರಿಸೋದಾಗಿರ್ಬೋದು, ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡೋದಾಗಿರ್ಬೋದು, ಸಹಜವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಡೆಬಿಟ್, ಕ್ರೆಡಿಟ್, ಅಸೆಟ್, ಲಯಬಿಲಿಟಿ ಇವನ್ನೆಲ್ಲ ಹೇಳ್ತಿದ್ವಿ. ಸೊ ಇಲ್ಲಿ ತಾಳಿ ಮಾಡೋದು, ತಾಳೆ ಮಾಡಿ ನೋಡಬೇಕಾಗ್ತಿತ್ತು ಅಂಕಿ ಅಂಶಗಳನ್ನು ಎಲ್ಲ. ಅದು ಮುಂಚೆ ಮಾನವ ತನ್ನ ಕೈಯಾರೆ ತನ್ನ ಕ್ಷಮತೆಯ ಸಹಾಯದಿಂದ ಮಾಡುವಾಗ ಸಾಕಷ್ಟು ತಪ್ಪುಗಳು ಆಗ್ತಾ ಇತ್ತು, ಸಾಕಷ್ಟು ಸಮಯವನ್ನು ಹಿಡಿತಾ ಇತ್ತು ಒಂದು ರಿಪೋರ್ಟನ್ನು ಜನರೇಟ್ ಮಾಡೋದಕ್ಕೆ. ಇವತ್ತು AI ಸಹಾಯದಿಂದ ಕಾಮರ್ಸ್ ಕಲಿತಿರುವವರಿಗೆ ಅಥವಾ ಕಾಮರ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಎಷ್ಟು ಉಪಕಾರಿಯಾಗಿದೆ ಅಂತ ಅಂದರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತು ಹ್ಯೂಮನ್ ಎರರ್ ಇಲ್ಲದೇನೆ ತಯಾರಿಸಬಹುದಾದಂಥ ಸಾಧ್ಯತೆಗಳು ಸಿಕ್ಕಿದೆ.
1: ಓಕೆ, ಸೊ ಹಾಗಾದರೆ ಹಣಕಾಸು ಕ್ಷೇತ್ರದಲ್ಲಿ AI ಬಳಕೆ ಮಾಡಿದ್ರೆ ಯಾವುದೇ ತಪ್ಪು ಆಗಲ್ಲ ಅನ್ನೋದು
0: ಥಿಂಕಿಂಗ್
1: ಇದೆಯಾ?
0: ಇದೆ. ಯಾಕೆ ಅಂತಂದರೆ ಈಗ AIನ ಸಿದ್ಧ ಮಾಡಿರೋದು ಯಾರು? ಮನುಷ್ಯರೇ ಅಲ್ವಾ. ಸೊ ಮನುಷ್ಯ ತಪ್ಪು ಮಾಡ್ತಾನೆ, ಅದು ಹಿರಿಯರಿಂದ ಒಂದು ನಣ್ಣುಡಿ ನಾವು ಕೇಳ್ತಾ ಬಂದಿದ್ದೀವಿ. ತಪ್ಪು ಮನುಷ್ಯ ಮಾಡದೆ ಮರ ಮಾಡುತ್ತಾ?

0: ಅಂತ. ನಿಜ ಅಲ್ವಾ?
1: ಸೊ
0: ಮನುಷ್ಯ ತಪ್ಪು ಮಾಡ್ತಾನೆ ಅಂತಂದ್ರೆ ಎಐನ ಸಿದ್ಧ ಮಾಡಿರೋದು ಕೂಡ, ಅದನ್ನ ಎಐನ ಕಂಡು ಹಿಡಿದಿರೋದು ಮನುಷ್ಯ ಆಗಿರೋದ್ರಿಂದ, ಎಐ ತನ್ನಿಂದ ತಾನೇ ವಿಷಯಗಳನ್ನ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಮ್ಗೆ ಏನು ಅಂದ್ರೆ ರಿಸಲ್ಟ್ನ ಕೊಡೋದಿಲ್ಲ. ಎಐಗೆ ನಾವು ಹಲವಾರು ಅಂದ್ರೆ ಅದು 100,000 ಅಲ್ಲ, ನಮಗೆ ಲೆಕ್ಕಕ್ಕೆ ಸಿಗದಂತ ಅಗಣಿತ ವಿಚಾರಗಳನ್ನ, ಉದಾಹರಣೆಗಳನ್ನ, ಮಾಹಿತಿಗಳನ್ನ ನಾವು ಎಐಗೆ ಮುಂಚಿತವಾಗಿ ಅದನ್ನ ಸಿದ್ಧಪಡಿಸುವಾಗ್ಲೇನೆ ಕೊಟ್ಟಿರ್ತೀವಿ. ಹಾಗಾಗಿ ನಾವು ದೈನಂದಿನ ನಮ್ಮ ಬಳಕೆಯಲ್ಲಿ ಎಐನ ಆಧರಿಸ್ಬೇಕು, ಅವಲಂಬಿಸ್ಬೇಕು ಅಂದಾಗ ನಾವು ಕೊಡ್ತಕ್ಕಂಥ ಪ್ರಾಂಪ್ಟ್ ಅದು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಅದು ಕೊಡ್ತಕ್ಕಂಥ ಔಟ್ಪುಟ್ಟು ಡಿಪೆಂಡ್ ಆಗುತ್ತೆ. ಹಾಗೇನೆ ವಾಣಿಜ್ಯ ಕ್ಷೇತ್ರದಲ್ಲಿ ನಾನು ಹೇಳಿದ ಹಾಗೆ ಅಂಕಿ ಅಂಶಗಳು, ನಾವು ಪ್ರಾಂಪ್ಟ್ ಯಾವ ರೀತಿ ಕೊಡ್ತೀವಿ ಅದರ ಆಧಾರದ ಮೇಲೆ ಎಐ ಔಟ್ಪುಟ್ ಕೊಡುತ್ತೆ. ಅದು 100 to 100 ಸರಿಯಾಗಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ, ಯಾಕಂದ್ರೆ ಮನುಷ್ಯನಲ್ಲಿ ತಪ್ಪಾಗುತ್ತೆ ಅಂದ್ರೆ ಎಐನಿಂದ ತಪ್ಪಾಗೋದು ಸಹಜ.
1: ಈಗ ಮೇಘನಾ ಅವರೇ, ಈಗ ಪ್ರಾಂಪ್ಟ್ ಕೊಡೋದು ಅಂತ ಹೇಳಿದ್ರೆ, ಈಗ ನಾವು ಪ್ರಾಂಪ್ಟ್ ಕೊಟ್ಟಾಗ್ಲೂ ಗಮನಿಸಬೇಕು ನಾವು ಕರೆಕ್ಟ್ ಆಗಿ ಪ್ರಾಂಪ್ಟ್ ಕೊಟ್ಟಿದೀವ ಅಂತ ಹೇಳಿ. ಅಂಡ್ ಒಂದ್ಸಲ ಎಐ ಇಂದ ನಮಗೆ ರಿಸಲ್ಟ್ ಜನರೇಟ್ ಆದ್ಮೇಲೂ ನಾವು ಯೋಚನೆ ಮಾಡ್ಬೇಕು ಅಂಡ್ ಕ್ರಾಸ್ ಚೆಕ್ ಮಾಡ್ಬೇಕಾಗತ್ತೆ ಅಲ್ಲಿ ಅಲ್ವಾ? ಸೊ ಅಲ್ಲಿಂದ ಅಲ್ಲಿಗೆ ಟೈಮ್ ಕರೆಕ್ಟ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಪ್ರಾಸೆಸ್ ಮೇ ಲೈಕ್ ದ ಪ್ರಾಸೆಸ್ ಮೇ ಬಿ ವೆರಿ ಶಾರ್ಟ್, ನಮ್ಗೆ ಆನ್ಸರ್ ಸಿಗೋದು, ಬಟ್ ನಮ್ಮ ಕೆಲಸ ಅಷ್ಟೇ ಉಳ್ಕೊಂಡಿರತ್ತಲ್ವಾ? ಮತ್ತೆ ಎಐ ಕೊಟ್ಟಿರೋದು ಕ್ರಾಸ್ ಚೆಕ್ ಮಾಡೋದು ಏನು ಸರಿ ಇದೆಯಾ ಇಲ್ವಾ, ಕ್ರಾಸ್ ಚೆಕ್ ಮಾಡಬೇಕಾದ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ? ಈಗ ಒಂದು ಕಂಪನಿಯ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಐ ಬಂದ ನಂತರ ಉದ್ಯೋಗಿಗಳ ಪಾತ್ರ ಹೇಗೆ ಬದಲಾಗಬಹುದು? ಈಗ ಮುಂಚೆ ಎಲ್ಲ ಏನು ನೀವು ಲೆಕ್ಕಪತ್ರ ತಯಾರು ಮಾಡ್ಬೇಕು, ಆಡಿಟಿಂಗ್ ಮಾಡ್ಬೇಕು, ಅದೆಲ್ಲ ಇತ್ತು. ಈಗ ಏನಂದ್ರೆ ನಾವು ಎಐ ಕಲ್ತ್ರೆ ಸಾಕು ನಮ್ಮ ಆಡಿಟಿಂಗ್ ಲೆಕ್ಕಪತ್ರ ತಯಾರಿಕೆ ಎಲ್ಲ ಅದೇ ಮಾಡುತ್ತೆ, ಬಟ್ ನಾವು ಏನ್ ಕಲ್ತ್ಕೋಬೇಕು, ಅಪ್ಡೇಟ್ ಆಗ್ಬೇಕು, ನಾವು ಎಐ ನ ಕಲ್ತ್ಕೊಂಡಿರ್ಬೇಕು ಅಲ್ವಾ? ಯಾವ ರೀತಿ ಉದ್ಯೋಗ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಚೇಂಜಸ್ ಉಂಟಾಗಬಹುದು?
0: ಮುಂಚೆ ಕಂಪ್ಯೂಟರ್ ಬಂದಂತಹ ಒಂದು ಕಾಲಘಟ್ಟದಲ್ಲಿ ಎಕ್ಸೆಲ್ ಇತ್ತು, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಹೇಳಿ. ಅಂದ್ರೆ ಅದಕ್ಕಿಂತ ಮುಂಚೆ ನಾವು ಈ ಪುಸ್ತಕಗಳಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅದಕ್ಕೆ ಅದರದ್ದೇ ಆದಂತಹ ಒಂದು ಏನು ಒಂದು ಮಾಡ್ಯೂಲ್ ಇದೆ, ಒಂದು ಫಾರ್ಮ್ಯಾಟ್ ಅಂತ ಇದೆ. ಸೊ ಹಾಗೆ ನಾವು ಲೈನ್ಸ್ ಹಾಕ್ಬಿಟ್ಟು ಬಾಕ್ಸ್ ಹಾಕ್ಬಿಟ್ಟು ಅದರಲ್ಲಿ ನಾವು ಅಂಕಿಅಂಶಗಳನ್ನ ನಾವು ನಮೂದಿಸ್ತಿರ್ತಿದ್ವಿ. ಕಡೆಗೆ ಕಂಪ್ಯೂಟರ್ ಬಂದ ಮೇಲೆ ಎಕ್ಸೆಲ್ ನ ಮೊರೆ ಹೋದ್ವಿ. ಅಲ್ಲಿ ಎಕ್ಸೆಲ್ ಕೂಡ ತನ್ನಿಂದ ತಾನೇ ಯಾವುದೇ ಡೇಟಾನ ತಗೊಳ್ತಿರ್ಲಿಲ್ಲ, ನಾವೇ ಹಾಕ್ತಾ ಇದ್ವಿ. ಕ್ರಮೇಣ ಏನಾಯ್ತು, ಎಐ ಸಹಾಯದಿಂದ ಈಗ್ಲೂ ಕೂಡ ಅಷ್ಟೇ, ಸಮಯ ಕಡಿಮೆ ತಗೊಳ್ತಾ ಇದೆ, ಆದ್ರೆ ನಾವು ವಹಿಸ್ತಕ್ಕಂತ ಪರಿಶ್ರಮ ಅಷ್ಟೇ ಇದೆ.
1: ಹೌದು
0: ಅಷ್ಟೇ. ಆದ್ರೆ ಆ ಪರಿಶ್ರಮದಲ್ಲಿ ಮುಂಚೆ ಒತ್ತಡ ಜಾಸ್ತಿ ಇರ್ತಿತ್ತು. ಪ್ರತಿಯೊಂದನ್ನು ನಾವು ಒಂದು ಡೇಟಾನ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡುವವರೆಗೂ ಕೂಡ, ಮತ್ತೆ ಆ ಅಂಕಿಅಂಶಗಳು ಸರಿಯಾಗಿದೆಯಾ ಅಂತ ಹೇಳಿ ಅನಲೈಸ್ ಅಂದ್ರೆ ಅದನ್ನ ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಅಥವಾ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಅನ್ನೋದನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಪ್ರತಿಯೊಂದು ಮನುಷ್ಯನ ಮೇಲೇನೆ ಅವಲಂಬನೆ ಆಗಿತ್ತು. ಆದ್ರೆ ಈಗ ಎಐ ಸಹಾಯದಿಂದ ಕಡಿಮೆ ಸಮಯದಲ್ಲಿ ನಾವು ಮಾಡ್ತಾ ಇದ್ದೀವಿ, ಪರಿಶ್ರಮದಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಆಗಿಲ್ಲ, ಒತ್ತಡ ಕಡಿಮೆ ಆಗಿದೆ.
1: ಹೌದು, ಈ ಏಜ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ಅಂಕಗಳಿಗಿಂತ ಸ್ಕಿಲ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ?
0: ಖಂಡಿತವಾಗ್ಲು.
1: ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಒಂದು ಸ್ಕಿಲ್ನ ಅವ್ರು ಕಲ್ತ್ಕೋಬೇಕು ಅಂದ್ರೆ ಡೌನ್ ದ ಲೈನ್ ಅವ್ರದ್ದು ಏನು ವೃತ್ತಿ ಜೀವನ ಚೆನ್ನಾಗಿರುತ್ತೆ, ವೃತ್ತಿ ಜೀವನದಲ್ಲಿ ಒಳ್ಳೆ ಪ್ರೋಗ್ರೆಸ್ ಕಾಣ್ತಾರೆ ಅಂದ್ರೆ ಯಾವ ಕೌಶಲ್ಯನ ನೀವು ಸಜೆಸ್ಟ್ ಮಾಡ್ತೀರಾ?
0: ಇದು ನಿಜಕ್ಕೂ ತುಂಬಾ ಒಳ್ಳೆಯ ಪ್ರಶ್ನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನಾನು ನನ್ನ ವಿದ್ಯಾಭ್ಯಾಸ ವ್ಯಾಸಂಗವನ್ನ ಮುಗಿಸಿ ದಶಕಗಳಿಗೂ ಜಾಸ್ತಿ ವರ್ಷಗಳು ಕಳೆದು ಹೋಯಿತು. ಆವಾಗ ನಮ್ಮ ಸಮಯದಲ್ಲಿ ಇವಾಗ ಒಂದು ಕಾಮರ್ಸ್ ಕ್ಷೇತ್ರದಲ್ಲಿ ಅಂದರೆ ಬಿ ಕಾಮ್ ಅಥವಾ ಬಿ ಬಿ ಎ, ಏನೊಂದು ಸ್ವಲ್ಪ ಉನ್ನತವಾಗಿ ಏನಾದರೂ ಮಾಡಬೇಕು ಅಂತಂದರೆ ಎಂ ಬಿ ಎ ಅಥವಾ ಎಂ ಕಾಮ್ ಮಾಡಿದರೆ ಸಾಕು ಅನ್ನಿಸೋಷ್ಟು ಮಟ್ಟಿಗೆ ಇತ್ತು. ಆವಾಗ ಡಿಗ್ರಿ ಮಾತ್ರ ಮುಖ್ಯವಾಗಿತ್ತು. ಈಗ ಕೌಶಲ್ಯಗಳು ಎಷ್ಟು ಮಟ್ಟಿಗೆ ನಮಗೆ ಅಗತ್ಯವಾಗಿದೆ ಅಂತ ಅಂದರೆ, ಇವತ್ತು ನಾನು ಕೆಲಸ ಮಾಡತಕ್ಕಂಥದ್ರಲ್ಲಿ ನನ್ನ ಜೊತೆ ನನಗಿಂತಲೂ ಒಂದು 10-12 ವಯಸ್ಸಿನಲ್ಲಿ ಕಡಿಮೆ ಇರೋರಿಗೆ ಡಿಗ್ರಿ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ಸರ್ಟಿಫಿಕೇಟಲ್ಲಿ ತೋರಿಸ್ಬಹುದು ಅಂತ. ಆದ್ರೆ ಕೌಶಲ್ಯಗಳೇ ಅತ್ಯಂತ ಮುಖ್ಯವಾಗಿದೆ ಇವತ್ತು. ಹಾಗಾಗಿ ಕಾಮರ್ಸ್ನವರಿಗೆ ನಮ್ಮ ಕಾಲದಲ್ಲಿ ಏನಿತ್ತು, ಟ್ಯಾಲಿ ಅಂತ ಇತ್ತು, ಒಂದು ಸಾಫ್ಟ್ವೇರ್, ಅಕೌಂಟಿಂಗ್ ಸಾಫ್ಟ್ವೇರ್, ಅದನ್ನ ಕಲ್ತ್ರೆ ಸಾಕು ಅಂತ ಇತ್ತು. ಆದ್ರೆ ಈಗ ಅಷ್ಟೇ ಸಾಕಾಗೋದಿಲ್ಲ, ಎಐನಲ್ಲಿ ಪವರ್ ಬಿ ಐ ಅಂತ

0: ಆಗ್ತಾ ಇದೆ. ಆಮೇಲೆ ಸಾಕಷ್ಟು ಇವಾಗ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್, ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ಗಳು ಅಂತ ಇದೆ. ಮುಂಚೆ ERP ಸಾಫ್ಟ್ವೇರ್ ಅಷ್ಟೇ ಕಲಿತ್ರೆ ಸಾಕಾಗ್ತಿತ್ತು, ಇವಾಗ ಅದೇ ERPಯಲ್ಲಿ ಮುಂದುವರಿದ ಭಾಗವಾಗಿ AIನ ಆಧರಿಸಿ ತಯಾರಿಸಿದಂತಹ ಭಾಗವಾಗಿ ಹೇಳೋದಾದ್ರೆ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಮತ್ತು ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ಗಳನ್ನ ನಾವು ಬಳಸಬೇಕಾಗುತ್ತೆ.
1: ಹಣಕಾಸಿನ ವಿಷಯ ಅಂದ್ರೇನೆ ಒಂಥರ ತುಂಬಾ ಸ್ಟ್ರೆಸ್ಫುಲ್ ಜಾಬ್ ಇರುತ್ತೆ. ಸೊ ಅದರಲ್ಲೆಲ್ಲ ಕರೆಕ್ಟ್ ಆಗಿರಬೇಕು. ಒಂದು ಕಂಪನಿಯ ಹಣಕಾಸು ವಿಭಾಗನ ಮ್ಯಾನೇಜ್ ಮಾಡೋದು ಅಂದ್ರೆ ಇಟ್ಸ್ ಎ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಸೊ ಎಸ್ಪೆಷಲಿ ನಮ್ಮ ಮಹಿಳೆಯರಿಗೆ ಈಗ ಬ್ರೇಕ್ ತಗೊಂಡಿರ್ತಾರಲ್ಲ, ಮೆಟರ್ನಿಟಿ ಲೀವ್ ತಗೊಂಡಿರ್ತಾರ, ಅಥವಾ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇಂದ ಕೆಲ್ಸಕ್ಕೆ ಹೋಗೋಕೆ ಅವರಿಗೆ ಸಾಧ್ಯ ಆಗಲ್ಲ, ಅವರಿಗೆ AI ಸಹಾಯದಿಂದ ಅವರು ಮತ್ತೆ ಉದ್ಯೋಗ ಕ್ಷೇತ್ರಕ್ಕೆ ಮರಳೋಕೆ ಏನಾದ್ರೂ ಚಾನ್ಸ್ ಇದೆಯಾ?
0: 100% ಚಾನ್ಸ್ ಇದೆ ಅಂತ ಹೇಳ್ಬಹುದು. ಏನ್ ಹೇಳ್ಬೇಕು ಅಂದ್ರೆ ದೃಢೀಕೃತ ಪ್ರಮಾಣ ಪತ್ರವನ್ನ ನೀಡುವಂತಹ ಹಲವಾರು ತರಬೇತಿಗಳು ಲಭ್ಯ ಇದೆ ಇವತ್ತು. ಪ್ರತಿಯೊಬ್ಬರು ಕೂಡ ನಾವು ಮನೆಯಲ್ಲೇ ಕುತ್ಕೊಂಡು, ನಮ್ಗೆ ಇವತ್ತು ಫೋನ್ ಇಲ್ಲದೆ ಇರುವಂತಹ ಮನುಷ್ಯರೇ ಇಲ್ಲ. ಈಗ ಬುದ್ಧ ಒಂದು ಮಾತು ಹೇಳಿದ್ದ, ಒಂದು ಮನೆ ಅಂದ್ರೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡ್ ಅಂತ ಹೇಳಿ, ಹಾಗೆ ಇವತ್ತು ಮೊಬೈಲ್ ಇಲ್ಲದ ಮನೆ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೊಬೈಲ್ ಒಂದು ಸಹಾಯದಿಂದ AIನ ತರಬೇತಿಗಳನ್ನ ಪಡೆದುಕೊಳ್ಬಹುದು, ನಮ್ಮ ಕೌಶಲ್ಯಗಳನ್ನ ಹೆಚ್ಚಿಸ್ಕೊಳ್ಬಹುದು. ನಾನು ಹೇಳಿದ ಹಾಗೆ Power BI ಅಂತ ಇದೆ, ಕ್ವಿಕ್ ಬುಕ್ಸ್ ಆನ್ಲೈನ್ ಅಂತ ಇದೆ, ಎಕ್ಸೆರೋ ಬುಕ್ಸ್ ಅಂತ ಇದೆ, ಜೋಹೋ ಬುಕ್ಸ್, ಈ ರೀತಿ ಇವೆಲ್ಲವೂ ಕಾಮರ್ಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೌಶಲ್ಯಗಳು ಆಗಿದೆ. ಮತ್ತು ಇದರಲ್ಲಿ ನಾವು ಆನ್ಲೈನ್ ಸಹಾಯದಿಂದ ಅಥವಾ ಈಗ ದೂರ ಶಿಕ್ಷಣ ಅಂತ ಮುಂಚೆ ಹೇಳ್ತಿದ್ವಿ, ಇವಾಗ ಎಷ್ಟು ಮಟ್ಟಿಗೆ ಅದು ಒಂದು ಬೆಳವಣಿಗೆ ಬದಲಾವಣೆಯನ್ನ ಕಂಡಿದೆ ಅಂತ ಅಂದ್ರೆ, ಕುತ್ಕೊಂಡಲ್ಲೇನೆ ದಿನಕ್ಕೆ ತುಂಬಾ ಅಲ್ಲ 1 ಗಂಟೆ ನಾವು ವ್ಯಯಿಸಿದ್ರೆ ಸಾಕು. ಏನೆಲ್ಲ ಮಾಡ್ತಾ ಇರ್ತೀವಿ ದಿನದ 24 ಗಂಟೆಗಳಲ್ಲಿ ಅಲ್ವಾ? ಸೊ ಇದರಲ್ಲಿ ನಾವು ಒಂದೇ 1 ಗಂಟೆ ನಮಗೋಸ್ಕರ ಮೀಸಲಿಟ್ರೆ, ಬೇಡ 1 ಗಂಟೆ ಜಾಸ್ತಿ ಆಗುತ್ತಂದ್ರೆ 1/2 ಗಂಟೆ, ಅದು ಜಾಸ್ತಿ ಆಗುತ್ತಂದ್ರೆ ಕಡೆಯ ಪಕ್ಷ ನಾವು 15 ನಿಮಿಷ ನಾವು ನಮಗೋಸ್ಕರ ನಾವು ವ್ಯಯಿಸ್ಕೊಂಡ್ರೆ, ನಾವು ಎಷ್ಟೇ ಒಂದು ನಾವು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡೋದಾಗಿರ್ಬೋದು ಅಥವಾ ಕರಿಯರ್ನ ರೀಸ್ಟಾರ್ಟ್ ಮಾಡೋದು ಅಂತ ಹೇಳ್ಬೋದು, ಇದು ದಿವಸಕ್ಕೆ ನಮಗೋಸ್ಕರ 15 ನಿಮಿಷವನ್ನು ವ್ಯಯಿಸಿ ಈ ಎಲ್ಲ ತರಬೇತಿಗಳನ್ನು ಕೌಶಲ್ಯಗಳನ್ನು ನಾವು ಕಲಿತ್ರೆ ಖಂಡಿತವಾಗಲೂ ನಾವು ಮತ್ತೆ ಈ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಮರಳೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ.
1: ಮೇಘನಾ ಅವರೇ, ನಾವೆಲ್ಲ ಕಂಪ್ಯೂಟರ್ ಯುಗದವರು, AI ಯುಗದವರಲ್ವ? ಅಲ್ಲ ಅಂದ್ರೆ ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ ನಮ್ ಸುತ್ತ ಇದ್ದಿದ್ದು ಕಂಪ್ಯೂಟರ್ಗಳೇ ಅಲ್ವಾ? ಸೊ ನಿಮ್ಗೆ ಈ ಹೊಸ ಕೌಶಲ್ಯವನ್ನ ಕಲಿಯೋದಿಕ್ಕೆ ಎಷ್ಟು ಶ್ರಮ ವಹಿಸಿದ್ರಿ ನೀವು, ಅಥವಾ ನಿಮ್ಗೆ ಇದು ತುಂಬಾ ಕಷ್ಟ ಅಂತ ಅನಿಸ್ತಾ ಮೇಘನಾ ಅವರೇ?
0: ನನ್ನ ಮಟ್ಟಿಗೆ ಹೇಳೋದಾಗಿದ್ರೆ ನಾನ್ ಸ್ವಲ್ಪ ಕಷ್ಟ ಅನ್ಭವಿಸಿದ್ದು ನಿಜ. ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಒಂದು ಪದವಿ ವ್ಯಾಸಂಗ ಮುಗಿಸಿ 10 ದಶಕಗಳಕ್ಕಿಂತ ಜಾಸ್ತಿ ಕಳೆದು ಹೋಗಿದೆ. ಹಾಗಾಗಿ ನನಗೆ ಇದು ಅತ್ಯಂತ ಸವಾಲಿನ ವಿಷಯ ಆಗಿತ್ತು ನಾನು ಕಲಿಬೇಕಾದಂತಹ ಸಮಯದಲ್ಲಿ. ಆದರೆ ಯಾಕಂದ್ರೆ ನಾವು ಕಾಲೇಜಲ್ಲೂ ಕೂಡ ಒಂದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮಾತ್ರ ಕೊಡ್ತಿದ್ರು, ಅದಕ್ಕೂ ಮೀರಿ ಯಾವುದೇ ಒಂದು ವಿಷಯವನ್ನ ಕರಗತ ಮಾಡ್ಕೊಳ್ಳೋದಿಕ್ಕೆ ಅವಕಾಶಗಳು ತುಂಬಾ ಕಡಿಮೆ ಇತ್ತು.
1: ಓಕೆ, ನಿಮ್ಮ ವೃತ್ತಿ ಜೀವನದಲ್ಲಿ AI ಸಹಾಯದಿಂದ ನಿಮ್ಮ ಕೆಲಸವನ್ನ ಈಸಿ ಮಾಡಿರೋದು ಅಥವಾ ನಿಮ್ಮ ಶ್ರಮವನ್ನ ಕಡಿಮೆ ಮಾಡಿರೋ ಯಾವ್ದಾದ್ರು ಘಟನೆ ಇದೆಯಾ?
0: ನಿಜವಾಗ್ಲೂ ಇದೆ. ಈ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನೋಡಿ ಅತ್ಯಂತ ಏನು ಒಂದು ಲೈವ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಮೊನ್ನೆ ತಾನೇ ಅಂದರೆ July 31st ನಾವು ತೆರಿಗೆಯನ್ನು ಪಾವತಿಸಿದ್ವಿ ಅಲ್ವಾ, ITR ಫೈಲಿಂಗ್ ಮಾಡಿದ್ವಿ. ITR ಫೈಲಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಅಂಕಿಅಂಶಗಳನ್ನು, ನಾವು 1 ವರ್ಷ ಪೂರ್ತಿ ನಾವು ಮಾಡಿರ್ತಕ್ಕಂಥ ಖರ್ಚುಗಳನ್ನು, ಇನ್ಕಮ್, ನಮ್ಮ ಹೂಡಿಕೆ, ಪ್ರತಿಯೊಂದನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ತಪ್ಪುಗಳಾಗೋದಕ್ಕೆ ಸಾಧ್ಯ ಇರುತ್ತೆ ಕಂಪ್ಯೂಟರ್ ಯುಗದಲ್ಲೂ ಹೇಳಬೇಕಾದ್ರೆ. ಆದರೆ AI ಬಂದು ಎಷ್ಟು ಮಟ್ಟಿಗೆ ನಮ್ಗೆ ಸಹಕಾರಿಯಾಗಿದೆ ಅಂತ ಅನ್ನೋದನ್ನ ನಾನು ಕೆಲಸ ಮಾಡ್ತಾ ನನ್ನ ಅನುಭವದ ಪ್ರಕಾರ ಅದನ್ನು ಕಂಡುಕೊಂಡೆ. ಇದರಿಂದ ನನಗೆ ತುಂಬಾ ಹೆಮ್ಮೆ ಆಗುತ್ತೆ, ನಾನು AI ಕಲ್ತಿರೋದ್ರಿಂದ ಇದೆಲ್ಲ ಸಾಧ್ಯ ಆಯ್ತು ಅಂತ.
1: ನಿಮ್ಮ ಜೂನಿಯರ್ಸ್ ನಿಮ್ಮ ಆಫೀಸ್ ಅಲ್ಲಿ ಇರಬಹುದು, ಸೊ ಹೂ ಆರ್ ವೆರಿ ವೆಲ್ ವರ್ಸ್ಡ್ ವಿತ್ AI, ಈಗಿನ ಜನರೇಷನ್ ಮಕ್ಕಳು, ಸೊ ಅವರಿಂದ ಏನಾದ್ರೂ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ತಗೊಳಕ್ಕೆ ನೀವು ರೆಡಿ ಇರ್ತೀರಾ? ಅಂದ್ರೆ ಲೈಕ್ ಅವರು ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರಾ?
0: ಖಂಡಿತ ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಜನರೇಷನ್ ಗ್ಯಾಪ್ ತುಂಬಾ ಇದೆ. ಸೊ ಇವಾಗ ಅತ್ಯಂತ ಪ್ರಚಲಿತದಲ್ಲಿ ಇರುವಂತಹ ಒಂದು ಶಬ್ದ ಹೇಳ್ಬೇಕಂದ್ರೆ ಜೆನ್ಜೀಸ್ ಅಂತ ಹೇಳಿ. ಸೊ ಹಾಗಾಗಿ ಈ ಜೆನ್ಜೀಸ್ ಒಂದು ಆ ವಿಚಾರ ಮಟ್ಟ ಹೇಗಿದೆ ಅಂತಂದ್ರೆ, ನಮ್ಗೆ ನಾವ್ ಎಷ್ಟೇ ಕಲಿತಿದೀವಿ,

0: ಎಷ್ಟೇ ಕೌಶಲ್ಯಗಳನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತಿದ್ದೀವಿ ಅಂತಂದರೂ ನಮ್ಮ ನೆಕ್ಸ್ಟ್ ಜನ್ರೇಷನ್ನವರ ಸಹಾಯ ನಮಗೆ ಬೇಕಾಗುತ್ತೆ. ಹಾಗಾಗಿ ನನಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅವರನ್ನು ನಾನು ಕೇಳಿ ತಿಳ್ಕೊಳ್ತೀನಿ. ಅವರಿಂದಲೂ ನಾನು ಹೇಗೆ ಅವರನ್ನು ಟ್ರೈನ್ ಮಾಡ್ತೀನೋ ಅದೇ ರೀತಿ ಅವರಿಂದ ನಾನು ಕೂಡ ಟ್ರೈನಿಂಗ್ನ ತಗೊಳ್ತಿರ್ತೀನಿ.
1: ಓಕೆ ಮೇಘ್ನಾ ಅವರೇ, ಈಗಿನ ಕಾಲದ ಅಲ್ಲ ಈಗ ಬಿ ಕಾಮ್ ಅಥವಾ ಕಾಮರ್ಸ್ ಸ್ಟ್ರೀಮಲ್ಲಿ ಕಲಿತಿರೋ ವಿದ್ಯಾರ್ಥಿಗಳಿಗೆ AI ಅವರ ಪಠ್ಯಕ್ರಮದಲ್ಲಿ ಅಥವಾ ಕರಿಕ್ಯುಲಮ್ ಅಲ್ಲಿ ಇನ್ಕ್ಲೂಡ್ ಆಗಬೇಕು ಅಂತ ನಿಮ್ಮ ಅನಿಸಿಕೆನಾ?
0: ಈಗಾಗಲೇ ಕೆಲವೊಂದು ಕಾಲೇಜ್ಗಳು, ಕೆಲವೊಂದು ಯೂನಿವರ್ಸಿಟಿಗಳು, ಈಗ ಅಟೋನಮಸ್ ಅಂತ ಇರೋದು, ಅಟೋನಮಸ್ನವ್ರಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ, ಅಂದರೆ ಹೊಸ ಹೊಸ ಪಠ್ಯಕ್ರಮಗಳನ್ನು ತಮ್ಮ ಕಾಲೇಜ್ಗೆ ಅಗತ್ಯ ಇರುವಂತೆ ಸಿದ್ಧಪಡಿಸೋದಕ್ಕೆ. ಆದರೆ ಕೆಲವೊಂದು ಯೂನಿವರ್ಸಿಟಿ ಅಂಡರ್ ಹೋಗೋದಿದ್ರೆ ಅಲ್ಲಿ ಈಗಾಗಲೇ ಒಂದು ಏನು ಹೇಳಬೇಕು ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಅಲ್ಲೆಲ್ಲ ಚರ್ಚೆ ಆಗ್ತಾ ಆಗ್ತಾ ಈಗ AIನ ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಕ್ರಮೇಣವಾಗಿ ಬರ್ತಾ ಇದ್ದಾರೆ. ಕೆಲವರು ಅಧಿಕೃತವಾಗಿ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ದೆ ಹೋದರೂ ಸಹ ತಮ್ಮ ದೈನಂದಿನ ಈಗ ಒಂದು ಯಾವುದೋ ಒಂದು ಸಬ್ಜೆಕ್ಟನ್ನು ಟೀಚ್ ಮಾಡುವಾಗ, ಇವಾಗ ಎಕನಾಮಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸು, ಹೀಗೆ ಟೀಚ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ತಮ್ಮ ಒಂದು ಏನು ಲೆಕ್ಚರಲ್ಲಿ ಹೇಳ್ತಾರೆ, ಈಗಿನ ಮಕ್ಕಳು ಈಗಿನ ಕಾಲದಲ್ಲಿ ನೀವೆಲ್ಲರೂ ಸುಮ್ಮನೆ ಫೋನ್ ಇಟ್ಕೊಂಡು ಏನೋ ಗೇಮ್ಸು ಈ ಥರ ಮಾಡುವ ಬದಲು ಸಾಕಷ್ಟು ಕೌಶಲ್ಯಗಳೆಲ್ಲ ಸಿಗ್ತಾ ಇದೆ, ಕಲಿತಾ ಹೋಗಿ, ಯಾಕಂದರೆ ಮುಂದಿನ ದಿನಗಳಲ್ಲಿ ಪಠ್ಯಕ್ರಮದಲ್ಲೂ ಕೂಡ ಅಳವಡಿಕೆ ಆಗುತ್ತೆ, ಹಾಗಾಗಿ ಈಗಿಂದಲೇ ನೀವು ರೂಢಿಸ್ಕೊಳ್ಳೋದಕ್ಕೆ ಆರಂಭಿಸಿದರೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳೋದು, ನಾವು ನಮಗಿದ್ದಂತಹ ಸವಾಲುಗಳನ್ನು ಗಮನಿಸಿದಾಗ ಇದು ತುಂಬ ಅವಶ್ಯಕವಾಗಿದೆ ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಈಗ ಉಚಿತವಾಗಿ AI ಕಲಿಯೋದಕ್ಕೆ ಯಾವ ರೀತಿಯ ರಿಸೋರ್ಸಸ್ನ ಮಕ್ಕಳು ಯೂಸ್ ಮಾಡಬಹುದು ಅಂತ ನಿಮ್ಮ ಭಾವನೆ? ಈಗ ಮೋಸ್ಟ್ ಆಫ್ ದಿ ಟೈಮ್ ರೂರಲ್ ಏರಿಯಾಸ್ ಅವರಿಗೆ ಆಕ್ಸೆಸಿಬಿಲಿಟಿ ಇರಲಿಕ್ಕಿಲ್ಲ, ಕ್ಲಾಸ್ AI ಕಲೀಲಿಕ್ಕಂತಲೇ ಕ್ಲಾಸಿಗೆ ಹೋಗಬೇಕು ಅನ್ನೋದು ಅವ್ರ ಹತ್ರ ಏನೂ ಇರಲ್ಲ. ಆ್ಯಂಡ್ ಕೆಲವರಿಗೆ ಯಾವುದನ್ನು ಕಲಿಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಉಚಿತವಾಗಿ ಈಗ ಎಲ್ಲ ಫ್ರೀ ಸಾಫ್ಟ್ವೇರ್ಸ್ ಇದೆ, ಫ್ರೀ ಆಗೂ ಕಲಿಬಹುದು. ಸೊ ನಿಮ್ಮ ಪ್ರಕಾರ ಏನಾದರೂ ಅದಕ್ಕೆ ಸಲಹೆಗಳಿದಾವ? ಎಸ್ಪೆಷಲಿ ದ ಸ್ಟೂಡೆಂಟ್ಸ್ ಆಫ್ ಕಾಮರ್ಸ್ ಡಿಪಾರ್ಟ್ಮೆಂಟ್, ಅವ್ರು ಯಾವುದನ್ನೆಲ್ಲ ಗಣನೆಗೆ ತಗೋಬಹುದು?
0: ಹೌದು, ಯಾಕಂದ್ರೆ ಇವಾಗ ರೂರಲ್ ಇದರಲ್ಲಿ ವಿಚಾರ ಮಾಡೋದಾದ್ರೆ ಹೌದು, ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಫೋನ್ಸ್ ಇದೆ. ಸೊ ನಾವು ಎಷ್ಟು ವೆಚ್ಚದ ಒಂದು ಮೊಬೈಲ್ ಫೋನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ, ಎಂತೆಂತಹ ಬ್ರ್ಯಾಂಡ್ಗಳದ್ದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ, ಅದೇ ಬ್ರ್ಯಾಂಡು ಅದಷ್ಟೇ ವೆಚ್ಚದ ಫೋನ್ಗಳನ್ನು ಅವರು ಕೂಡ ಬಳಸ್ತಾ ಇದ್ದಾರೆ. ವ್ಯತ್ಯಾಸ ಏನಂದರೆ ನಮಗೆ ಅನಿಯಮಿತ ಒಂದು ಇಂಟರ್ನೆಟ್ ಸೌಲಭ್ಯ ಇದೆ, ಎಲ್ಲೂ ಕೂಡ ಅಂದರೆ ಅಡಚಣೆ ಉಂಟಾಗೋದಿಲ್ಲ. ಆದರೆ ಅವರಿಗೆ ರೂರಲ್ ಇರೋದ್ರಿಂದ ಸ್ಯಾಟಲೈಟ್ ಆಧಾರದ ಮೇಲೆ ಅವರಿಗೆ ಸ್ವಲ್ಪ ಅಡಚಣೆಗಳು ಆಗ್ತಾ ಇರುತ್ತೆ. ಇಲ್ಲಿ ನಮಗೆ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳು ಇರುತ್ತೆ. ಸೊ ಅಲ್ಲಿ ಅಂದರೆ ಎಲ್ಲದಕ್ಕೂ ಮನೆಯಿಂದ ಆಚೆ ಬಂದು ಕಲಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಏನು ಮಾಡ್ಬೋದು ಅಂತಂದರೆ ಉಚಿತವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದು ಕೂಡ ಉಚಿತವಾಗಿ ಕಲಿತೀವಿ ಅಂದರೆ ಆಗಲ್ಲ. ಯಾಕಂದರೆ ದ್ರೋಣಾಚಾರ್ಯರು ಕೂಡ ಏಕಲವ್ಯನಿಂದ ಗುರುದಕ್ಷಿಣೆಯನ್ನು ತಗೊಳ್ಳೇಬೇಕಾಯಿತು ಅಲ್ವಾ. ಸೊ ಹಾಗಾಗಿ ಈ ಒಂದು ಜ್ವಲಂತ ಉದಾಹರಣೆಯನ್ನು ಇಟ್ಕೊಂಡು ಹೇಳೋದಾದರೆ ಉಚಿತವಾಗಿ ಸಿಕ್ಕಿದ್ದು ಯಾವುದಕ್ಕೂ ಮಹತ್ವ ಇರೋದಿಲ್ಲ, ಒಂದು ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಒಂದಷ್ಟು ಮಟ್ಟಿಗೆ ಉಚಿತವಾಗಿ ಕಲಿಯೋ ಅಂತ ಸಾಧ್ಯತೆಗಳಿದೆ ಇದೆ. ಹೇಗೆ ಅಂದ್ರೆ ChatGPT ಅಂತ ಇದೆ. ಸೊ ChatGPT ಇವಾಗ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೇಗೆ ಅದೇ ರೀತಿ ಮೈಕ್ರೋಸಾಫ್ಟ್ ಕ್ಯಾಪ್ಲೋಟ್ ಅಂತ ಇದೆ, ಜೆಮಿನಿ ಅಂತ ಇದೆ, Meta AI ಅಂತ ಇದೆ. ಈ ರೀತಿ ನಾವು ಒಂದು ಅಪ್ಗ್ರೇಡ್ ಆಗದೇನೆ ಫ್ರೀ ವರ್ಷನ್ ಅಲ್ಲಿ ಕಲಿತಕ್ಕಂಥ ಸಾಧ್ಯತೆಗಳು ಅವಕಾಶಗಳು ನಮ್ಗಿದೆ.
1: ಮೇಘ್ನಾ ಅವರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ AI ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಇದರಲ್ಲಿ ಇರೋ ಸಾಕಷ್ಟು ಅಪಾರ್ಚುನಿಟೀಸ್ ಮತ್ತೆ ಯಾವೆಲ್ಲ AI ತಂತ್ರಜ್ಞಾನಗಳನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ, ಹೇಗೆಲ್ಲ ಅಪ್ಗ್ರೇಡ್ ಆಗಿದೆ ಅನ್ನೋ ವಿಷಯಗಳನ್ನ ಅಂಡ್ ಕಾಮರ್ಸ್ ವಿಭಾಗದಲ್ಲಿ ಕಲಿತಿರೋ ಮಕ್ಕಳಿಗೆ ಏನೆಲ್ಲ ಅವಕಾಶಗಳಿವೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.

ಮತ್ತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು.
1: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
0: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
2: ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ.
0: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ, ಸ್ನೇಹ, ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.

ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.

रविचंद्र के मेलोडी टाइम। ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸರಿಗಳಲ್ಲಿ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವ ಸಂಕುಲ ಉಳಿಸಿ, ಅಂತರ್ಜಲ

0: ಹೆಚ್ಚಿಸಿ ಪರಿಸರ ಉಳಿಸಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಮುಂದಿನ ಗೀತೆ ಈ ಬಂಧನ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿಣಿಯವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಮನುಮೂರ್ತಿ.

ಶ್ರೇಯಾ ಘೋಷಲ್ ಅವರ ದನಿಯಲ್ಲಿ ಕೇಳ್ತಾ ಇದ್ದೀರಾ ದೇವದಾಸ್ ಚಿತ್ರದ ಗೀತೆಯನ್ನು. ನುಸ್ರತ್ ಬದರ್ ಅವರ ಗೀತ ರಚನೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿದೆ ಕೇಳೋಣ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ವೀರ್ಸಾರ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಲತಾ ಮಂಗೇಶ್ಕರ್ ಅವರ ದನಿಗಳಲ್ಲಿ.